ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟೀಯ ಶಕವರ್ಷ, ವೈಶಾಖ ಮಾಸದ 25ನೆಯ ದಿನ, ಅಂದರೆ 2026ನೆಯ ಇಸವಿ, ಮೇ ತಿಂಗಳ 15ನೆಯ ತಾರೀಖು ಶುಕ್ರವಾರ. ಈಗ ಸಮಯ 5:56:45. ನಮ್ಮ ಎಲ್ಲಾ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನುಡಿ. ದುಷ್ಟತನವನ್ನು ಪ್ರತಿಭಟಿಸದೆ ಯಾರು ಒಪ್ಪಿಕೊಳ್ಳುತ್ತಾರೋ ಅವರು ಆ ದುಷ್ಟತನದಲ್ಲಿ ಭಾಗಿಯಾದಂತೆಯೇ ಸರಿ. ಇದು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿರುವ ಮಾತು. ಶುಭ ನುಡಿ ಕೇಳಿದಿರೇ.

ಪ್ರೀತಿಯ ಕೇಳುಗರೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10ಕ್ಕೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಡಾ ರಂಜಾನ್ ದರ್ಗಾ ಅವರಿಂದ, ರೈತರಿಗೆ ಸಲಹೆ 6:35ಕ್ಕೆ, 6:45ಕ್ಕೆ ಕಾನೂನು ಅರಿವಿನ

ಧರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ 7:47 ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ ಇನ್ನು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಇದರಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್ 8:35 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಂ 9:05 ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಈ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ ಪರಿಕಲ್ಪನೆ ಮತ್ತು ಪ್ರಸ್ತುತಿ ನಂದನ್ ಕುಮಾರ್ ಎಲ್ಒ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ ಜಿಎಸ್ ಮಣಿ ಅವರ ಹಾಡುಗಾರಿಕೆ 10:30 ಗಾನಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 11:00 ಗಾನಡಂಗೂರ ಕನ್ನಡ ಚಿತ್ರಗೀತೆಗಳು

0: குமார் எல்ஓ, ಒಂಬತ್ತು ಮೂವತ್ತಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ ಜಿಎಸ್ ಮಣಿ ಅವರ ಹಾಡುಗಾರಿಕೆ. 10:30ಕ್ಕೆ ಗಾನಭಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11 ಗಂಟೆಗೆ ಗಾನಡಂಗೂರ, ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ. ಇದರಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ, ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಗಲಗೋಡು ವಿ ಮಧುಸೂದನ್. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಕುಸುಮ್ ಯೋಜನಾ, ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ, ಪ್ರಸ್ತುತಿ ಯೋಗೀಶ್ ಎಂಎನ್. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4 ಗಂಟೆಗೆ ಭಾವಗೀತೆಗಳನ್ನು ಕೇಳುವಿರಿ. 4:15ಕ್ಕೆ ಯುವವಾಣಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ದಿಕ್ಸೂಚಿ, ಪ್ರಸ್ತುತಿ ಸಂತೋಷ್ ಕೆಎನ್. 4:30ಕ್ಕೆ ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5 ಗಂಟೆಗೆ ಮಹಿಳಾ ಲೋಕ, ಕುಟುಂಬದ ಕೇಂದ್ರ ಬಿಂದು ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ಸಣ್ಣುವಂಡ ಬೇತೇಜ. ಬಳಿಕ ಮಡಿಕೇರಿಯ ಕೃಪಾದೇವರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನ. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:50ಕ್ಕೆ ಕೃಷಿರಂಗ, ಇದರಲ್ಲಿ ಅಡಿಕೆ ಬೆಳೆ ಸಸ್ಯ ಸಂರಕ್ಷಣೆ ಕುರಿತು ಡಾ ಕೆಆರ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8 ಗಂಟೆಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಪ್ರಚಲಿತ ವಿದ್ಯಮಾನ. ಇನ್ನು ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾವಾದನ. 10:30ಕ್ಕೆ ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: Akashvani, the news read by Sarabjit Kaur. Prime Minister Narendra Modi will embark on a 6-day visit to UAE, Netherlands, Sweden, Norway and Italy today. On the first leg of his 5-nation visit, Mr. Modi will reach UAE today, where he will meet President Sheikh Mohammed bin Zayed Al Nahyan. The two leaders will exchange views on bilateral issues, in particular energy cooperation, as well as regional and international issues of mutual interest. They will also discuss ways to advance the bilateral comprehensive strategic partnership, underpinned by strong political, cultural, economic and people-to-people links. Energy security is expected to remain a central theme of the engagement. Briefing media prior to the visit, Additional Secretary West in the Ministry of External Affairs, Asim Mahajan, said energy remains a key pillar of the relationship. He noted that the UAE was India's fourth largest source of crude oil last year, meeting around 11% of India's requirement. Prime Minister Narendra Modi has said that under India's chairmanship this year, BRICS will work together to strengthen multilateralism, promote sustainable development, enhance economic resilience,

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಸಿದ್ದರಾಮರವರ ವಚನ. ತಿಳಿದೆನ ಇಂದು ಹಲವರು ಹೋದರು ಅಹಂಕಾರದಲ್ಲಿ. ಹಾಡಿದ್ದಾರೆ ಎಚ್ ಕೆ ನಾರಾಯಣ.

ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ತಾಯೇ ಸರಸ್ವತಿ. ಕಳ್ಳಂಗಡ ಸುಧಾ ಪ್ರಸಾದ್ ರವರ ರಚನೆ ಇದು. ಹಾಡಿದ್ದಾರೆ ದಿವ್ಯಾ ರಾಘವನ್.

ಉದಯರಾಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ನಂದಿತಾ ಅವರು ಹಾಡಿರುವ ಮೊಗೇರನ ಬೋಜಮ್ಮ ಶಿವಯ್ಯ ಅವರ ರಚನೆ ದೇವಿಶ್ರೀ ಮೂಕಾಂಬಿಕೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 6:30. ಇನ್ನೀಗ ಕೇಳೋಣ ಚಿಂತನ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ.
1: ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಸರ್ವರ ಅನುಭವದ ಒಟ್ಟು ರೂಪವೇ ಅನುಭವ. ಅನುಭವ ಎಂಬುದು ಮಕರಂದದ ಹಾಗೆ, ಅನುಭಾವ ಎಂಬುದು ಜೇನುತುಪ್ಪದ ಹಾಗೆ. ಜೇನು ಹುಳುಗಳು ಹೂವಿಂದ ಹೂವಿಗೆ ಹಾರಿ ಅವುಗಳ ಮಕರಂದವನ್ನು ಹೀರುತ್ತವೆ. ತಮ್ಮ ದೇಹದೊಳಗಿನ ರಾಸಾಯನಿಕ ಅಂಶವನ್ನು ಆ ಮಕರಂದದ ಜೊತೆ ಬೆರೆಸಿ ಜೇನುಗೂಡಲ್ಲಿ ಸಂಗ್ರಹಿಸುವುದರ ಮೂಲಕ ಜೇನುತುಪ್ಪವನ್ನು ಸೃಷ್ಟಿಸುತ್ತವೆ. ಅನುಭವ ಮಂಟಪದಲ್ಲಿ ಸರ್ವ ಶರಣರ ಅನುಭವದ ಸಾರವೇ ಅನುಭಾವ. ವಿವಿಧ ಕಾಯಕ ಜೀವಿಗಳಾದ ಶರಣರು ಕಾಯಕದ ಮೂಲಕ ಪಡೆದ ಅನುಭವಕ್ಕೆ ತಮ್ಮ ಸಂಸ್ಕಾರದ ಭಾವ ತುಂಬುತ್ತಾರೆ, ಅನುಭವ ಮಂಟಪದ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ಶರಣರ ಅನುಭವ ಮತ್ತು ಸಂಸ್ಕಾರದಿಂದ ಕೂಡಿದ ಅನುಭಾವವನ್ನು ಆನಂದಿಸುತ್ತಾರೆ. ಜೇನುಗೂಡಿನಲ್ಲಿ ರಾಣಿ ಜೇನು ಎಲ್ಲವನ್ನೂ ನಿಭಾಯಿಸುವಂತೆ

0: ಶರಣರಲ್ಲಿ ಲಿಂಗತತ್ವವೇ ಎಲ್ಲವನ್ನು ನಿಭಾಯಿಸುತ್ತದೆ. ಸರ್ವ ಸಮತ್ವ ಭಾವದಿಂದ ಕೂಡಿದ ಭಕ್ತಿಯನ್ನು ಲಿಂಗತತ್ವ ಬಯಸುತ್ತದೆ. ಮಾನವ ವಿಮೋಚನೆಯ ತತ್ವವೇ ಲಿಂಗತತ್ವ. ಪ್ರಖರವಾದ ಮಾನವೀಯ ಪ್ರಜ್ಞೆಯಿಂದ ಕೂಡಿದ ಭಕ್ತಿ ಮಾರ್ಗದಿಂದ ಮಾತ್ರ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಲಿಂಗ ಸಮಾಜವನ್ನು ಸೃಷ್ಟಿಸಲು ಸಾಧ್ಯ. ಬಸವಣ್ಣನವರು ಇಂಥ ಭಕ್ತಿಯ ಕುರಿತು ಈ ವಚನದಲ್ಲಿ ತಿಳಿಸುತ್ತಾರೆ. ಎಲ್ಲ ಸ್ತರದ ಜನಸಮುದಾಯಗಳ ಅನುಭವ ಮತ್ತು ಸಂಸ್ಕಾರಗಳಿಗೆ ಭಕ್ತಿ ಎಂದು ಕರೆಯುತ್ತಾರೆ. ಎಲ್ಲರ ಅನುಭವ ಮತ್ತು ಸಂಸ್ಕಾರಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಮಹಾನುಭಾವಿಯಾಗುತ್ತಾರೆ. ಎಲ್ಲರ ಭಕ್ತಿ ಭಿಕ್ಷೆಯಿಂದ ಅವರ ಅನುಭವದ ಪಾತ್ರೆ ತುಂಬಿದೆ. ಅಂತೆಯೇ ಅವರಿಗೆ ಮಾನವನನ್ನು ಎಲ್ಲ ರೀತಿಯ ಬಂಧನಗಳಿಂದ ವಿಮೋಚನೆಗೊಳಿಸುವ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಯಿತು. ಅನುಭವಾಮೃತದಿಂದ ಅವರು ಸತ್ಯ ಮತ್ತು ಅಸತ್ಯದ ಅಂತರವನ್ನು ಕಂಡುಕೊಂಡರು, ಸುಲಿಗೆಯ ಮೂಲವನ್ನು ಅರಿತರು. ಹೀಗಾಗಿ ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗ ಮುಂತಾದ ಭೇದಗಳಿಂದ ಮಾನವ ಕುಲವನ್ನು ಮೇಲಕ್ಕೆತ್ತುವ ಕಾಯಕ ಸಿದ್ಧಾಂತವನ್ನು ರೂಪಿಸಿದರು. ಆಗ ಕಾಯಕ ಜೀವಿಗಳೆಲ್ಲ ಮೂಢನಂಬಿಕೆಯ ಕರ್ಮ ಸಿದ್ಧಾಂತವನ್ನು ವಿರೋಧಿಸುವ ಶಕ್ತಿಯನ್ನು ಪಡೆದರು. ಎಲ್ಲಿಯವರೆಗೆ ನಾವು ಇಂಥ ಕಾಯಕ ಜೀವಿಗಳ ಅನುಭವಕ್ಕೆ ಬೆಲೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾಗರಿಕ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಭಕ್ತಿ ಎಂಬ ಇಂಥ ಮಾನವೀಯ ಪ್ರಜ್ಞೆ ಇಲ್ಲದವನೇ ಬಡವ ಎಂಬುದನ್ನು ಬಸವಣ್ಣನವರು ಸೂಚಿಸಿದರು. ಹೀಗೆ ಬಸವಣ್ಣನವರು ಎಲ್ಲ ಜಾತಿ ಜನಾಂಗಗಳ ಅನುಭವವನ್ನು ತಮ್ಮದಾಗಿಸಿಕೊಂಡರು. ಅವರಲ್ಲೇ ಒಬ್ಬರಾಗಿ ಸಮಾಜವನ್ನು ನೋಡಿದರು. ಅಸಮಾನತೆಯ ಸಮಾಜ ಅಸಹನೀಯವೆನಿಸಿತು. ಇಂಥ ಕುರೂಪ ಸಮಾಜವನ್ನು ಸುಂದರ ಸಮಾಜವನ್ನಾಗಿಸಲು ಪಣತೊಟ್ಟರು. ಕೆಳ ಜಾತಿಗಳಿಂದ ಬಂದ ಸತ್ಪುರುಷರಾದ ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ದಾಸಯ್ಯ ಮುಂತಾದವರ ಅನುಭವ ಬಸವಣ್ಣನವರಿಗೆ ಶ್ರೀರಕ್ಷೆಯಾಯಿತು. ಅವರ ಅನುಭವದ ಪಾತ್ರೆಯನ್ನು ತುಂಬಿಸಿದವರೇ ಇಂಥ ಕಾಯಕ ಜೀವಿಗಳು. ಈ ಲಕ್ಷಾಂತರ ಜನರ ಅನುಭವದಿಂದ ಒಂದು ನಾಗರಿಕತೆ ನಿರ್ಮಾಣವಾಗುವುದು. ಅವರೆಲ್ಲರ ಅನುಭವದ ಸಾರವಾದ ಅನುಭಾವದಿಂದ ಮಾನವ ಸಂಸ್ಕೃತಿ ಅರಳುವುದು. ಸುಂದರ ಸಮಾಜಕ್ಕಾಗಿ ಹೋರಾಟ ಮಾಡಬಯಸುವವರು ಮೊದಲು ತಮ್ಮೊಳಗಿನ ವೈರುಧ್ಯಗಳ ವಿರುದ್ಧ ಹೋರಾಡಬೇಕಾಗುತ್ತದೆ. ತಮ್ಮ ಜಾತಿ ಪ್ರಜ್ಞೆಯಿಂದ ಹೊರಬಂದು ಎಲ್ಲ ಜಾತಿಯವರ ಅನುಭವವನ್ನು ಗೌರವಿಸಬೇಕಾಗುತ್ತದೆ. ಆ ಜಾತಿಗಳೊಂದಿಗೆ ಒಂದಾಗುವುದರ ಮೂಲಕ ಜಾತಿ ನಿರ್ಮೂಲನ ಮಾಡಬೇಕಾಗುತ್ತದೆ. ಆ ಮೂಲಕ ಕಾಯಕದ ಮಹಿಮೆಯನ್ನು ಸಾರಬೇಕಾಗುತ್ತದೆ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಬಸವಣ್ಣನವರು ಕಾಯಕ ಜೀವಿಗಳ ಕಷ್ಟ ಅರಿತುಕೊಂಡರು, ಅವರ ಕಾಯಕವನ್ನು ಗೌರವಿಸಿದರು. ಯಾವುದೇ ಕಾಯಕ ದೊಡ್ಡದಲ್ಲ ಅಥವಾ ಚಿಕ್ಕದಲ್ಲ, ಸತ್ಯ ಶುದ್ಧ ಕಾಯಕಗಳೆಲ್ಲ ಪವಿತ್ರವಾದವುಗಳು ಎಂಬ ಆತ್ಮವಿಶ್ವಾಸ ತುಂಬಿದರು. ಕೃಷಿ ಕಾರ್ಯ ಮಾಡುವವರು, ತೊಗಲು ಹದ ಮಾಡುವವರು, ಪಾದರಕ್ಷೆಗಳನ್ನು ತಯಾರಿಸುವವರು, ಕಸಗುಡಿಸುವವರು, ಹೀಗೆ ಎಲ್ಲ ಕಾಯಕ ಜೀವಿಗಳು ತಮ್ಮ ಜಾತಿಗಳ ಚೌಕಟ್ಟುಗಳಿಂದ ಹೊರಬಂದು ಶರಣ ಸಂಕುಲದಲ್ಲಿ ಒಂದಾದರು.
1: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 6:35:20. ಇನ್ನು ಕೇಳೋಣ ರೈತರಿಗೆ ಸಲಹೆ.
2: ಕಾಫಿ ಬೆಳೆನಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡುವಾಗ ಮಳೆಗಾಲಕ್ಕಿಂತ ಮುಂಚೆ ವಿವಿಧ ಸಂಯೋಜನೆಯಲ್ಲಿ ನಾವು ಗೊಬ್ಬರಗಳನ್ನು ಬಳಸಬೇಕಾಗತ್ತೆ. ಮುಂಗಾರು ಪೂರ್ವ ಪೋಷಕಾಂಶಗಳ ನಿರ್ವಹಣೆಗೆ ಬಂದರೆ ನಾವು ಮೇ ತಿಂಗಳ ಕೊನೆಯ ವಾರ ಅಥವಾ ಜೂನ್ ತಿಂಗಳ ಮೊದಲ ವಾರದಲ್ಲಿ ಹವಾಮಾನ ಪರಿಸ್ಥಿತಿಯನ್ನು ಅವಲಂಬಿಸಿ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ಮಣ್ಣಲ್ಲಿ ತೇವಾಂಶ ಇರುವಾಗ ನಾವು ಗೊಬ್ಬರವನ್ನು ಕೊಡೋದು ಬಹಳ ಮುಖ್ಯ. ರೋಬಸ್ಟಾ ಕಾಫಿನಲ್ಲಿ ನಾವು ಎರಡನೇ ಹಂತದ ಗೊಬ್ಬರವನ್ನು ಕೊಡೋದಕ್ಕೆ 700 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ಎಕರೆಗೆ ಕೊಡುವಂತಹ ಬೆಳೆಗೆ ಗಿಡಗಳನ್ನು 8 ಅಡಿ 8 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದಾಗ ಗೊಬ್ಬರದ ಮಿಶ್ರಣವನ್ನು ಪ್ರತಿ ಗಿಡಕ್ಕೆ 350 ಗ್ರಾಂ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಮಣ್ಣಿನ ರಸಸಾರ 5.1 ಹೆಚ್ಚು ಇದ್ದರೆ ನಾವು ಈಗ ಹೇಳುವಂತಹ ಗೊಬ್ಬರಗಳ ಒಂದು ಸಂಯೋಜನೆಯನ್ನು ನಾವು ಬಳಸ್ಕೋಬಹುದು. 98 ಕಿಲೋಗ್ರಾಂನಷ್ಟು ಯೂರಿಯಾ, 216 ಕಿಲೋಗ್ರಾಂನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟು, 75 ಕಿಲೋ

ಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟಾಶು, ಇದು ಒಂದು ಸಂಯೋಜನೆ. 182 ಕಿಲೋಗ್ರಾಮ್ನಷ್ಟು 19, 19, 19, 23 ಕಿಲೋಗ್ರಾಮ್ನಷ್ಟು ಯೂರಿಯಾ, 18 ಕಿಲೋಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟಾಶು. ಇನ್ನು 203 ಕಿಲೋಗ್ರಾಮ್ನಷ್ಟು 17, 17, 17 ರಸಗೊಬ್ಬರ, 23 ಕಿಲೋಗ್ರಾಮ್ನಷ್ಟು ಯೂರಿಯಾ, 18 ಕಿಲೋಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟಾಶು, ಇದು ಒಂದು ಸಂಯೋಜನೆ. ಹಾಗೆಯೇ 216 ಕಿಲೋಗ್ರಾಮ್ನಷ್ಟು 16, 16, 16, 23 ಕಿಲೋಗ್ರಾಮ್ನಷ್ಟು ಯೂರಿಯಾ, 18 ಕಿಲೋಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟಾಶು. ಹಾಗೆಯೇ 230 ಕಿಲೋಗ್ರಾಮ್ನಷ್ಟು 15, 15, 15, 23 ಕಿಲೋಗ್ರಾಮ್ನಷ್ಟು ಯೂರಿಯಾ, 18 ಕಿಲೋಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟಾಶು. ಅದೇ ರೀತಿ 69 ಕಿಲೋಗ್ರಾಮ್ನಷ್ಟು ಯೂರಿಯಾ, 75 ಕಿಲೋಗ್ರಾಮ್ನಷ್ಟು ಡೈ ಅಮೋನಿಯಂ ಫಾಸ್ಪೇಟು, 75 ಕಿಲೋಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟಾಶು. ಹಾಗೆಯೇ 69 ಕಿಲೋಗ್ರಾಮ್ನಷ್ಟು ಯೂರಿಯಾ, 133 ಕಿಲೋಗ್ರಾಮ್ನಷ್ಟು 10, 26, 26 ಮತ್ತು 32 ಕಿಲೋಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟಾಶು. ಈ ಗೊಬ್ಬರಗಳ ಸಂಯೋಜನೆಯಲ್ಲಿ ನಾವು ಗೊಬ್ಬರಗಳನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ರೋಬಸ್ಟಾ ಕಾಫಿ ಗಿಡಕ್ಕೆ 350 ಗ್ರಾಮ್ನಷ್ಟು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಮಣ್ಣಿನ ರಸಸಾರ 5 ಕಡಿಮೆ ಇದ್ದಾಗ ನಾವು ಮುಖ್ಯವಾಗಿ 65 ಕಿಲೋಗ್ರಾಮ್ನಷ್ಟು ಯೂರಿಯಾ, 128 ಕಿಲೋಗ್ರಾಮ್ನಷ್ಟು ಶಿಲಾರಂಜಕ, 50 ಕಿಲೋಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟಾಷನ್ನು ನಾವು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ 350 ಗ್ರಾಮ್ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ಬೆಳೆಗಾರರು ಒಂದೇ ಒಂದು ಗೊಬ್ಬರ ಸಂಯೋಜನೆಯನ್ನು ಬಳಸ್ಕೋಬೇಕಾಗತ್ತೆ. ಮಣ್ಣು ಪರೀಕ್ಷಾ ಫಲಿತಾಂಶದ ವರದಿಯನ್ನು ಆಧರಿಸಿ, ಅಂದರೆ ನಮ್ಮ ಮಣ್ಣಲ್ಲಿರುವಂತಹ ಪೋಷಕಾಂಶಗಳ ಸ್ಥಿತಿಗತಿಯನ್ನು ನೋಡಿಕೊಂಡು ನಾವು ಬಳಸ್ಕೋಬೇಕಾಗತ್ತೆ. ಮಳೆಯ ಪ್ರಾರಂಭವಾದಕ್ಕೆ ಮೊದಲು ಪೋಷಕಾಂಶಗಳನ್ನು ಒದಗಿಸಬೇಕಾಗತ್ತೆ. ಪ್ರತಿ ಗಿಡಕ್ಕೆ ಸರಿಯಾದಂಥ ಪೋಷಕಾಂಶಗಳ ಪ್ರಮಾಣವನ್ನು ನೀಡೋದು ಬಹಳ ಮುಖ್ಯ. ಕಾಫಿ ಗಿಡಗಳ ಎಲೆಗಳ ಮೇಲೆ ನಾವು ಪೋಷಕಾಂಶಗಳನ್ನು ಸಿಂಪರಣೆ ಮಾಡೋದಾದರೆ ಅದಕ್ಕೂ ಕೂಡ ಕಾಫಿ ಮಂಡಳಿಯವರು ಶಿಫಾರಸನ್ನು ಕೊಟ್ಟಿರ್ತಾರೆ. ಈ ಒಂದು ಸಿಂಪರಣೆಯನ್ನು ಮೇ ತಿಂಗಳ 2 ಅಥವಾ 3 ವಾರದಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ಪ್ರತಿ ಬ್ಯಾರಲ್, ಅಂದರೆ 200 ಲೀಟ್ರ್ ನೀರಿಗೆ ಅಗತ್ಯ ಇರುವಂತಹ ಪೋಷಕಾಂಶಗಳ ಪ್ರಮಾಣವನ್ನು ನಾವು ನೋಡಿಕೊಂಡ್ರೆ 1 ಕಿಲೋಗ್ರಾಮ್ನಷ್ಟು 19, 19, 19 ಗೊಬ್ಬರ, ಅಥವಾ ಇದಕ್ಕೆ ಬದಲಾಗಿ 1 ಕಿಲೋಗ್ರಾಮ್ನಷ್ಟು ಯೂರಿಯಾ, 1 ಕಿಲೋಗ್ರಾಮ್ನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟು, ಮತ್ತು 750 ಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟಾಶು. ಇದು ಮುಖ್ಯವಾಗಿ ಪ್ರಧಾನ ಪೋಷಕಾಂಶಗಳನ್ನು ಒದಗಿಸುವಂಥದ್ದು. ಇದರ ಜೊತೆಗೆ 500 ಗ್ರಾಮ್ನಷ್ಟು ಸತುವಿನ ಸಲ್ಫೇಟು, 100 ಗ್ರಾಮ್ನಷ್ಟು ಬೋರಿಕಾಮ್ಲ ಅಥವಾ 250 ಗ್ರಾಮ್ನಷ್ಟು ಬೋರಾಕ್ಸು, 250 ಗ್ರಾಮ್ನಷ್ಟು ಮೆಗ್ನೀಷಿಯಂ ಸಲ್ಫೇಟು, 50 ಗ್ರಾಮ್ನಷ್ಟು ಅಮೋನಿಯಂ ಮಾಲಿಬ್ಡೇಟು, 50 ಮಿಲಿಲೀಟ್ರ್ನಷ್ಟು ಪ್ಲಾನೋಫಿಕ್ಸು. ಇದಕ್ಕೆ 70 ಮಿಲಿಲೀಟ್ರ್ನಷ್ಟು ಅಪ್ಸಾ ಅಥವಾ ಬೇರೆ ಒಂದು ಅಂಟು ದ್ರಾವಣ, ಇದನ್ನು 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಒಂದು ಬ್ಯಾರಲ್ ನೀರಿಗೆ ಬಳಸ್ಕೋಬೇಕಾಗತ್ತೆ. ಈ ಒಂದು ಪೋಷಕಾಂಶಗಳ ಮಿಶ್ರಣವನ್ನು ನಾವು ಎಲೆ ಸಿಂಪರಣೆಯಾಗಿ ಬಳಸ್ಕೋಬೋದು ಮೇ ತಿಂಗಳ 2 ಅಥವಾ 3 ವಾರದಲ್ಲಿ. ಈ ರೀತಿ ಸಿಂಪರಣೆ ಮಾಡೋದರಿಂದ ಮುಖ್ಯವಾಗಿ ಉತ್ತಮವಾದಂಥ ಕಾಯಿ ಕಚ್ಚೋದಕ್ಕೆ ಅನುಕೂಲವಾಗುತ್ತೆ, ಮತ್ತು ಅದು ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಮತ್ತು ಈ ಮಳೆಗಾಲದಲ್ಲಿ ಕಾಯಿಗಳು ಉದುರೋದನ್ನು ಕಡಿಮೆ ಮಾಡುತ್ತೆ. ಯಾಕೆಂದರೆ ಎಲೆಗಳ ಮೇಲೆ ಸಿಂಪಡಿಸುವಂತಹ ಈ ಪೋಷಕಾಂಶಗಳು ಸಾಕಷ್ಟು ಬೇಗ ಸಸ್ಯಗಳಿಂದ ಹೀರಲ್ಪಡ್ತವೆ, ಸಸ್ಯಗಳು ಬಲವಾಗ್ತವೆ. ಹಾಗೆಯೇ ಭಾರೀ ಮಳೆಯ ಒತ್ತಡದಲ್ಲೂ ಕೂಡ ಈ ಕಾಯಿಗಳು ಗಿಡಗಳಲ್ಲಿ ಚೆನ್ನಾಗಿ ಹಿಡಿದಿಟ್ಕೊಂಡಿರ್ತವೆ. ನಮ್ಮ ಎಳೆ ಅಥವಾ ಚಿಕ್ಕ ಕಾಫಿ ಗಿಡಗಳಿಗೆ ನಾವು ಮುಂಗಾರು ಪೂರ್ವದಲ್ಲಿ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಈ ಅರೇಬಿಕ ಎಳೆ ಗಿಡಗಳಾದರೆ ನಾವು ಸಾರಜನಕ ರಂಜಕ ಪೊಟಾಷನ್ನು ಕೊಡುವಾಗ 20, 20, 0, 13, 19, 19, 19, 17, 17, 17 ರಸಗೊಬ್ಬರಗಳನ್ನು ಬಳಸ್ಕೋಬೋದು. ಪ್ರತಿ ಗಿಡಕ್ಕೆ 50-75 ಗ್ರಾಮ್ನಷ್ಟು ಈ ರಸಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಇದನ್ನು ಮುಖ್ಯವಾಗಿ ಮೇ ತಿಂಗಳ ಕೊನೆಗೆ ಅಥವಾ ಜೂನ್ ತಿಂಗಳ ಪ್ರಾರಂಭದಲ್ಲಿ ಮಣ್ಣಲ್ಲಿ ತೇವಾಂಶ ಇರುವಾಗ ಕೊಡಬೇಕಾಗತ್ತೆ. ಇನ್ನು ರೋಬಸ್ಟಾದಲ್ಲಾದರೆ ನಾವು 20, 20, 0, 13 ಅಥವಾ 19, 19, 19 ಅಥವಾ 17, 17, 17 ಈ ಸಂಕೀರ್ಣ ರಸಗೊಬ್ಬರಗಳು ಸಾರಜನಕ ರಂಜಕ ಪೊಟಾಷನ್ನು ಪೂರೈಸ್ತವೆ. ಈ ಸಂಕೀರ್ಣ ಗೊಬ್ಬರಗಳನ್ನು ನಾವು ಬಳಸ್ಕೊಂಡು ಪ್ರತಿ ಗಿಡಕ್ಕೆ 100-125 ಗ್ರಾಮ್ನಷ್ಟು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಈ ಗೊಬ್ಬರಗಳನ್ನು ನಾವು ಮೇ ತಿಂಗಳ ಕೊನೆಗೆ ಅಥವಾ ಜೂನ್ ತಿಂಗಳ ಪ್ರಾರಂಭದಲ್ಲಿ ಕೊಡಬೇಕಾಗತ್ತೆ, ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರುವಾಗ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ವಿಜ್ಞಾನಿಗಳನ್ನು

0: ಅಥವಾ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 6:41. ಸ್ವರಮಾಧುರ್ಯ ಕೇಳೋಣ. ನೂಕಲ ಚಿನ್ನ ಸತ್ಯನಾರಾಯಣ ಅವರು ಹಾಡಿರುವ ತ್ಯಾಗರಾಜರ ಕೃತಿ ಮಧ್ಯಮಾವತಿ ರಾಗ ಆದಿತಾಳ.

0: ಇದುವರೆಗೆ ಮಧ್ಯಮಾವತಿ ರಾಗ ಆದಿತಾಳದಲ್ಲಿ ನೂಕಲ ಚಿನ್ನ ಸತ್ಯನಾರಾಯಣ ಅವರು ಹಾಡಿರುವ ತ್ಯಾಗರಾಜರ ಕೃತಿಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿ ಮಡಿಕೇರಿ, ಸಮಯ 6:45. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಮೂಲಕವಾಗಿ ಕಾನೂನಿನ ವಿಷಯದಲ್ಲಿ ಅನೇಕ ತಿಳುವಳಿಕೆಗಳನ್ನು ಈ ಕಾರ್ಯಕ್ರಮದ ಮೂಲಕ ಕೊಡಲಾಗ್ತಾ ಇದೆ. ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಭ್ರೂಣ ಹತ್ಯೆ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಶಿರೀಷ ಬೀರೆಡ್ಡಿ ಅವರು, ವಕೀಲರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಕಷ್ಟು ಬಾರಿ ಈ ಭ್ರೂಣ ಹತ್ಯೆ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ, ಅನೇಕ ಸುದ್ದಿಗಳು ಬರ್ತಿರ್ತದೆ. ಇದು ಒಂಥರ ಕಾನೂನು ಬಾಹಿರ ಅಂತ ಹೇಳಿ ಗೊತ್ತಿರುತ್ತೆ, ಆದರೂ ಕೂಡ ಕೆಲವು ಪ್ರಕರಣಗಳು ಬೆಳಕಿಗೆ ಬರ್ತವೆ. ಇದ್ರ ಬಗ್ಗೆ ಕಾನೂನು ಏನ್ ಹೇಳ್ತದೆ ಅಂತ ನಾವು ಮತ್ತೆ ಮತ್ತೆ ತಿಳ್ಕೊಳ್ಬೇಕಾಗಿದೆ. ಯಾವ ರೀತಿ ಶಿಕ್ಷೆ ಇದೆ ಅಂತ ಗೊತ್ತಾಗಬೇಕಾಗಿದೆ.
3: ಖಂಡಿತ ಸರ್, ಭ್ರೂಣ ಹತ್ಯೆ, ಅದರಲ್ಲೂ ಹೆಚ್ಚಾಗಿ ಸ್ತ್ರೀ ಭ್ರೂಣ ಹತ್ಯೆಗಳು ನಡೀತಾನೆ ಇರ್ತವೆ, ಪ್ರಕರಣಗಳು ಓದ್ತಾನೆ ಇರ್ತೀವಿ. ಇದು ಕಾನೂನು ಬಾಹಿರ, ಇದಕ್ಕೆ ಶಿಕ್ಷೆ ಇದೆ ಅಂತ ಗೊತ್ತಿದ್ರೂ ನಡೀತಾ ಇರುತ್ತೆ. ಬಟ್ ಭ್ರೂಣ ಹತ್ಯೆಗಿಂತ ಮುಂಚೆ ಸೆಕ್ಸ್ ಸೆಲೆಕ್ಷನ್ ಟೆಸ್ಟ್ ಏನಂತ ಮಾಡ್ತಾರೆ, ಅದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗಿರತ್ತೆ. ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ಕಾಯ್ದೆ ಅಂತ. ಇದರಡಿ ಈಗ ಲಿಂಗ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಯಾವುದೇ ಟೆಸ್ಟ್ ಆಗಿರ್ಬೋದು, ವಿಧಾನ, ತಂತ್ರ, ಪರೀಕ್ಷೆ, ಇದ್ಯಾವುದು ಮಾಡೋದು ಕಾನೂನು ಬಾಹಿರ. ಈಗ ಈ ಕಾಯ್ದೆ ಏನಕ್ಕೆ

0: ಇದೆ ಅಂತಂದ್ರೆ ಅಕಸ್ಮಾತ್ ಹುಟ್ಟುತ್ತಾ ಇರೋ ಮಗುವಿಗೆ ಏನಾದ್ರೂ ಕಾಯಿಲೆ ಇರೋ ಸಾಧ್ಯತೆ ಇದೆಯಾ, ಅಥವಾ ಆನುವಂಶಿಕವಾಗಿ ಏನಾದ್ರೂ ತೊಂದರೆಗಳಾಗತ್ತಾ ಈ ಮಗುವಿಗೆ, ಅದನ್ನ ತಡೆಯೋದಕ್ಕೆ ಅಂತ ಈ ಟೆಸ್ಟ್ಗಳು ಪ್ರೊಸೀಜರ್ಸ್ ಇರುತ್ತೆ.
1: ಸ್ಕ್ಯಾನಿಂಗ್ ಎಲ್ಲ ಇದೆ.
0: ಹೌದು, ಆದ್ರೆ ಜನ ಅದನ್ನ ದುರುಪಯೋಗ ಪಡಿಸ್ಕೊಂಡು ಲಿಂಗವನ್ನ ಪತ್ತೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಇದರಲ್ಲಿ ಬರೀ ಮಹಿಳೆ ಅಲ್ಲ, ಪತ್ತೆ ಹಚ್ಚೋದಕ್ಕೆ ಯಾರು ಅವರ ಸಂಬಂಧಿಕರಾಗಿರ್ಬೋದು, ಗಂಡ ಆಗಿರ್ಬೋದು, ಇನ್ನು ವ್ಯವಸ್ಥೆಯಲ್ಲಿ ವೈದ್ಯರೇ ಆಗಿರ್ಬೋದು, ಯಾರೇ ಕೂಡ ಈ ರೀತಿ ಪ್ರೇರಣೆ ನೀಡ್ತಾ ಇದ್ದಾರೆ, ಅದಕ್ಕೆ ಲಿಂಗವನ್ನ ಪತ್ತೆ ಹಚ್ಚೋದಕ್ಕೆ ಪ್ರೋತ್ಸಾಹ ನೀಡ್ತಾರೆ ಅಥವಾ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ, ಅವರೆಲ್ಲರೂ ಕಾನೂನಿನಡಿ ಅಪರಾಧಿಗಳೇ ಅಂತಾನೆ ಪರಿಗಣಿಸಬಹುದಾಗಿರತ್ತೆ. ಇನ್ನು ಕೆಲವರೇನು ವೈದ್ಯರು ಏನಿರ್ತಾರೆ, ಬಾಯ್ಬಿಟ್ಟು ಹೇಳೋದಿಲ್ಲ ಇದೇ ಲಿಂಗ ಅಂತ, ಇಂಡೈರೆಕ್ಟ್ ಆಗಿ ಪೇಡ ಬಂದ್ರೆ ಗಂಡ್ಮಗು ಹುಟ್ಟಿದೆ, ಇನ್ನೇನೋ ಬಂದ್ರೆ ಹೆಣ್ಮಗು ಹುಟ್ಟಿದೆ, ಆ ರೀತಿ ಇಂಡೈರೆಕ್ಟ್ ಆಗಿ ಹೇಳೋದು ಕೂಡ.
1: ಮೂಲಕವಾಗಿ ತಿಳಿಸೋದು, ಒಟ್ಟಾರೆ ಏನೋ ಒಂದು ಸಾಕ್ಷಿ ಸಿಗಬಹುದು ಅಂತ ಹೇಳಿ ಬೇರೆ ಬೇರೆ ಚಿಹ್ನೆಗಳ ಮೂಲಕವಾಗಿ ಆ ಸಂದೇಹಗಳ ಮೂಲಕವಾಗಿ ಅದನ್ನ ಪಾಸ್ ಆನ್ ಮಾಡ್ತಾರೆ ವಿಷಯವನ್ನ. ಒಟ್ಟಾರೆ ಈ ರೀತಿಯಾಗಿ ಅನೇಕ ಸ್ಕ್ಯಾನಿಂಗ್ ಸೆಂಟರ್ ಆಗಿರ್ಬಹುದು ಅಥವಾ ಇಲ್ಲಿ ನಡೆಯುವಂತಹ ಭ್ರೂಣ ಹತ್ಯೆ ಬಹಳ ಕಾನೂನಿನ ಮೂಲಕವಾಗಿ ಅಪರಾಧ ಅಂತ ಹೇಳಿ ಬರೆದಿರ್ತಾರೆ ಬೋರ್ಡ್, ಯಾವುದೇ ರೀತಿ ಲಿಂಗ ಪತ್ತೆಯನ್ನ ಇಲ್ಲಿ ಮಾಡಲಾಗುವುದಿಲ್ಲ ಅಂತ ಹೇಳಿ, ಆದರೂ ಕೂಡ ಒಳಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿರ್ತಾರೆ. ಕೆಲವು ಕೆಲವು ವಿಚಿತ್ರ ಪ್ರಕರಣಗಳು ಇವತ್ತು ನಾವು ವಿದ್ಯಮಾನಗಳಲ್ಲಿ ಓದ್ತಾ ಇದ್ದೀವಿ, ಆ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಮಾಡದೇ ಇದ್ರು ಬೇರೆ ಕಡೆ ಹೋಗಿ ಮಾಡೋದು, ಅವರು ಸಿಕ್ಕಿಬಿದ್ರೆ ಕಾನೂನಿನ ಮೂಲಕವಾಗಿ ಶಿಕ್ಷೆಗೆ ಒಳಗಾಗಲೇಬೇಕಾಗತ್ತೆ.
0: ಹೌದು, ನೀವ್ ಹೇಳ್ದಂಗೆ ಲೀಗಲ್ ಆಗಿ ತೊಂದರೆಗಳನ್ನ ಗುರುತಿಸೋದಕ್ಕೆ ಮಾಡೋದು ಬೇರೆ, ಅವರು ಕೂಡ ಬರೀ ನಿರ್ದಿಷ್ಟ ಮತ್ತು ನೋಂದಾಯಿತ ವೈದ್ಯರಾಗಿರ್ಬೋದು, ಆಸ್ಪತ್ರೆಗಳು ಮಾತ್ರ ಈ ಸ್ಕ್ಯಾನಿಂಗ್ ಅಥವಾ ಏನಾದ್ರು ಮಾಡಬಹುದಾಗಿರತ್ತೆ. ಅದನ್ನ ಬಿಟ್ಟು ಇನ್ ಹೊರಗಡೆ ಮಾಡಿದ್ರೆ ಅದು ಇನ್ನೂ ದೊಡ್ಡ ಅಪರಾಧ ಆಗತ್ತೆ. ಸೊ ಅವ್ರಿಗೂ ಕೂಡ ಶಿಕ್ಷೆ ಇರುತ್ತೆ, ಕನಿಷ್ಠ 3 ವರ್ಷ ಜೈಲ್ ಶಿಕ್ಷೆ, 50,000 ದಂಡದ ತನಕನೂ ಬೇರೆ ಬೇರೆ ಅಪರಾಧಕ್ಕೆ ಬೇರೆ ಬೇರೆ ಶಿಕ್ಷೆಗಳನ್ನ ವಿಧಿಸಬಹುದಾಗಿರತ್ತೆ. ಆದ್ರಿಂದ ಇದು ಬರೀ ಶಿಕ್ಷೆ ಇದೆ ಅನ್ನೋದೇ ಅಲ್ಲದೆ ಸಾಮಾಜಿಕವಾಗಿನೂ ಭ್ರೂಣ ಹತ್ಯೆ ಮಾಡೋದು ಒಂದು ಮಾರಲ್ ಅಪರಾಧ ಅಂತ ಕೂಡ ಹೇಳ್ಬೋದಾಗಿರತ್ತೆ. ಆದ್ರಿಂದ ಅದನ್ನ ತಡೆಯೋದು ಉತ್ತಮ.
1: ಜನ ಜಾಗೃತಿ ಆಗ್ತಾ ಇದೆ, ಅವರಿಗೆ ಗಂಡಿರಲಿ ಹೆಣ್ಣಿರಲಿ 2 ಮಕ್ಕಳು ಅಂತ ಹೇಳ್ತಿರ್ತಾರೆ, ಮತ್ತೆ ಆರ್ಥಿಕವಾಗಿ ಎಷ್ಟು ಸಬಲರಾಗಿರ್ತಾರೆ, ನಾವು ಮಕ್ಕಳನ್ನ ಯಾವ ರೀತಿ ಸಾಕಬಹುದು ಅಂತ ನಿರ್ಧಾರದ ಮೇಲೆ ಅವರು ಕೆಲವು ಸಲ ಒಂದೇ ಮಗುವನ್ನ ಪಡಿತಾರೆ, ಅದು ಗಂಡಿರಲಿ ಹೆಣ್ಣಿರಲಿ. ಎಷ್ಟೋ ಸಲ ವಿಪರೀತ ಶ್ರೀಮಂತ ಇದ್ದಂತಹ ವ್ಯಕ್ತಿಗಳಿಗೆ ಒಬ್ಬೊಬ್ಬರೇ ಹೆಣ್ಮಕ್ಕಳಾಗಿರ್ತಾರೆ. ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರದು, ಅದಕ್ಕೆ ಪರೀಕ್ಷಾ ಕೇಂದ್ರಗಳನ್ನ ಬಹಳ ಜಾಗರೂಕತೆಯಿಂದ ಸರ್ಕಾರ ನೋಡಬೇಕಾಗತ್ತೆ. ಅದಕ್ಕೆ ಏನು ಶಿಕ್ಷೆ ಇದೆ ಅಂತ ಅನ್ನೋದನ್ನ, ಈ ರೀತಿ ಅಕಸ್ಮಾತ್ ಪ್ರಕರಣಗಳಲ್ಲಿ ಸಿಕ್ಕಿಬಿದ್ರೆ ಅವರಿಗೆ ಶಿಕ್ಷೆ ಕೊಡಬೇಕು. ಈ ಭ್ರೂಣ ಹತ್ಯೆ ಬಹಳ ಮಹಾಪಾಪ ಅಂತ ಹೇಳಿ ನಾವು ಅಂದ್ಕೊಂಡು ಇದಕ್ಕೆ ಶಿಕ್ಷೆ ಇದೆ ಅಂತ ಮಾಹಿತಿ ಕೊಟ್ಟು ಈ ಕಾರ್ಯಕ್ರಮ ಮುಗಿಸೋಣ. ಮಾಹಿತಿಗಾಗಿ ಧನ್ಯವಾದ, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ.

0: ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಬೇಗೂರು ಗ್ರಾಮ ಅರಮಣ ಮಾಡ ಒಕ್ಕ ಕರಡ ಶ್ರೀ ಮಾರಿದುರ್ಗಿ ದೇವಸ್ಥಾನದ ಕಾಲ್ತ್ರ ನಮ್ಮ ಇಂದು ಪೊಲಕ ಒಂಬತ್ ಗಂಟೆ ಮಜ್ಜನ ದಂಡನೆ ಗಂಟೆ ಕೆತ್ತನೆ ನಡಪ. ಮಜ್ಜನ ಕೂಳ್ದಾನ ಉಂಡು ಭಕ್ತ ಮಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಣಂದು ಅರಮಣ ಮಾಡ ಒಕ್ಕ ಕಾರ ಕಟ್ಟಡಿತು.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಡ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
0: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
2: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
0: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900-9010-282
0: ಆರ್ 9606-0840-66.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ನಾಪೋಕ್ಲು ಊರದ ಕ್ಯಾಲೆಟಿನ ಒಕ್ಕಡ ಅಂಜಿ ಕಾಲಕೊಮ್ಮ ನಡಪ. ಕಾರಣ ತೆರೆ ಇಂದು ಪಿಂಜ ನಾಳೆ ನಡಪ. ಇಂದು ಪೊಲಕ 9 ಗಂಟೆಗೆ ಧರ್ಮ ದೇವತೆಕ್ ಪಾಯಸ ನೈವೇದ್ಯ, 24 ಗಂಟೆಗೆ ಪೂದ ತೆರೆ, ಇರ್ಲು ಮೂರ್ತಿ ಅಡ ತೆರೆ, ನಾಳೆ ಪಾಷಣ ಮೂರ್ತಿ ಪಿಂಜ ಅಜ್ಜಪ್ಪಂಡ ತೆರೆ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಅಂಡ ಸಂಸಾರ ಬಿಂದುವ ಪಿಂಜ ಕೇರಿಕಾರೆಲ್ಲ ಬಂತು ಕೂಡುನುಂದು ಕ್ಯಾಲೆಟಿನ ಒಕ್ಕಕಾರ ಕಟ್ಟಂಡಿತು.
5: ನಾಂಗರ ಗ್ರಾಮ ಹತ್ರ ಭದ್ರಕಾಳಿ ದೇವಿರ ಬೋರ್ಡ್ ನಮ್ಮ ಕಾದ್ಯಾರು ಒಂದಾಂಗ್ ಕಣ್ಣಕ್ಕ ಇಂದು ನಡಪ. ನಮ್ಮ ಮರಿಪತ್ ಇಂದು ಬೈಟ್ ಕಳಿಗಟ್ಟು ಚೆನ್ನಿಯಾಚೆ ಬೈಟಾಪಕ ಕುದುರೆ ನಾರಾಚ ಮಜ್ಜಿದ್ರವಿದ ಚೂಳೆ ಊರಿನಾಡ್ರ ಭಕ್ತ ಮಾಜನ ಬೆಂದು ಚಂಗಾದಿಯ ಏರ ಕಣತ್ರ ಬಂದಿದ್ದು ಕೂಡಿ ಅರಿತು ದೇವಿರ ಆಶೀರ್ವಾದ ಪಡೆದು ಉಣ್ಣದು ದೇವತಕ್ಕ ಊರ್ತಕ್ಕ ಪಿಂಜ ಆಡಳಿತ ಮಂಡಳಿಗಾರ ಕಟ್ಟಣಿತು.

0: ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಕುಟುಂಬದ ಕೇಂದ್ರ ಬಿಂದು ಮಹಿಳೆ ಈ ಕುರಿತು ಮಾತನಾಡುತ್ತಾರೆ ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ಸಣ್ಣುವಂಡ ಬಿತೇಜ. ಬಳಿಕ ಮಡಿಕೇರಿಯ ಕೃಪಾದೇವರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅದ್ಯಾರಭ್ಯ ಯುಎಇ, ನೆದರ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಇಟಲೀತಿ ದೇಶಾನಾಂ ಷಡ್ ದಿವಸೀಯ ಯಾತ್ರಾಯಾಂ ಭವಿಷ್ಯತಿ. ಪಂಚದೇಶ ಯಾತ್ರಾಯಾಃ ಪ್ರಥಮಪದೆ ಅದ್ಯ ಶ್ರೀಮೋದಿ ಯುಎಇ ದೇಶಂ ಗಮಿಷ್ಯತಿ, ಯತ್ರ ಸಹ ರಾಷ್ಟ್ರಪತಿನಾ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮಿಲಿಷ್ಯತಿ. ದ್ವಿಪಕ್ಷೀಯ ವಿಷಯು ವಿಶೇಷತಃ ಊರ್ಜಾ ಸಹಕಾರ್ಯೇ ತಥೈವ ಪರಸ್ಪರ ಹಿತಸ್ಯ ಕ್ಷೇತ್ರೀಯ ಅಂತಾರಾಷ್ಟ್ರೀಯ ವಿಷಯು ಚ ದ್ವೌ ನೇತಾರೌ ವಿಚಾರಾಣಾಂ ಆದಾನ ಪ್ರದಾನಂ ಕರಿಷ್ಯತಃ. ಮೇಲನಮಿದಂ ಊರ್ಜಾ ಸುರಕ್ಷಾ ವಿಷಯೇ ಕೇಂದ್ರೀಕೃತಂ ಭವಿಷ್ಯತಿ ಇತ್ಯಪೇಕ್ಷಾ ವರ್ತತೆ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಪ್ರೋಕ್ತಂ ಯತ್ ಅಸ್ಮಿನ್ ವರ್ಷೇ ಭಾರತಸ್ಯ ಅಧ್ಯಕ್ಷತಾಯಾಂ ಬ್ರಿಕ್ಸ್ ಇತಿ ಬಹುದೇಶೀಯ ಸಂಘಃ ಬಹುಪಕ್ಷೀಯತಾಂ ಸುದೃಢಂ ಕರ್ತುಂ ಸತತ ವಿಕಾಸಂ ಪ್ರವರ್ಧಯಿತುಂ ಆರ್ಥಿಕ ಶಕ್ತಿಂ ಪ್ರವರ್ಧಯಿತುಂ ಅಧಿಕ ಸಮಾವೇಶೀಯ ವಿಶ್ವವ್ಯವಸ್ಥಾಯಾಃ ನಿರ್ಮಾಣಾರ್ಥಂಚ ಮಿಲಿತ್ವಾ ಕಾರ್ಯಂ ಕರಿಷ್ಯತಿ. ಹ್ಯಃ ನವದಿಲ್ಯಾಂ ಬ್ರಿಕ್ಸ್ ದೇಶಾನಾಂ ವಿದೇಶ ಮಂತ್ರಿಭಿಃ ಪ್ರತಿನಿಧಿ ಮಂಡಲ ಪ್ರಮುಖೈಃ ಸಹ ಸಂವಾದಂ

0: ಸೈನಿಕ ಬಿಕೆ ಸೋಮಪ್ಪ ಅವರು ನಿನ್ನೆ ಬೆಳಿಗ್ಗೆ ನಿಧನರಾಗಿರುತ್ತಾರೆ. 83 ವರ್ಷ ಪ್ರಾಯದ ಬಿಕೆ ಸೋಮಪ್ಪ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 7:02 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:02 ಗಳು. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಗೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ

0: ಸ್ಥಳದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.
5: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ, ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
6: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಈಗ ವಾರ್ತೆಗಳ ವಿವರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ ನಿನ್ನೆ 14ನೇ ತಾರೀಖಿನವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಸಂಗಮದಡಿ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ನಿನ್ನೆ ಸಮಾರೋಪಗೊಂಡ ವಿಶಿಷ್ಟ ಸಾಪ್ತಾಹಿಕ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಮಹದೇವ ಪ್ರಸನ್ನ.
1: IIIT ಧಾರವಾಡ ವತಿಯಿಂದ ಯುವ ಸಂಗಮ 6ರಲ್ಲಿ ಕರ್ನಾಟಕದ ಆತಿಥೇಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ನಮಗೆ ದೊರೆತಿರುವುದು ಗೌರವದ ಸಂಗತಿಯಾಗಿದೆ. ಕಳುಹಿಸುವ ಆತಿಥೇಯ ಸಂಸ್ಥೆಯಾಗಿ MNIT ಜೈಪುರ್ ರಾಜಸ್ಥಾನದಿಂದ ಆಗಮಿಸಿ

0: 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊತ್ತಿದೆ. ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಿದ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
1: ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16ರಿಂದ 21ನೇ ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್ ಗದಗ್ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16ರಂದು ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ ಹಸ್ತಾಂತರಿಸಿದ್ದ 150ಕ್ಕೂ ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು, ಪ್ರಾಚೀನ ಶಸ್ತ್ರಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ ಸಿಎಂಡಿಆರ್ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ, ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ, ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮಘಟ್ಟ ಉಳಿಬೇಕು, ಗುಜರಾತ್ನಿಂದ ಶುರು ಆಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮಘಟ್ಟ ಮತ್ತೆ ಪೂರ್ವಘಟ್ಟ ಎರಡು ಸೇರ್ಕೊಂಡು

0: ಎಷ್ಟೊಂದು ಮಳೆ ಕೊಡ್ತವೆ, 50 ಪ್ರಬಲವಾದಂತಹ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮ ಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ, ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವೈವಿಧ್ಯ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ, ಇವೆಲ್ಲ ಒಂದೇ ಕಡೆಗೆ ಒಂದು ಸಣ್ಣ ಜಾಗದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಅದರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ ಗೆ, ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ, ಇದ್ರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ. ಅನೇಕ ಪರಿಣಿತರು ಬರ್ತಾ ಇದಾರೆ, ಇದರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ನಲ್ಲೇ ನಾವು ಅದನ್ನ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶವನ್ನು. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಗಂಟೆಗೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಚಾಲನೆ ನೀಡಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ, ಆಕಾಶವಾಣಿ ಅಭಿಮಾನಿಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ ಒಂದು ಚುನಾವಣೆ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 7:15.
3: ದಕ್ಷಿಣ ಕಾಶ್ಮೀರ ನಮ್ಮ ಕೊಡುಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
4: ಮಡಿಕೇರಿ ಆಕಾಶವಾಣಿ.
5: ಹೌದು,
6: ಉಲ್ಲಾಸದ ಮಳೆ.
4: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
5: ಹೌದು.
6: ಮುಂಜಾನೆ
3: ಗೂಗಲ್ ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ.

0: ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.
1: ಮಲ್ಮಾ ಹಾಕಿ ಕ್ಲಬ್ ವತಿಯಿಂದ ಬ್ಯಾಕ್ ಟು ರೂಟ್ ಗ್ರಾವೆಲ್ ಹಾಕಿ ಟೂರ್ನಮೆಂಟ್ ಇದೇ ಮೇ 15-17 ನಾಪೊಕ್ಲು ಚೆರಿಯಪರಂಬು ಮೈದಾನದಲ್ಲಿ ನಡೆಯಲಿದೆ. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಆಯೋಜಕರು ಕೇಳಿಕೊಂಡಿದ್ದಾರೆ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಭಾರತಿ ರೇಡಿಯೋ ಹೌಸ್ನಲ್ಲಿ

0: ஃபெஸ்டிவல் ஆஃபர். டிவி, ரெஃப்ரிஜிரேட்டர், வாஷிங் மெஷின், குக்கர், மிக்ஸிகள எக்ஸ்சேஞ்ச் ஆஃபர். 0% இன்ட்ரெஸ்ட், 0 டவுன் பேமெண்ட். பிரதி கிரீதிக்கு கச்சித பவுமான.
1: பாரதி ரேடியோ ஹவுஸ், நியர் சவுக், கணபதி ஸ்ட்ரீட், மடிக்கேரி மற்றும் கோணிக்கொப்பலு.
2: ಮೈತಡಿ ಗ್ರಾಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ 17ರಂದು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧನೆ, ವಿವಿಧ ಪೂಜಾ ಕೈಂಕರ್ಯಗಳು, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಭದ್ರಕಾಳಿ ದೇವಿಯ ಆರಾಧನೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಮಡಿಕೇರಿ ತಾಲೂಕು ಮರಗೋಡು ಗ್ರಾಮತ್ತುಳ್ಳ ಐಮಂಡ ಒಕ್ಕಡ ಶ್ರೀ ಅಮ್ಮನೂರು ದೇವಡ ಕಾಲ್ತರ ನಮ್ಮ ಇಂದು ಬೊಳ್ಳ್ಯಾಚ ನಡಪ ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯಲ ಸಂಸಾರಡೆ ಬಂತು ದೇವಡ ಆಶ್ವಾದ ಪಡೆದೋಣಂದು ಐಮಂಡ ಒಕ್ಕತ್ರ ಆಡಳಿತ ಮಂಡಳಿ ಪಿಂಜ ಒಕ್ಕಕಾರ ಕಟ್ಟಣಿತು.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದನ್ 9844-8199.
7: ಕನಸುಗಳನ್ನು ರೂಪಿಸಿ ಇಲಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್ ವಿಶ್ವಾಸನೀಯ ಬ್ರ್ಯಾಂಡ್ ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇಲಿಟಿ.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
12: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
13: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
0: ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
14: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
15: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
14: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
0: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
16: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
17: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
18: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
0: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ

0: ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
1: ತನಿಷ್ಕ್ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾಥ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777. ಮೊಬೈಲ್ 9364881641. ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
2: ಗಾಳಿಬೀಡು ಗ್ರಾಮ ಯಾಲದಾಳು ಕೂಡಿದ ಕುಟುಂಬಸ್ಥರೆಲ್ಲ ಸೇರಿ ಶ್ರೀ ವೆಂಕಟರಮಣ ಸ್ವಾಮಿನ ಗನಹರಿಸೇವೆನ ಇದೆ 16ರಂದು ಶನಿವಾರ ರಾತ್ರಿ 8 ಗಂಟೆಯಿಂದ ಗಾಳಿಬೀಡಲ್ಲಿರುವ ಕುಟುಂಬದ ಐನು ಮನೆಯಲ್ಲಿ ನಡೆಸುವೆ. ಕುಟುಂಬದವು ಊರವು ಕೊಟ್ಟಗೂಡೆಗ ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗೋ ಕೂತ ಯಾಲದಾಳು ಕೂಡಿದ ಕುಟುಂಬಸ್ಥರು ಕೇಳಿಕೊಂಡಳು.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
4: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
5: ಏನ್ ರವಿ, ವಿರಾಜ್ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
1: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ನಾಂಗರ ಗ್ರಾಮತ್ರ ಭದ್ರಕಾಳಿ ದೇವಿರ ಬೋರ್ಡ್ ನಮ್ಮ ಕಾದ್ಯಾರು ಒಂದಾಂಗ್ ಕಣ್ಣಕ್ಕ ಇಂದ್ರ ನಡಪ ನಮ್ಮೆರ ಮರಿಪತ್ ಇಂದ್ ಬೈಟ್ ಕಳಿಗಟ್ಟು ಚೆನ್ನಯಾಚ ಬೈಟಾಪಕ ಕುದುರೆ ನಾರಾಚ ಮಜಂತ್ರ ವಿಧ ಚೂಳೆ ಊರಿನ ನಾಡರ ಭಕ್ತ ಮಾಜನ ಬೆಂದು ಚಂಗಾದಿಯ ಏರ ಕಣತ್ರ ಬಂದಿದ್ದು ಕೂಡಿ ಅರಿತು ದೇವಿರ ಆಶೀರ್ವಾದ ಪಡನು ಉಣ್ಣು ದೇವತಕ್ಕ ಊರ್ ತಕ್ಕ ಪಿಂಜ ಆಡಳಿತ ಮಂಡಳಿಗಾರ ಕಟ್ಟಡಿತ್ತು.
2: ಮಡಿಕೇರಿ ತಾಲೂಕು ಮರಗೋಡು ಗ್ರಾಮತ್ತುಳ್ಳ ಐಮಂಡ ಒಕ್ಕಡ ಶ್ರೀ ಅಮ್ಮನೂರು ದೇವಡ ಕಾಲ್ತರ ನಮ್ಮೆ ಇಂದ್ ಬೊಳ್ಳ್ಯಾಚ ನಡಪ ಒಕ್ಕಕಾರ ಊರುಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯಲ ಸಂಸಾರಡೆ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ಐಮಂಡ ಒಕ್ಕತ್ರ ಆಡಳಿತ ಮಂಡಳಿ ಪಿಂಜ ಒಕ್ಕಕಾರ ಕಟ್ಟಣಿತು.
7: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 0825723141 ಅಥವಾ 9845866528.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ಪೊನ್ನಿಮಾನಿಸ್ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹೋಂಡಾ, ಆಯಿಲೊಮೆಕ್ ಇತರ ಎಲ್ಲಾ ಕಂಪನಿಯ ಮಿಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷಿನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷಿನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
2: ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆರಂಭಗೊಂಡಿದ್ದು 18ನೇ ತಾರೀಕು

0: ಇನ್ನವರೆಗೆ ನಡೆಯಲಿದೆ. ಆ ಪ್ರಯುಕ್ತ ಇಂದು ಬೆಳಿಗ್ಗೆ ಗಣಪತಿ ಹೋಮ, ಅಂಕುರ ಪೂಜೆ, ಶಾಂತಿ ಹೋಮಗಳು, ಕಲಶಾಭಿಷೇಕ, 12:30 ಮಧ್ಯಾಹ್ನದ ಪೂಜೆ, ರಾತ್ರಿ ಅಂಕುರ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿಶ್ರೀ ಗುತ್ತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಭಕ್ತ ಜನ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ನೀವು ಬನ್ನಿ.
2: ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘ ಮಡಿಕೇರಿ, ಇವರು ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕದ ಸಹಯೋಗದೊಂದಿಗೆ ಈ ತಿಂಗಳ 16 ಮತ್ತು 17 ಶನಿವಾರ ಭಾನುವಾರ ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಕೆಳಗಿನ ಮೈದಾನದಲ್ಲಿ ಸಮ್ಮಿಲನ 2026 ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕ್ರಿಕೆಟ್, ಹಗ್ಗ ಜಗ್ಗಾಟ ಸೇರಿದಂತೆ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹಲವಾರು ಕ್ರೀಡಾ ಸ್ಪರ್ಧೆಗಳಿವೆ. 17 ಸಂಜೆ 3 ಸಮಾರೋಪ ಸಮಾರಂಭ, 2 ಮಧ್ಯಾಹ್ನ ಊಟೋಪಚಾರವಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ.
3: ಮಲ್ಮಾ ಹಾಕಿ ಕ್ಲಬ್ ವತಿಯಿಂದ ಬ್ಯಾಕ್ ಟು ರೂಟ್ ಗ್ರಾವೆಲ್ ಹಾಕಿ ಟೂರ್ನಮೆಂಟ್ ಇದೇ 15-17 ನಾಪೊಕ್ಲು ಚೆರಿಯಪರಂಬು ಮೈದಾನದಲ್ಲಿ ನಡೆಯಲಿದೆ. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಆಯೋಜಕರು ಕೇಳಿಕೊಂಡಿದ್ದಾರೆ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900901282
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ನಾಪೋಕ್ಲು ಊರದ ಕ್ಯಾಲೆಟಿರ ಒಕ್ಕಡ ಅಂಜಿ ಕಾಲಕೊಮ್ಮ ನಡ್ಪ ಕಾರಣ ತೆರೆ ಇಂದು ಪಿಂಜ ನಾಳೆ ನಡ್ಪ. ಇಂದು ಪೊಲಕ 9 ಧರ್ಮ ದೇವತೆಕ್ ಪಾಯಸ ನೈವೇದ್ಯ, 4:00 ಪೂದ ತೆರೆ, ಇರ್ಲು ಮೂರ್ತಿ ಅಡ ತೆರೆ, ನಾಳೆ ಪಾಷಣ ಮೂರ್ತಿ ಪಿಂಜ ಅಜ್ಜಪ್ಪಂಡ ತೆರೆ ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಐಂಡ ಸಂಸಾರ ಬಿಂದುವ ಪಿಂಜ ಕೇರಿಕಾರ ಎಲ್ಲ ಬಂತು ಕೂಡ ಕ್ಯಾಲೆಟಿರ ಒಕ್ಕಕಾರ ಕಟ್ಟಂಡಿತು.
7: ಜಗ್ವಾರ್, ಸೆರಾ, ಪ್ಯಾರಿವೇರ್, ಸ್ಯಾನಿಟರಿ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಗೂ ಗ್ರಾನೈಟ್ ಇದೀಗ ಗೋಣಿಕೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ, ಅದು ಅತಿ ಕಡಿಮೆ ಬೆಲೆಯಲ್ಲಿ.
8: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲು.
0: ಬೇಗೂರು ಗ್ರಾಮ ಅರಮಣ ಮಾಡ ಒಕ್ಕಕರಡ ಶ್ರೀ ಮಾರಿದುರ್ಗಿ ದೇವಸ್ಥಾನದ ಕಾಲ್ತ್ರ ನಮ್ಮೆ ಇಂದು ಪೊಲಕ 9 ಮಜ್ಜನ 2 ನಡಪ. ಮಜ್ಜನ ಕೂಳುದಾನ ಉಂಡು, ಭಕ್ತ ಮಹಾಜನೆಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಂಡು ಅರಮಣ ಮಾಡ ಒಕ್ಕಕಾರ ಕಟ್ಟಡಿತು.
9: ಶ್ರೀ ಭಗವತಿದೆ ಭಗವತಿದೆ ಭಗವತಿದೆ ಭಗವತಿದೆ ಭಗವ

0: ಶ್ರೀ ಭಗವತಿ ದೇವಸ್ಥಾನ ಕಾವಡಿ ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಕಳೆದ 13ರಿಂದ ಆರಂಭಗೊಂಡಿದ್ದು 18ರವರೆಗೆ ನಡೆಯಲಿದೆ. ಆ ಪ್ರಯುಕ್ತ ದಿನಾಂಕ 16ರಂದು ಬೆಳಿಗ್ಗೆ 6 ಗಂಟೆಗೆ ಉಷಾ ಪೂಜೆ, 7 ಗಂಟೆಗೆ ಶ್ರೀ ಗಣಪತಿ ಹೋಮ, ಅಂಕುರ ಪೂಜೆ, ಭಗವತಿ ಸೇವೆ, ತತ್ವ ಕಲಶಾಭಿಷೇಕ, ಶ್ರೀ ಗಣಪತಿ ಅನುಜ್ಞಾ ಕಲಶ, ತತ್ವ ಹೋಮ, ತತ್ವಪಾಣಿ, ತತ್ವ ಕಲಶಾಭಿಷೇಕ, ಮಂಟಪ ಸಂಸ್ಕಾರ ಪೂಜೆ, ತ್ರಿಕಾಲ ಪೂಜೆ, ನಂತರ ಮಂಗಳಾರತಿ, ಸಾಯಂಕಾಲ ದೀಪಾರಾಧನೆ, ಶ್ರೀ ಭಗವತಿ ಸೇವೆ, ಕುಂಡಶುದ್ಧಿ, ಅಥಾಳ ಪೂಜೆ, ಅಂಕುರ ಪೂಜೆ, ನಂತರ ಮಂಗಳಾರತಿ ನಡೆಯಲಿದೆ. ದಿನಾಂಕ 17ರಂದು ಬೆಳಿಗ್ಗೆ 6 ಗಂಟೆಗೆ ಉಷಾ ಪೂಜೆ, 7 ಗಂಟೆಗೆ ಶ್ರೀ ಗಣಪತಿ ಹೋಮ, ಅಂಕುರ ಪೂಜೆ, ಶ್ರೀ ಭಗವತಿ ಸೇವೆ, ಕುಂಭೇಶ ಕರ್ಕರಿ ಪೂಜೆ, ತತ್ವ ಕಲಶಾಭಿಷೇಕ, ಬ್ರಹ್ಮ ಕಲಶ ಪೂಜೆ, ನಿದ್ರಾ ಕಲಶ ಪೂಜೆ, ಶಯನ ಪೂಜೆ, ತತ್ವ ಹೋಮ, ಜೀವ ಉದ್ದಸನೆ ಪೂಜೆ, ಪರಿಕಲಶ ಪೂಜೆ, ತತ್ವ ಕಲಶಾಭಿಷೇಕ, ನಂತರ ಮಂಗಳಾರತಿ. ದಿನಾಂಕ 18ರಂದು ಬೆಳಿಗ್ಗೆ 6 ಗಂಟೆಗೆ ಉಷಾ ಪೂಜೆ, 7 ಗಂಟೆಗೆ ಶ್ರೀ ಗಣಪತಿ ಹೋಮ, ಪೀಠ ಪ್ರತಿಷ್ಠೆ, ಅಧಿವಾಸ ಪೂಜೆ, ಪರಿಕಲಶಾಭಿಷೇಕ, ಅಷ್ಟಬಂಧ ಕ್ರಿಯೆ, ಬ್ರಹ್ಮ ಕಲಶ ಮುಹೂರ್ತ, ಶ್ರೀ ಗಣಪತಿ ಪ್ರತಿಷ್ಠೆ, ಜೀವ ಕಲಶಾಭಿಷೇಕ, ಮಹಾಪೂಜೆ, ಭಗವತಿ ಸೇವೆ, ಬ್ರಹ್ಮ ಕಲಶಾಭಿಷೇಕ, ಮಹಾಪೂಜೆ, ಅವಶ್ರವ ಪೋಷಣೆ, ಶ್ರೀ ಭೂತಬಲಿ ಅಂದರೆ ದೇವರು ಹೊರಗೆ ಬರುವುದು ಮತ್ತು ನೃತ್ಯ, ನಂತರ ಮಹಾಪೂಜೆ, ಪ್ರಸಾದ ವಿತರಣೆ ಮತ್ತು ಮಂತ್ರಾಕ್ಷತೆ ಜರುಗಲಿದೆ. ಊರು ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಭಗವತಿ ದೇವಿಯ ಈ ಪುಣ್ಯ ಮಹಾ ಬ್ರಹ್ಮ ಕಲಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಭಗವತಿ ದೇವಸ್ಥಾನ ಕಾವಡಿ ಇದರ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಹಾಗೂ ಊರವರು ಕೇಳಿಕೊಂಡಿದ್ದಾರೆ.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ.
5: ಸಮಯ 7:34. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
6: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದಾ ವಿಶ್ವಕಪ್. ಓಶು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟ್ರಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ್ರ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ನ ಪಾಲನ್ನು ಹೊಂದಿದೆ.

0: ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ. ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು, ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ, ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು, ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಡಿ ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ, ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. September 2026 ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ದಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆ

0: ಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ದತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟಿನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕರು, ಸಿಬಿಎಸ್ಇ ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರೂ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. ಮೇ 12ರಂದು ಪ್ರಾರಂಭವಾದ ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹೆಜ್ಬುಲ್ಲಾ ಸಂಘಟನೆಯ ನಿಸಶಸ್ತ್ರೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ 3ನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್ ಉಷು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:23. ನಿಧನ ಸುದ್ದಿ. ಚೆಂಬೆಬೆಳ್ಳೂರು ಗ್ರಾಮತ್ರ ಚಿಲ್ಲಕುಟ್ಟಡ ಮಿಟ್ಟು ಮಂಜು ಅಂಗ ನಿನಾಂದು ಬಯಟ ಮರಣಪಟ್ಟಿತ್ತು. 79 ಬಯತ್ರ ಚಿಲ್ಲಕುಟ್ಟಡ ಮಿಟ್ಟು ಮಂಜು ಅಂಗಡ ದಪನ ಕಾರ್ಯ ಇಂದು ಮಜಣ ದಂಡಗಂಟಿಗೆ ಚೆಂಬೆಬೆಳ್ಳೂರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಮಂಚಳ್ಳಿ ಕರಳಾನ ಚಿಂಡಮಡ ವಿಶ್ವನಾಥ್ ಅಂಗ ನಿನಾಂದು ಪೊಲಕ ಮರಣಪಟ್ಟಿತ್ತು. 73 ಬಯತ್ರ ಚಿಂಡಮಡ ವಿಶ್ವನಾಥ್ ಅಂಡ್ ಅಕಿರಿ ಕಾರ್ಯ ಇಂದು ಪೊಲಾಕ 10 ಗಂಟೆಗೆ ಒಕ್ಕತುಟ್ಟಂಗಳದ ನಡಪ. ಪಾಲೂರು ಗ್ರಾಮದ ದಿವಂಗತ ಕೆಪು ಪೂಜಾರಿ ಅವರ ಮಗ ಮಾಜಿ ಸೈನಿಕ ಬಿಕೆ ಸೋಮಪ್ಪ ಅವರು ನಿನ್ನೆ ಬೆಳಿಗ್ಗೆ ನಿಧನರಾದರು. 83 ವರ್ಷ ಪ್ರಾಯದ ಬಿಕೆ ಸೋಮಪ್ಪ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
2: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
5: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
4: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
5: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
6: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್
5: ಅಪ್ ಟು

0: 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
1: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
0: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
3: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
0: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
5: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
6: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
7: ಇಲ್ಲ, ಏನಿದೆ ಅಂತದ್ದು?
6: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
7: ಹೌದಾ? ಇಲ್ಲಿ ಪೇಪರ್ ಕೂಡ?
5: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
6: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
7: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
6: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
7: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
6: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
7: 80% ಸಾಲ ಸೌಲಭ್ಯ ಸಿಗುತ್ತೆ.
6: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
7: 9900091282
6: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್, 16,990 ರೂಪಾಯಿಗೆ.
6: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ.
1: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
6: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
8: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
10: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
11: ಬಿಂದು ಪ್ರೀಮಿಯಂ ನೋಡಿದ್ಯಾ?
10: ಇಲ್ಲ, ಯಾಕೆ?
11: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
12: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
11: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
12: ಕಾಲ್ 9164753608 ಒಂದ್ಸಾರಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
2: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಶಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
13: ಸಾಯಿ ಶಂಕರ್ ವಿದ್ಯಾಸಂಸ್ಥೆ, ಪೊನ್ನಂಪೇಟೆ. ಇಲ್ಲಿ 2026 ಹಾಗೂ 27ನೇ ಸಾಲಿಗೆ LKGಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು, ಉತ್ತಮ ಬೋಧಕರು, ವಸತಿ ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
14: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
15: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
16: ಸುದ್ದಿ ಸಮಾಚಾರ ಓದಿನೋಳು ಚಟ್ಟಂಗಡ ರವಿ ಸುಬ್ಬಯ್ಯ. ಸಿದ್ದಾಪುರ ಸುತ್ತಮುತ್ತ ಊರ್ಲು ವಿದ್ಯುತ್ ಬಳಂಬೋಕೆ ಇಂಜ ತಾಪತ್ರ ನೀಕೋಕೆ ಇದೀಗ ಪುದಿಯದಾಯ್ತು 60

0: ಕೆವಿರ ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಮಾಡೋಕ್ಕೂ ಮೊಳೆ ಇಟ್ಟಿತು, ಪಣಿ ಶುರು ಮಾಡಿತ್ತು. 2027 ಸೆಪ್ಟೆಂಬರ್ಗೆ ಪಣಿ ತೀರುವ ಅಂದಾಜು ಉಂಟು. ಈ ಕೇಂದ್ರ ಸ್ಥಾಪನೆ ಉಂಟು ಸಿದ್ದಾಪುರ ಭಾಗದ ಜನಕ್ಕೆ ಅಯಣಿಂಜ ವಿದ್ಯುತ್ ಸಮಸ್ಯೆಗೆ ಪರಿಹಾರ ಕಿಟ್ಟೋದುಂಟು. ಈ ಕಾಕಡೆ ಸಿದ್ದಾಪುರ ವಿದ್ಯುತ್ ಕೇಂದ್ರಕ್ಕೆ ಪೊನ್ನಪೇಟೆ ಸುಂಟಿಕೊಪ್ಪ ವಿರಾಜಪೇಟೆ ಕೇಂದ್ರದಿಂದ ವಿದ್ಯುತ್ ಕೊಡ್ತ ನಿಜತ್ತು. ಇದೀಗ 2 ಎಕರೆ ಜಾಗತ್ತು ಪೆರತು ವ್ಯವಸ್ಥಿತ ಆಯ್ತು. 66 ಕೆವಿರ ವಿದ್ಯುತ್ ಉಪಕೇಂದ್ರ ಮಾಡೋನುಂಡು. ಸಿದ್ದಾಪುರ, ನೆಲ್ಲಿಪುದಿಗೆರೆ, ಗುಯ್ಯ, ಮಾಲ್ದರೆ, ಎಂಜಲಗೆರೆ, ಪಳ್ಳಕೆರೆ, ಚೆನ್ನಯನಕೋಟೆ, ಯಡೂರು, ಪಾಲಿಬೆಟ್ಟ, ಚೆನ್ನಂಗಿ ಕೂಡದನಕ್ಕೆ 10 ಕಿಲೋಮೀಟರ್ ಸುತ್ತಮುತ್ತ ಉಳ್ಳ ಊರಿಗೆ ವಿದ್ಯುತ್ರ ತೊಂದರೆ ನೀಗುವ. 24.5 ಕೋಟಿ ರೂಪಾಯಿ ಖರ್ಚಲ್ಲಿ ಸ್ಥಾಪನೆ ಮಾಡಿನುಳ್ಳ ಈ 66 ಕೆವಿ ವಿದ್ಯುತ್ ಉಪಕೇಂದ್ರದನುಂಡು ನಲ್ಲ ವೋಲ್ಟೇಜ್ ಕಿಟ್ಟೋದಲತೆ ಅಕ್ಕಕ್ಕ ಕರೆಂಟ್ ಪೋಪ ತೊಂದರೆ ಇಪ್ಪಲೆ. ರೈತಂಗಡ ಕೃಷಿ ಪಂಪ್ಸೆಟ್ಗೆ ಕುಡಿಪ ನೀರಿಗೆ ಪಿಂಜ ವಿದ್ಯುತ್ ನುಂಡು ಹಾಕಂಡೆ ಎಲ್ಲ ಕೆಲಸಕ್ಕೂ ಸಹಕಾರ ಆಪ ಅಂದು ಕುಶಾಲನಗರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅರಿಸಿಟ್ಟಿತು. ಕೊಡಗರ ಅಕ್ರಮ ಪಿಂಜ ಅಧಿಕೃತ ಅಲ್ಲತ ಹೋಮ್ಸ್ಟೇನ ಕಂಡುಪಿಡಿಪಕ್ಕೆ ಪ್ರವಾಸೋದ್ಯಮ ಪೊಲೀಸ್ ಪಿಂಜ ಕಂದಾಯ ಇಲಾಖೆಯ ಕೂಟ ಆದನಲ್ಲಿ ಸರ್ವೈ ಕಾರ್ಯ ಶುರು ಮಾಡಿತು. ನೋಂದಣಿ ಆಕತೆ ಉಳ್ಳ ಹೋಮ್ಸ್ಟೇರ ಮಾಲೀಕಂಗ ಆಪಚೆಗೆ ಬೇರೆ ಪಕ್ಕತ್ರ ಪೊಲೀಸ್ ಸ್ಟೇಷನ್, ನಗರಸಭೆ, ಪುರಸಭೆ, ಇಲ್ಲೇ ಗ್ರಾಮ ಪಂಚಾಯತಿಂಜ ನಿರಪೇಕ್ಷಣಾ ಪ್ರಮಾಣ ಪತ್ರ ಪಡೆದು ಪ್ರವಾಸೋದ್ಯಮ ಇಲಾಖೆಯಲ್ಲೂ ನೋಂದಣಿ ಮಾಡಿಕೊಂಡು ಇಲ್ಲೇಂಗೆ ಕಡ್ಪತ್ರ ಕ್ರಮ ಇಡ್ತಾವ ಅಂದು ಉಪವಿಭಾಗಾಧಿಕಾರಿ ಪಿಂಜ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಗಳನ್ನು ನಿತಿನ್ ಚಕ್ಕಿ ಎಚ್ಚರಿಕೆ ಕೊಡ್ತಿದ್ದೆ. ಉಪವಿಭಾಗಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ನಡೆದ ಹೋಮ್ಸ್ಟೇ ಹೋಟೆಲ್ ಮಾಲೀಕಂಗಡ ಸಭೆಯಲ್ಲಿ ಪ್ರವಾಸಿಗರ ನಲಾಮಿಗೆ ಸಂಬಂಧಪಟ್ಟಕ್ಕೆ ಮಾಲೀಕಂಗ ಅಡ್ತಗೊಂಡೇ ಕ್ರಮಕ್ಕೆ ಸಂಬಂಧಪಟ್ಟಕ್ಕೆ ಕೈ ಕಾಗದನ ಬಳಿ ಪಡ್ತಿದ್ದ ಹಿಂಗ ಮಾಹಿತಿ ಕೊಡ್ತದೆ. ಅಧಿಕಾರಿಯ ಹೋಮ್ಸ್ಟೇನ ಸರ್ವೆ ಮಾಡಕ್ಕೆ ಬಪ್ಪಾಗ ಮಾಲೀಕಂಗ ಹಿಂಗಾಗಿ ಸರಿಯಾದ ಮಾಹಿತಿ ಕೊಡ್ಕೊಂಡು ಹಿಂಗ ಅರಿಸಿಟ್ಟಿತ್ತು. ಕೊಡವಕ್ಕೆ ಪ್ರತ್ಯೇಕ ವಿಧಾನಸಭೆ ಪಿಂಜ ಲೋಕಸಭೆ ಕ್ಷೇತ್ರದನ್ನು ಘೋಷಣೆ ಮಾಡೋಣ ಹೊರತು ಮಾಡಿತು. ಕೊಡವ ನ್ಯಾಷನಲ್ ಕೌನ್ಸಿಲ್ ಮಡಿಕೇರಿ ಮಂದಿರ 53 ಗಂಟೆ ಸತ್ಯಾಗ್ರಹ ಮಾಡಿತು. ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರಗಳನ್ನು ಶಾಸಕ ಅಜ್ಜಿಕುಟ್ರ ಪೊನ್ನಣ್ಣಯ್ಯಂಗಕ್ಕೆ ಮನವಿ ಕಾಗದ ಕೊಡ್ತಿತ್ತು. ಸತ್ಯಾಗ್ರಹ ಹತ್ರ ನೇರತ್ತು ಹೈಕೋರ್ಟ್ ವಕೀಲಂಗಳನ್ನು ಕಿರಣ್ ನಾರಾಯಣರಂಗ ಖುದ್ದು ಹಾಜರಿ ನಿಂತು ಬೋಡಿಗೆಗೆ ಸಂಬಂಧಪಟ್ಟಕ್ಕೆ ಮಾಹಿತಿ ಪಡೆದಿತ್ತು. ಕೇಂದ್ರ ಸರ್ಕಾರ ಹತ್ರ ಮಾಜಿ ಮಂತ್ರಿ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ರೇಂಗ ಸಂಘಟನೆಯ ಮುಖ್ರಿ ನಂದಿನೇಗೌಡ ನಾಚಪ್ಪ ಹಿಂಗಕ್ಕೆ ಫೋನ್ ಮಾಡಿದ್ದು ಮಾಹಿತಿ ಅರ್ಜನಿತ್ತು. ಸಿಕ್ಕಿಂರ ಬೌದ್ಧ ಸನ್ಯಾಸಿಗಳ ಸಂಘ ಕ್ಷೇತ್ರ ಹತ್ರ ಮಾದರಿಯಲ್ಲಿ ಕೊಡವಕ್ಕೆ ಪ್ರತ್ಯೇಕ ಕ್ಷೇತ್ರ ರಚನೆ ಮಾಡೋಂಡು 2027 ರಾಷ್ಟ್ರೀಯ ಜನಗಣತಿ ನೇರತ್ತು ಕೊಡವಕ್ಕೆ ಪ್ರತ್ಯೇಕ ಕೋಡ್ ಪಿಂಜ ಕಾಲಂ ಕೊಡ್ಕೊಂಡು ನಗಡ ಕಾನೂನುಬದ್ಧ ಸಾಂವಿಧಾನಿಕ ಹಕ್ಕು ಗೊತ್ತು ಮಾಡೋಕೆ ಪ್ರತ್ಯೇಕ ಜನಗಣತಿ ಹಾಕೊಂಡು ಅಂದು ನಂದಿನೇಗೌಡ ನಾಚಪ್ಪನಿಗ ಅಭಿಪ್ರಾಯಪಟ್ಟಿತ್ತು. ಭಾರತ ಸರ್ಕಾರ ಹತ್ರ ಮಾಹಿತಿ ಪಿಂಜ ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತಿಲ್ ಕುಮಾರ್ ರಾಯಂಗ ಇಂದು ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಬಂದಿತ್ತು. ಕೇಂದ್ರತರ ಕಾರ್ಯಕಾರಭಾರಕ್ಕೆ ಸಂಬಂಧಪಟ್ಟಕ್ಕೆ ಪರಿಶೀಲನೆ ಮಾಡುವ ಅಂದು ಗೊತ್ತಾಯಿತು. ಕೊಡವ ಭಾಷಿಕ ಸಮುದಾಯ ಕೂಟತ್ರ ಅದನ್ನೆಲ್ಲ 21 ಜನಾಂಗತ್ರ ಕಳಿಕೂಟ ಇಂದಿಂಜ 3 ದಿನ ಮೂರ್ನಾಡು ಭಾಷಿಟ್ರ ಲಾಲು ಮುದ್ದೆಯ ಕಳಿಪರಂಬರು ನಡಪ. ಇಂದು ಫಲಕ 9:30 ಗಂಟೆಗೆ ಕೂಟತ್ರ ಅಧ್ಯಕ್ಷ ಡಾಕ್ಟರ್ ಮೇಚರ ಸುಭಾಷ್ ನಾಣಯ್ಯ ಇಂದು ಕೊರವು ಕಾರ್ಯಕ್ಕೆ ಉದ್ಘಾಟನೆ ಆಪ ಕಳಿಕೂಟತ್ರ ಪ್ರದರ್ಶನ ಕ್ರಿಕೆಟ್ ಕಳಿ ಪತ್ರಕರ್ತಂಗಡ ಸಂಘ ಪಿಂಜ ಕೊಡವ ಭಾಷಿಕ ಸಮುದಾಯ ಕೂಟತ್ರ ನಡಲು ನಡಪ. ಬೈಎಂಜಿ ಭಾಷಿಕ ಜನಾಂಗತ್ರ ನಡಲು ಕೇರ್ಬಲಿ ಪೈಪೋಟಿ ನಡಪ. ರೇಷನ್ ಕಾರ್ಡ್ ಉಳ್ಳ ಹಿಂಗಕ್ಕೆ ಮೇ ಪಿಂಜ ಜೂನ್ ತಿಂಗತ್ರ ಆಹಾರ ಧಾನ್ಯತನ ಒಕ್ಕಚೆ ಕೊಡಪಕ್ಕೆ ತೊಡಕೆ ಕ್ರಮ ಇಡ್ತಾವಂದು ಎಲ್ಲ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಸೂಚನೆ ಕೊಡ್ತಾನುಂಡು. ಕೊಡಗು ಜಿಲ್ಲೆಯ ಅಂತ್ಯೋದಯ ಕಾರ್ಡ್ಗಾರಕ್ಕೆ 70 ಕೆಜಿ ಅಕ್ಕಿ ಪಿಂಜ PHH, BPL ಕಾರ್ಡ್ಗಾರಂಗಕ್ಕೆ ಆಳಣ್ಣ 10 ಕೆಜಿ ಅಕ್ಕಿನ ಬಣ್ಣೆ ಕೊಡಪ. ಮೇ ಪಿಂಜ ಜೂನ್ ತಿಂಗತ್ರ ರೇಷನ್ನ ಒಮ್ಮೆಕ್ಕೆ ಕೊಡಪಾನುಂಡು. ಪ್ರತ್ಯೇಕ ಬಯೋಮೆಟ್ರಿಕ್ ಕೊಡ್ತಿತ್ತು ರೇಷನ್ ಪಡೆದವಂಡು. ಈ ರೇಷನ್ನ ದಾನೆಗೆ ಮಾರೋದು ಗೊತ್ತಾಚಂಗೆ ಅಂತ ಹಿಂಗಡಕ್ಕೆ ನಮ್ಮಿದ ಓರ ದಂಡ ಇಡೋದಲ್ಲದೆ ಕಾರ್ಡ್ನ 6 ತಿಂಗಳಿಗೆ ತಾನೆ ಅಮಾನತು ಮಾಡೋ ಅಂದು ಇಲಾಖೆಯ ಉಪನಿರ್ದೇಶಕಂಗ ಅರಿಚಿಟ್ಟಿದೆ. ಕುಶಾಲನಗರ ಸುಂಟಿಕೊಪ್ಪ ಪಿಂಜ ಮಾದಪುರ ವಿದ್ಯುತ್ ಉಪಕೇಂದ್ರ ಶಾಯಿಕೂಟ ಪಣಿ ಉಳ್ಳಾನುಂಡು. ಈ ಉಪಕೇಂದ್ರ ತಿಂಜ ಪರಪಾಯುವ ಎಲ್ಲ 11 ಕೆವಿ ವಿದ್ಯುತ್ ಕೇಂದ್ರಕ್ಕೆ ಅಡುಗನ ಊರಕ್ಕೆ ಎಲ್ಲ ಇಂದು ಫಲಕ 10 ಗಂಟೆಗೆ ವೈಪತ್ತು 5 ಗಂಟೆಗೆ ತಾನೆ ವಿದ್ಯುತ್ ಇಪ್ಪಲೆ. ಸಾರ್ವಜನಿಕಂಗ ಸಹಕಾರ ತರಣೊಂದು ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿದೆ. ಇಂದು ಮಡಿಕೇರಿ ಕ್ಷೇತ್ರದ ಶಾಸಕಗಳನ್ನು ಡಾಕ್ಟರ್ ಮಂತ್ರಗೌಡ ಮಡಿಕೇರಿಯ ಬೋರೆ ಬೋರೆ ವಾರ್ಡ್ಗಳ ಅಭಿವೃದ್ಧಿ ಕಾರ್ಯಕ್ಕೆ ಮುಳುಗಿಡುವ. ವಾರ್ಡ್ ಸಂಖ್ಯೆ 15 ಪಿಂಜ ಇರುವುದನ್ನು ತಡೆಗೋಡೆ, ಕೃಷ್ಣಲ್ಕೋಟ್ ವೇದಿಕೆ ರಸ್ತೆ, ಕೊಡವ ರುದ್ರಭೂಮಿ ರಸ್ತೆ, ಚೈನ್ ಗೇಟು, ಕೊಡ ಗೌಡ ಸಮಾಜ ರಸ್ತೆ ಕೂಡದಕ್ಕೆ ಸುಮಾರು ರಸ್ತೆ ಚಾಯಿಕೂಟ ಪಣಿಗೆ ಮುಳುಗಿಡುವ ಅಂದು ಗೊತ್ತಾಯಿತು. ಮಡಿಕೇರಿಯ ಜನರಲ್ ಕೊಣಂದೇರಿ ತಿಮ್ಮಯ್ಯ ಕಳಿಪನಬಲು ನಡೆದುಳ್ಳ ಗೌಡ ಕುಟುಂಬ ರಿಂಕ್ ಹಾಕಿ ಕಳಿಲು ಕುಂಬನ ಪಿಂಜ ಕಲ್ಲುಮುಟ್ಲು ಕುಟುಂಬ ಕರಗದ್ದಿತ್ತು ಸಾಧನೆ ಮಾಡಿತು ಅಂದು ಗೊತ್ತಾಯಿತು. ಇಲ್ಲಿಗೆ ಸುದ್ದಿ ಸಮಾಚಾರ ಆತಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
2: ಸರ್ಪ್ರೈಸ್ ಗಿಫ್ಟ್
1: ಓಪನ್ ಮಾಡು.
2: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
1: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್,

0: ವಾಷಿಂಗ್ ಮಷಿನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿ ಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಬೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೋಮೆಕ್, ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
5: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 8 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ

0: ಆಕಾಶವಾಣಿ ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಸಾವಿರದ 1938 ಸುಭಾಷ್ ಚಂದ್ರ ಬೋಸರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾಗ ಜವಾಹರ್ಲಾಲ್ ನೆಹರು ಅವರ ಹಿರಿತನದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ರಚಿಸಿದ್ದರು. ಇದರಲ್ಲಿ 29 ಉಪಸಮಿತಿಗಳಿದ್ದು ಸಂವಹನಕ್ಕೆ ಸಂಬಂಧಪಟ್ಟ ಸಮಿತಿಗೆ ಸರ್ ರಹಮತುಲ್ಲಾ ಚಿನೋಯ್ ಮುಂದಾಳಾಗಿದ್ದರು. ಈ ಸಮಿತಿಯು ಸಿದ್ಧಪಡಿಸಿದ್ದ ಸ್ವತಂತ್ರ ಭಾರತದಲ್ಲಿ ಸಂವಹನ ಹಾಗೂ ಪ್ರಸಾರ ನೀತಿಯ ನಿಲುವಳಿ ಒಪ್ಪಿತವಾಗಿತ್ತು. ಅದರಲ್ಲಿ ಸಂವಹನ ಹಾಗೂ ಪ್ರಸಾರಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥವು, ಈಗ ಸರ್ಕಾರದ ಅಧೀನದಲ್ಲಿರುವ ಅವು ಶೀಘ್ರವಾಗಿ ಬೆಳೆಯಬೇಕು, ವ್ಯಾವಹಾರಿಕವಾಗಿಯೂ ಅವುಗಳನ್ನು ಬೆಳೆಸಬೇಕು ಹಾಗೂ ಅವು ರಾಷ್ಟ್ರದ ಅಭಿವೃದ್ಧಿಯ ಹರಿಕಾರರಾಗಬೇಕು ಎಂದಿತು. ಅದು ಪ್ರಜಾಪ್ರತಿನಿಧಿಗಳು ಹಾಗೂ ವಿಶೇಷಜ್ಞರು ಸದಸ್ಯರಾಗಿರುವ ಸಲಹಾ ಸಮಿತಿಯನ್ನು ಹೊಂದಿದ ರೇಡಿಯೋ ಪ್ರಸಾರದ ನಿಗಮದ ಸ್ಥಾಪನೆಯನ್ನು ಶಿಫಾರಸು ಮಾಡಿತು. ಆ ಕಾಲದಲ್ಲಿ ಮೀಡಿಯಂ ವೇವ್ ತರಂಗಾಂತರವೇ ಉನ್ನತ ದರ್ಜೆಯದಾದ್ದರಿಂದ ಈ ಸಮಿತಿ ರಾಷ್ಟ್ರೀಯ ಜಾಲದಲ್ಲಿ ಮೀಡಿಯಂ ವೇವ್ ಪ್ರೇಷಕಗಳ ಸ್ಥಾಪನೆಗೆ ಶಿಫಾರಸು ಮಾಡಿತು. ಆದರೆ ತಂತ್ರಜ್ಞಾನದ ಬೆಳವಣಿಗೆಯಾದ ಹಾಗೆ ಈ ಪ್ರೇಷಕಗಳು ತೊಂದರೆದಾಯಕ ಎಂದು ತಿಳಿದಿರುವುದರಿಂದ ಈಗ ಎಫ್ಎಂ ಪ್ರೇಷಕಗಳೇ ಹೆಚ್ಚು ಚಾಲ್ತಿಯಲ್ಲಿವೆ. ಮಾರ್ಚ್ 15, 1948 ಜವಾಹರ್ಲಾಲ್ ನೆಹರು ಅವರು ಬಿಬಿಸಿ ಮಾದರಿಯ ಪ್ರಸಾರ ವ್ಯವಸ್ಥೆಯನ್ನು ಭಾರತದಲ್ಲಿ ಜಾರಿಗೊಳಿಸುವುದಕ್ಕೆ ತಮ್ಮ ಒಲವಿರುವುದಾಗಿ ಹೇಳಿದರೂ ಅದು ತುರ್ತಿನ ವಿಷಯವಲ್ಲ ಎಂದು ಹೇಳಿದ್ದನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಹಿತಿ ಹಾಗೂ ಪ್ರಸಾರ ಖಾತೆಯ

0: ಗಳಾಗಿದ್ದಾಗ 1964ರಲ್ಲಿ ಭೂತಪೂರ್ವ ಆಡಿಟರ್ ಜನರಲ್ ಆಗಿದ್ದ ಎಕೆ ಚಂದಾ ಅವರ ಅಧ್ಯಕ್ಷತೆಯಲ್ಲಿ ಪ್ರಸಾರಕ್ಕೆ ಸಂಬಂಧಿಸಿದ ಇನ್ನೂ ನಿರ್ಧಾರವಾಗಿರದ ಅನೇಕ ವಿಷಯಗಳ ಬಗ್ಗೆ ವರದಿ ನೀಡಲು ಒಂದು ಸಮಿತಿಯನ್ನು ನೇಮಿಸಿದರು ಎಂದು ಹೇಳಿದ್ದನಲ್ಲ. ಇದರಲ್ಲಿ ಶ್ರೀನಾಥ್ ಪೈ, ಎಂಎಸ್ ಗುರುಪಾದಸ್ವಾಮಿ, ಡಾಕ್ಟರ್ ಎಲ್ಎಂ ಸಿಂಘ್ವಿ, ಶ್ರೀಮತಿ ಕಮಲಾ ಚೌಧರಿ, ವಿಸಿ ಶುಕ್ಲಾ, ಹಸನ್ ಜಹೀರ್, ಅಶೋಕ್ ಮಿತ್ರ, ಎಂ ಚಲಪತಿರಾವ್, ಡಾಕ್ಟರ್ ಹಜಾರಿ ಪ್ರಸಾದ್ ದ್ವಿವೇದಿ ಮುಂತಾದವರು ಸದಸ್ಯರಾಗಿದ್ದರು. ಆಕಾಶವಾಣಿಯ ಹಿರಿಯ ನಿರ್ದೇಶಕಿ ಕುಮಾರಿ ಮೆಹರ್ ಮಸಾನಿ ಈ ಸಮಿತಿಯ ಕಾರ್ಯದರ್ಶಿಯಾಗಿದ್ದರು. ಆಗ ಆಕಾಶವಾಣಿಯ ಬಗ್ಗೆ ಮಾಡಲಾಗುತ್ತಿದ್ದ ಬಹುಮುಖ್ಯ ಟೀಕೆಯೆಂದರೆ ಅದು ಸರ್ಕಾರದ ನೇರ ಹತೋಟಿಯಲ್ಲಿರುವುದರಿಂದ ಆಳುವ ಪಕ್ಷ ಅದನ್ನು ತನ್ನ ಹಿತ ಸಾಧನೆಗೆ ಬಳಸಿಕೊಳ್ಳುತ್ತದೆ, ವೈಫಲ್ಯಗಳನ್ನು ಮರೆ ಮಾಡುತ್ತದೆ, ಹೆಚ್ಚು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತದೆ ಹಾಗೂ ಇಲ್ಲಿನ ಸಿಬ್ಬಂದಿಗಳಲ್ಲಿ ದೂರದೃಷ್ಟಿ ಹಾಗೂ ವ್ಯಾಪಕ ಅಧ್ಯಯನ ಕಂಡುಬರುವುದಿಲ್ಲ ಎಂಬುದಾಗಿತ್ತು. ಈ ವರದಿಯ ವಿವರಗಳನ್ನು ನಾಳೆ ಕೇಳೋಣ. ನಮಸ್ಕಾರ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
3: ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್.
2: ನಿನ್ನ ಕಂಡಾಗ ಸಂತೋಷವೇನು.
4: ಓದು ಮತ್ತು ನಮ್ಮ ಸಾಮರ್ಥ್ಯ ತಕ್ಕಂಗೆ ಏನಾದರೂ ಒಂದು ಅವಕಾಶ ಸಿಗಬೇಕಂತಂದ್ರೆ ಅದಕ್ಕೂ ಒಂದು ಪುಣ್ಯನೇ ಬೇಕು ಅಂತ ಅನ್ಸುತ್ತೆ. ಇಲ್ಲಿ ಬರೋರೆಲ್ಲ ಏನಂತಾರೆ, ಆಕಾಶವಾಣಿ ಇಲ್ಲಿ ಕೆಲಸ ಮಾಡಿದ್ದು ಒಂದು ಅವಕಾಶ ಸಿಕ್ಕಿದ್ದು ನನಗೆ ಒಂದು ಪುಣ್ಯ ಅಂತ ಹೇಳ್ತಾರೆ.
5: ಹೌದು ಹೌದು, ಅದು ಇಲ್ಲಿ ಕೆಲಸ ಮಾಡುವ ಎಲ್ಲರ ವಿಷಯಕ್ಕೂ ನಿಜ. ಇದನ್ನ ಯಾವುದೇ ತರ್ಕದಿಂದ ಇದು ಮಾಡಕ್ಕೆ ಸಾಧ್ಯ ಇಲ್ಲ. ಈಗ ನಂದೇ ಅನುಭವ ಹೇಳೋದಾದ್ರೆ, ನಾನು ಮೂಲಭೂತವಾಗಿ ಸೈನ್ಸ್ ಓದಿದವನು, ಆದರೆ ನನಗೆ ನನ್ನ ಆಸಕ್ತಿ ಸಿನಿಮಾ, ಸಾಹಿತ್ಯ ಮತ್ತೆ ನಾಟಕ, ಕ್ರಿಕೆಟ್ ಇವುಗಳಲ್ಲಿ ಹೆಚ್ಚಿಗೆ ಇರ್ತಲ್ಲ.
4: ವಾಚಕರಾದ್ರಲ್ಲ, ಇಂಗ್ಲಿಷ್ ವಿಭಾಗಕ್ಕೆ ಹೋದ್ರಲ್ಲ, ಏನು ಅದಕ್ಕೆ ಹಿನ್ನೆಲೆಯಾಗಿ ಅಂದ್ರೆ ಇಂಗ್ಲಿಷ್?
5: ಒಂದು, ನಾನು ಅಷ್ಟೊತ್ತಿಗೆ ನಾನು MA ಜರ್ನಲಿಸಂ ಅಂಡ್ ಮಾಸ್ ಕಮ್ಯುನಿಕೇಶನ್ ಅದನ್ನ ಮಾಡ್ಕೊಂಡಿದ್ದೆ. ಮತ್ತೆ ಸ್ವಲ್ಪ ಜರ್ನಲಿಸಂ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅದೊಂದು
4: ಸಮರ್ಥವಾಗಿ ನಿರ್ವಹಿಸಿದ್ರೆ ಆಯ್ತು ಅಲ್ವಾ.
5: ಮತ್ತೆ ಅಲ್ಲಿದ ಇವುಗಳೇ ಅಗತ್ಯಗಳು ಬೇರೆ, ಕೆಲಸ ಮಾಡೋ ರೀತಿ ಬೇರೆ, ಸಂಪೂರ್ಣವಾಗಿ ಅದು ನ್ಯೂಸ್ ಸರ್ವಿಸಸ್ ಡಿವಿಷನ್ ಕೆಲಸ ಮಾಡೋದು ಬೇರೆ, ನಿಮಗೆ ಗೊತ್ತಿದೆ. ಬಟ್ ನನಗೆ ಪ್ರೈಮರಿ ಚಾನಲ್ ಆಗ್ಲಿ ಇದಾಗ್ಲಿ ಕಾರ್ಯಕ್ರಮಗಳ ದೃಷ್ಟಿಯಿಂದ ನಿಲಯಕ್ಕೆ ಅದರ ಏನೋ ಶ್ರೇಯಸ್ಸು ಸಲ್ಲಬೇಕು. ನಮ್ದೆಲ್ಲ ಸುಮ್ಮನೆ ಒಂಥರ ಒಂದು ಅಳಿಲ ಇದು ಕೆಲಸ ಅಂತಾರಲ್ಲ ಆ ಥರದ್ದು. ಬಟ್ ಮುಖ್ಯವಾಗಿ ನನಗೆ ನನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಈ ಕಾರ್ಯಕ್ರಮಗಳು ತುಂಬಾನೇ ನೆರವಾದವು ಅಂತ ಅನ್ಸುತ್ತೆ. ಆ ರೀತಿಲಿ ನೀವು ಪುಣ್ಯ ಅಂದ್ರಲ್ಲ, ಅದನ್ನ ನಾನು ಅದೃಷ್ಟ ಅಂತಲೂ ಹೇಳ್ತೀನಿ. ಇಲ್ಲಿ ಕೆಲಸ ಮಾಡುವಂತಹ ಇದು ಬಹಳ ದೊಡ್ಡ ದೊಡ್ಡ ಕಲಾವಿದರು, ಸಾಧಕರು, ಅವ್ರ ಜೊತೆಗೆ ಮಾತಾಡುವಂತ, ಅವರ ಕೆಲಸನ ಬಗ್ಗೆ ಕೇಳಿ ತಿಳ್ಕೊಳ್ಳುವಂತ ಒಂದು ಅವಕಾಶ ತುಂಬಾ.
4: ಈಗ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮದೇ ಆದಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಹೊರಗಡೆ ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತೊಡಸ್ಕೊಂಡು ನಾವು ಇನ್ನಷ್ಟು ಬೆಳಿತೀವಿ ಅಂದ್ರೆ ಬೆಳಿತೀವಿ ಅಂತಂದ್ರೆ ನಮ್ಮ ಸ್ವಭಾವನೇ ಆಗಿರುತ್ತೆ ಅನ್ಕೋಬೇಕು. ಈಗ ನಿಮ್ಮ ಸ್ವಭಾವ ನನ್ನ ಮಟ್ಟಿಗೆ, ನೀವು ಬರೋಕ್ಕಿಂತ ಮುಂಚೆ ಎಲ್ಲೆಲ್ಲೋ ಹೋದ್ರಿ, ಆಮೇಲೆ ಇಲ್ಲಿ ಕ್ಯಾಶುವಲ್ ಆಗಿ

0: ಕೆಲಸ ಮಾಡ್ತಾ ಇದ್ರಿ, ಮತ್ತೆ ಈ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಜನರ ಜೊತೆಗೆ ಬೆರಿತಾ ಬೆರಿತಾ ಬಂದವರು ತಾವು.
1: ಹೌದು.
0: ಮತ್ತೆ ಉತ್ತಮ ಕಂಚಿನ ಕಂಠ ನಿಮ್ದು, ಎಲ್ಲರೂ ಬಹಳ ಹೊಗಳುತ್ತಾರೆ. ಕಾರ್ಯಕ್ರಮದಲ್ಲಿ ತೋಳಿಸ್ಕೊಂಡಾಗ ಅನೇಕ ಅನುಭವಗಳಾಗ್ತವೆ, ಮತ್ತೆ ಕೆಲವು ಚಾಲೆಂಜಸ್ ಬರ್ತವೆ, ಅದನ್ನು ನಿರ್ವಹಿಸಬೇಕು ಅಂದ್ರೆ ಆ ಒಂದು ಸಾಮರ್ಥ್ಯ ಇರುತ್ತೆ ನಿಜ. ಆದ್ರೆ ವಾತಾವರಣ, ಉದಾಹರಣೆ ಮೇಲಾಧಿಕಾರಿಗಳು ಇರ್ತಾರೆ, ಆ ಕೆಲಸವನ್ನು ತುರ್ತಾಗಿ ಮಾಡಬೇಕು, ಇದನ್ನ ಹೀಗೆ ಯಾಕೆ ಮಾಡಿದಿರಿ ಅಂತ ಹೇಳಿ ಪ್ರಶ್ನೆ ಮಾಡೋದು ಇರುತ್ತದೆ. ನಮ್ಮಲ್ಲಿ ಏನೇ ಸರಿ ಇದೆ ಸಾಮರ್ಥ್ಯ ಇದ್ರೂ ಕೂಡ ಏನಾದರೂ ಒಂದು ವಿಶೇಷ ಸವಾಲುಗಳು ಅಂಥದ್ದನ್ನು ನಿಭಾಯಿಸಿದ್ದಾಗ್ಲಿ ನೆನಪಿ ಬರುತ್ತಾ?
1: ವಿಶೇಷ ಸವಾಲುಗಳು ಅಂತಂದ್ರೆ ನೇರವಾಗಿ ಉದ್ಘೋಷಣೆಗೆ ಸಂಬಂಧಪಟ್ಟಿದ್ದು ಏನು ಇಲ್ಲ. ಅಷ್ಟೊತ್ತಾಗಲೇ ನನಗನ್ಸೋ ಮಟ್ಟಿಗೆ ಒಂದು 2-3 ವರ್ಷ ಇಲ್ಲಿ ಉದ್ಘೋಷಕರಾಗಿ ಕೆಲಸ ಮಾಡಿದ ಮೇಲೆ
0: ಅಷ್ಟೊತ್ತಿಗೆ
1: ಹೆಚ್ಚು ಕಡಿಮೆ ಒಂದು ಸಮಗ್ರವಾಗಿ ಒಂದು ಮೂಲಭೂತವಾದ ತಿಳುವಳಿಕೆ ಎಲ್ಲ ವಿಷಯಗಳಲ್ಲೂ ಬಂದಿರುತ್ತೆ. ಅದೊಂದು ಬಹಳ ದೊಡ್ಡ ಅನುಕೂಲ ಉದ್ಘೋಷಕರಾಗಿ ಕೆಲಸ ಮಾಡೋದ್ರಿಂದ. ಒಂದು ಸಮಯ ಪ್ರಜ್ಞೆ ಇರುತ್ತೆ. ಸವಾಲು ಅಂತ ಹೇಳಿದಾಗ ನನಗೆ ಒಂದೆರಡು ಕಾರ್ಯಕ್ರಮಗಳು ಮೈಸೂರಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬಾನುಲಿ ವರದಿಗಳನ್ನು ಮಾಡೋದಕ್ಕೂ ಕೂಡ ಕಳಿಸ್ತಾ ಇದ್ರು. ರಾಷ್ಟ್ರಪತಿಗಳು ಬಂದಾಗ ಆ ರೀತಿ ಉಪರಾಷ್ಟ್ರಪತಿಗಳ ಇದು ಘಟಿಕೋತ್ಸವದ್ದು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ನಾವು ಬಾನುಲಿ ವರದಿಗೆ ಹೋಗ್ತಾ ಇದ್ವಿ. ಆದರೆ ಒಂದೇನೆಂದರೆ ಅಷ್ಟೊತ್ತಿಗೆ ನಾನು ಜರ್ನಲಿಸಂ ಕೂಡ ಮಾಡಿದ್ದೆ ನಾನು, ಅದರಿಂದ ಸ್ವಲ್ಪ ಅವೆಲ್ಲ
0: ತುಂಬಾ
1: ಸವಾಲುಗಳನ್ನು ಎದುರಿಸೋದಕ್ಕೆ ಅನುಕೂಲ ಆಯಿತು. ನಿಜವಾದ ಸವಾಲು ಯಾವುದು ಅಂತಂದ್ರೆ ನಮ್ಮ ನಮ್ಮ ತಿಳುವಳಿಕೆ ಮಟ್ಟನ ನಾವೇ ಮೀರ್ಕೊಂಡು ಅವಕಾಶಗಳನ್ನು ಬಳಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾಗಿ ದೊಡ್ಡ ಸವಾಲು ಅನಿಸುತ್ತೆ. ನನಗೆ ಆ ಥರ ಅನಿಸಿದ್ದು ಒಂದು ಫೀಚರ್ ನನಗೆ ಮಾಡಕ್ಕೆ ಅವಕಾಶ ಆಯಿತು. ಅದರಲ್ಲಿ ಒಬ್ಬರು ಕವಿ ಅಣತಿ ಸತ್ಯನಾರಾಯಣ ರಾವ್ ಅಂತ, ಅವರದ್ದು ಪಂಚಭೂತಗಳ ಕವನ ಅದು ಖಂಡ ಕಾವ್ಯ ಥರ ಇದೆ, 5-6 ಭಾಗದಲ್ಲಿದೆ. ಅದರಲ್ಲಿ ಎಲ್ಲ ಪಂಚಭೂತಗಳನ್ನು ಆಧಾರ ಇಟ್ಟುಕೊಂಡು ಅದ್ರ ಬಗ್ಗೆ ಬರೆದಿರೋ ಇದು, ಮತ್ತು ಬಹಳ ತುಂಬ ಧ್ವನಿ ಪ್ರತಿಮೆಗಳು ಇವುಗಳೆಲ್ಲ ಇಟ್ಕೊಂಡು ತುಂಬ ಬಹಳ ಉತ್ತಮವಾದ ಇದು ಕವಿತಾಗುಚ್ಛ ಆಗಿತ್ತು ಅದು. ಅದನ್ನು ಅಲ್ಲಿರೋ ಧ್ವನ್ಯಾರ್ಥನ ನಾವು ಗ್ರಹಿಸಿ ಭೌತಿಕವಾಗಿ ಈ ಧ್ವನಿ ಮಾಧ್ಯಮ ಅದನ್ನು ಅಳವಡಿಸೋದಕ್ಕೆ ಒಂದು ಆ ಪ್ರತಿಮೆಗಳನ್ನು ಬಳಸ್ಕೊಂಡು ಅದರ ಸೌಂಡ್ ಅಥವಾ ಆಡಿಯೋ ವರ್ಷನ್ ಅನ್ನು ಕಾಂಟೆಕ್ಸ್ಟ್ನ ಇಟ್ಕೊಂಡು ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನು ನಾನು ತುಂಬ ಖುಷಿಪಟ್ಟೆ ಅದನ್ನು ಮಾಡೋದು. ಅದು ಪ್ರತಿ ಹೆಜ್ಜೆಗೂ ಒಂಥರ ಸವಾಲು ಇರ್ತಾ ಇತ್ತು. ಸೊ ಅದು ಬೇರೆಯವ್ರಿಗೆ ಹೇಗೋಗುತ್ತಲ್ಲ, ಇದು ಯಾರು ಮಾಡ್ತಾ ಇರ್ತಾರೆ
0: ಅವ್ರಿಗೆ ಸಿಗೋ
1: ತುಂಬ ಆತ್ಮೀಯವಾದ ನಮ್ಮೊಳಗೆ ಆಗುವಂತ ಅನುಭವ.
0: ಆಮೇಲೆ ಈಗ ಒಂದು ಎಲ್ಲಾ ಸಹೋದ್ಯೋಗಿಗಳ ಜೊತೆಗೆ ಕೆಲಸ ಮಾಡ್ತಾ ಸಾಕಬೇಕಂತಂದಾಗ ಕೆಲವು ಜವಾಬ್ದಾರಿಗಳು ಇರ್ತವೆ. ಆಮೇಲೆ ಆಗ ತುಂಬಾನೇ ಅಧಿಕಾರಿಗಳ ವರ್ಗನೂ ಜಾಸ್ತಿ, ಮತ್ತೆ ಎಲ್ಲರ ಜೊತೆಗೆ ಸೇರ್ಕಿ ಕೆಲಸ ಮಾಡ್ಬೇಕಂತಂದ್ರೆ ಒಂದೇನೋ ಭಯ ಆತಂಕ ಎಲ್ಲವನ್ನು ನೀಗಿಸ್ಕೊಂಡು ಹೋಗ್ಬೇಕು ಅಂತ ಇರ್ತಿತ್ತು. ಈಗ ಉದ್ಘೋಷಕ ವಲಯದಲ್ಲಿ ಕೆಲವು ಕೆಲಸಗಳು ತುಂಬಾ ತೊಡಕಿನದು, ಹೊಂದಾಣಿಕೆ ಮಾಡೋದು, ಕೆಲಸಕ್ಕೆ ಅವ್ರನ್ನ ಜೋಡಿಸೋದು ಮಾಡೋದು, ಅವೆಲ್ಲ ಏನಾರ ಅನುಭವ ಇದೆಯಾ ಹೆಂಗಿರ್ತಿತ್ತು ಅಂತ? ಈಗ ಎಲ್ಲರೂ ಈಗ ಶಿಫ್ಟ್ಗೆ ಬರ್ತಿರ್ತಿರಲ್ಲ, ಎಲ್ಲರೂ ಸರಿ ಮಾಡ್ಬೇಕು, ಆ ಜವಾಬ್ದಾರಿ ನಿಮ್ಗೆ ಸಿಕ್ಕಿರ್ತದೆ ಡ್ಯೂಟಿ ವಿಷಯದಲ್ಲಿ.
1: ಶಿಫ್ಟ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡಿರ್ತಾರೆ ಅವರೆಲ್ಲ ಈ ಮುಂದಿನ ಶಿಫ್ಟಲ್ಲಿ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಇಂತಿಂಥ ಕೆಲಸ ಮಾಡಬೇಕು ಅಂತ ಮುಂಚೆನೆ ಡ್ಯೂಟಿ ಚಾರ್ಟ್ ಹಾಕುವಂತ ಪರಿಪಾಠ ಬಹಳಷ್ಟು ಇಲಾಖೆಗಳಲ್ಲಿ ಇರುತ್ತೆ, ಹಾಗೆ ಆಕಾಶವಾಣಿಯಲ್ಲೂ ಕೂಡ ಇರ್ತಿತ್ತು. ನನಗೆ ಒಂದು ಆ ಥರ ಡ್ಯೂಟಿ ಚಾರ್ಟ್ ಹಾಕುವಂತ ಒಂದು ಅವಕಾಶ ಇತ್ತು. ನನಗೆ ಬಹಳ ಕಡಿಮೆ ಇತ್ತು ಅದು, ಯಾಕೆಂದ್ರೆ ನಾನು ಮೈಸೂರಲ್ಲಿ ಕೆಲಸ ಮಾಡುವಾಗ್ಲೂ ನನ್ನ ಮೇಲೆ ಇಬ್ರು
0: ಇದ್ರು
1: ಹಿರಿಯ ಉದ್ಘೋಷಕರಿದ್ರು, ಅವ್ರು ಮಾಡ್ತಾ ಇದ್ರು, ನಾನು ಮಧ್ಯಮ, ಆಮೇಲೆ ನನಗಿಂತ ಜೂನಿಯರ್ಸ್ ಇಬ್ರು ಇದ್ರು. ಸೊ ಡ್ಯೂಟಿ ಚಾರ್ಟ್ ಎಲ್ಲ ನಾವು ಹಾಕುವಂತ ಪಡಿಪಾಟು ಇರ್ತಾ ಇರ್ಲಿಲ್ಲ.
0: ಅದು ಈಗ ಅಂದ್ರೆ ಈಗ ನಾವು ಈಗ ನಮ್ಮ ಮಾತಿನ ಮಧ್ಯೆ ಈಗ ನಗು ಯಾಕೆ ಬರುತ್ತಂದ್ರೆ ಅದು ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಸರಿಪಡಿಸ್ತಿದ್ವಿ, ಆ ಮತ್ ಬೇರೆ. ಆದ್ರೆ ಯಾರ್ಯಾರದ್ದು ಏನೇನೋ ಕೆಲಸಗಳು ಅವಶ್ಯಕತೆಗಳು ಅವಶ್ಯಕತೆಗಳನ್ನ ನಾವು ಅವರಿಗೆ ಕೊಡಬೇಕು. ಅವರು ರಜೆ ಅಂದ್ರೆ ರಜೆ, ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ, ಸಂಜೆ ಅಂದ್ರೆ ಸಂಜೆ, ಇದನ್ನ ನೀವು ನೀವೇ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಮೇಲಾಧಿಕಾರಿಗಳು ಹೇಳಿ ಬಿಟ್ಬಿಡ್ತಾರೆ. ಈಗ ಆವಾಗ ನೀವು 3ನೇ ವ್ಯಕ್ತಿಯಾಗಿ ಇದ್ದಾಗ ನಿಮ್ಗೆ ಅದು ಗೊತ್ತಿರಲ್ಲ, ಈಗ ನಿಮ್ ಕೈಗೆ ಬಂತು ಜವಾಬ್ದಾರಿ ಅಂದಾಗ ಇದ್ರ ಕಷ್ಟ ಏನಪ್ಪ ಅಂತ ಈಗ ಅರ್ಥ ಆಗ್ತಾ ಇದೆಯಲ್ಲ ಅಂತ ಅನ್ಸಿರ್ಬೇಕು ನಿಮ್ಗೆ.
1: ನೋಡಿ, ಇದು ಈ ಡ್ಯೂಟಿ ಚಾರ್ಟ್ ಹಾಕುವಂತ ಇದು ಕಲ್ಚರ್ ಇರುವಂತ ಕಡೆಗೆ ಬಹುಶಃ ಯಾವತ್ತಿಗೂ ಯಾವ ಡ್ಯೂಟಿ ಚಾರ್ಟ್ ಕೂಡ ಸಮಗ್ರವಾಗಿ ತೃಪ್ತಿಕರವಾಗಿ ನಾನು ಮನ್ಸರಿ ನನಗೆ ಸಿಕ್ಕಿದ್ದೆ ಅವಕಾಶದಲ್ಲಿ ನಾನು ಅದನ್ನೇ ಬರ್ದಿದ್ದು ನೋಡಿದೆ. ತುಂಬಾ ಎಲ್ಲರೂ ರಿಕ್ವೈರ್ಮೆಂಟ್ಗಳು ಬರ್ದಿದ್ರು, ಸೊ ಎಲ್ಲಾರದು ರಿಕ್ವೈರ್ಮೆಂಟ್ ಎಲ್ಲ ಹಾಕಿ ಆಮೇಲೆ ಲಘು ಹಾಸ್ಯವಾಗಿ ಕಿಟ್ಲೆ ಮಾಡಿ ಮಾತಾಡೋ ಅಭ್ಯಾಸ ಇರ್ತಿತ್ತು. ಹಂಗಾಗಿ ನೋಡಿ, ನಿಮ್ ಎಲ್ಲಾರ ಇದನ್ನು ಅವಶ್ಯಕತೆಗಳನ್ನು ಈ ಡ್ಯೂಟಿ ಚಾರ್ಟ್ ಪೂರೈಸಿದೆ ಅಂತ ಅನ್ಕೊಳ್ತೀನಿ.

0: ಇನ್ನೂ ಏನಾದರೂ ಸಮಸ್ಯೆಗಳು ಕಂಪ್ಲೇಂಟ್ಗಳು ಇದ್ರೆ ಇದು ಸ್ವರ್ಗದಿಂದ ಇಳಿದು ಬಂದಿರೋ ಡ್ಯೂಟಿ ಚಾರ್ಟು, ಸ್ವರ್ಗದಲ್ಲೇ ಸುಖ ಇಲ್ಲ ಅನ್ಕೊಳ್ಳಿ ಅಂತ ಒಂದು ಸುಮ್ಮನೆ ಶರಾಬ್
1: ಅಂದ್ರೆ ಇದ್ರ ಇತ್ಯರ್ಥ ಬೇಕಾದ್ರೆ ಸ್ವರ್ಗದಲ್ಲೇ ಆಗುತ್ತೆ ಅಲ್ಲಿಂದ ಬಂದಿರೋದ್ರಿಂದ ಅಂದ್ರೆ ಅಷ್ಟೇ ತೊಡಕಿನ ಕೆಲಸ ಅಲ್ಲ ಅದು ಇರ್ಬೇಕು ನಿಜ.
0: ಆ ತರದೆಲ್ಲ ಏನು ಸಣ್ಣ ಪುಟ್ಟ ಇರ್ಸ್ ಮೂರ್ಸ್ಗಳು ಎಲ್ಲ ಇರುತ್ತಲ್ಲ ಅವೆಲ್ಲ ಇರುತ್ತೆ
1: ಅಲ್ಲ. ನಮ್ಮ
0: ಮಧ್ಯ ಒಂದು ನಕ್ಕೊಂಡು ಹೋಗಬೇಕು
1: ಬಾಲಸುಬ್ರಹ್ಮಣ್ಯ ಅವರೇ. ಈಗ ನಮ್ಮ ಮಧ್ಯೆ ಎಷ್ಟೆಲ್ಲ ಸೀರಿಯಸ್ನೆಸ್ ಇರುತ್ತೆ, ಕೆಲಸ ಇರ್ತದೆ, ಜವಾಬ್ದಾರಿ ಇರ್ತದೆ. ಹೊರಗಡೆ ಕೇಳುಗರ ಜೊತೆಗೂ ಕೂಡ ನಾವು ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದನ್ನು ಹೇಗೆ ಮಾಡಿದ್ದೀವಿ, ಸರಿ ಮಾಡಿದ್ದೀವಿ, ಅವ್ರಿಗೆ ಖುಷಿ ಪಡಿಸುವಂಥದ್ದು ಇರುತ್ತೆ. ಇದ್ರ ಮಧ್ಯೆ ಈ ಥರ ಇರ್ತದೆ ನಮ್ಮ ಒಳಗಿನ ಕೆಲಸಗಳು. ಉದಾಹರಣೆ, ನಾವು ಒಂದು ಕಾರ್ಯಕ್ರಮ ಪ್ರೊಡಕ್ಷನ್ ಮಾಡಬೇಕಂದ್ರೆ ಜನ ಕರೆಕ್ಟಾಗಿ 15 ನಿಮಿಷ ಕಾರ್ಯಕ್ರಮವನ್ನು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಕೇಳಿಬಿಟ್ಟಿರ್ತಾರೆ. ಆದರೆ ಹಿಂದೆ ದಿನಗಟ್ಟಲೆ ಕೆಲಸ ಇರುತ್ತೆ. ಒಂದು 30 ಸೆಕೆಂಡಿನ ಒಂದು ಪ್ರೋಮೋ ಜಿಂಗಲ್ ಏನಾದರೂ ಒಂದು ನಿರ್ಮಿಸಬೇಕಂತಂದ್ರೆ ದಿನಗಟ್ಟಲೆ ಟೈಮ್ ತಗೊಂಡಿರ್ತದೆ. ಅಷ್ಟು ಶ್ರಮ ಹಾಕಿ ಕೆಲಸ ಮಾಡಿರ್ತೀವಿ. ಏನಿದ್ರು ಕೂಡ ನಾವು ಕೇಳುಗರಿಗಾಗಿ ಮಾಡ್ತೀವಿ ಮತ್ತು ಸರ್ಕಾರಿ ನೌಕರರಾಗಿ ನಮ್ಮ ಕೆಲಸವೂ ಹೌದು, ಸ್ಪೆಷಾಲಿಟಿ ಇರ್ತದೆ. ಈಗ ಈ ಕೆಲಸ ಈ ಇತ್ಯಾದಿಗಳನ್ನೆಲ್ಲ ಮಾಡಿ ಇನ್ನು ಸಾಕಪ್ಪ, ಉದ್ಘೋಷಕರಾಗಿ ಕೆಲಸ ಮಾಡಿದ್ದು ಸಾಕಾಗಲಿ ಅಥವಾ ಇನ್ನು ಅಧಿಕಾರಿಯಾಗಲಿ, ಸುಮಾರು ನಮ್ಮಲ್ಲಿ ಕೆಲವರು ಒಂದಿಷ್ಟು ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ ನಾವು ಅದನ್ನು ಮಾಡಬೇಕಾಗಿದೆ ಅಂಥೇಳಿ ಬಿಟ್ಟು ಹೋಗ್ತಾರೆ. ನಮ್ಮ ಆಕಾಶವಾಣಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ಕೆಲಸವನ್ನು ಕೆಲವರು ಒಂದೊಂದು ಹಂತದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ನೀವು ಕೂಡ ಬಿಟ್ಟು ಹೋಗ್ಬಿಟ್ರಲ್ಲ ಸರ್.
0: ಇಲ್ಲ, ನನಗೆ ಹೆಚ್ಚು ಕಡಿಮೆ ಅದೇ, ನಾನು ಸ್ವಯಂ ನಿವೃತ್ತಿ ತಗೊಂಡೆ. ನಾನು ಒಂಥರದಲ್ಲಿ ಅದು ನನಗೆ ಮಿಡ್ ಲೈಫ್ ಕ್ರೈಸಿಸ್, ನನಗೆ ಸಾಕಷ್ಟು ಒಂಥರ ಸ್ವಲ್ಪ ಅತೃಪ್ತಿ ಬೆಳೆಯಕ್ಕೆ ಶುರುವಾಗಿತ್ತು. ಏನು ಒಂಥರ ತುಂಬ ಏಕತಾನತೆ ಕಾಣ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಇದೆಲ್ಲ ಏನು ಕಾರ್ಯಕ್ರಮಗಳು, ಇದೆಲ್ಲ ಮಾಡುವಂಥ ಅವಕಾಶಗಳು ಇದ್ದು ಮಧ್ಯ ಒಂದೊಂದು ಸರಿ ಹಾಗನ್ನಿಸೋದು. ಅದಕ್ಕೋಸ್ಕರ ನಾನು ಬೇರೆ ಥರ ಮಾಧ್ಯಮಗಳಲ್ಲೇನಾದರೂ ಕೆಲಸ ಮಾಡಬಹುದಾ ಅಂತ ಅವಕಾಶಗಳನ್ನು ಹುಡ್ಕೋದಕ್ಕೆ ಅಂತ ತುಂಬ ಸರಿ ನನಗೆ ಅನಿಸ್ತಾ ಇತ್ತು. ಸೊ ಸ್ವಲ್ಪ ನನಗೆ ಮಾಧ್ಯಮದಲ್ಲಿ ಬರೆಯುವಂಥ ಅವಕಾಶಗಳು ಸಾಕಷ್ಟು ಇರ್ತಾ ಇರ್ತಿತ್ತು. ಅದಕ್ಕೋಸ್ಕರ ನಾನು ಇದನ್ನು ಬಿಟ್ಟು ಬೇರೆ ಕಡೆ ಏನಾದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗತ್ತಾ ಅಂತ ಅವಾಗ ನಾನು ಸ್ವಯಂ
1: ನಿವೃತ್ತಿ
0: ಪಡ್ಕೊಂಡೆ.
1: ಆಕಾಶವಾಣಿಯಿಂದ ಬಹಳಷ್ಟು ಅಧಿಕಾರಿಗಳಾಗಿರ್ಬೋದು ಅವರೆಲ್ಲ ಬಿಟ್ಟು ಹೋಗಿದ್ದಾರೆ. ಜವಾಬ್ದಾರಿಗಳು ಇರ್ಬೋದು ಮತ್ತೆ ಸಂಸ್ಥೆ ಮೇಲಿನ ಮುನಿಸು ಅಂತಲ್ಲ, ನೀವು ಹೇಳಿದ್ರಲ್ಲ ಏಕತಾನತೆ ಕಾಡತ್ತೆ ಅಂತ. ಮತ್ತೆ ಇನ್ನೊಂದು ಕಡೆ ಅವಕಾಶ ಇದ್ದಾಗ ಸಾಮಾನ್ಯವಾಗಿ ಇದಕ್ಕಿಂತ ಉತ್ತಮವಾಗಿ ಇದ್ದದ್ದು ಒಂದು, ಮತ್ತು ಮನೆ ಕೆಲಸ ಪ್ಲಸ್ ಅದನ್ನ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಅನುಕೂಲ ಏನಾದ್ರು ಇದ್ರೆ ಬಿಟ್ಟು ಹೋಗ್ಬಿಡ್ತಾರೆ. ಬಿಟ್ಟು ಹೋದ್ಮೇಲೆ ಮತ್ತೆ ನಾನು ಇಲ್ಲಿ ಇರಬೇಕಿತ್ತು ಅಂತ ಹೇಳೋ ಸಾಕಷ್ಟು ಕೆಲವು ನಮ್ಮ ಮಿತ್ರರು ಕೂಡ ಸಿಕ್ಕಿದ್ದಾರೆ. ಅದು ಬಹಳ ಕಡಿಮೆ. ಈಗ ಒಂದಿಷ್ಟು ಹೆಚ್ಚಿನ ಸಾಮರ್ಥ್ಯ ಇದ್ದಾಗ, ನಮಗೆ ತಿಳುವಳಿಕೆ ಇದ್ದಾಗ, ಜ್ಞಾನ ಇದ್ದಾಗ ಅದು ಎಲ್ಲಾದರೂ ಬೇರೆ ಕಡೆ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇರುತ್ತೆ ನೋಡಿ. ಅಲ್ಲಿ ಹೋದಾಗ ಎಷ್ಟು ವರ್ಷ ಮುಂಚೆ ಹೋದ್ರಿ ಅಂತ, ಇಲ್ಲಿ ಇನ್ನೂ ಸರ್ವಿಸ್ ಎಷ್ಟು ಉಳಿದಿತ್ತು ನಿಮಗೆ?
0: ಬಹುಶಃ 11 ವರ್ಷ.
1: 11 ವರ್ಷ ನೋಡಿ, 1-2 ವರ್ಷ ಮುಂಚೆ ಯಾರಾದರೂ ಬಿಟ್ಟು ಹೋಗ್ತಾರೆ, ನೀವು 11 ವರ್ಷ ಬಿಟ್ಟು ಹೋದ್ರಲ್ಲ ಸರ್, ನಮ್ಮ ಕೇಳುಗರಿಗೆ ಎಷ್ಟು ಅನ್ಯಾಯ ಮಾಡಿದ್ರಿ. ಹೌದು, ಯಾಕಂದ್ರೆ ನಮ್ಮ ಕೇಳುಗರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ನನ್ನ ನಡುವೆ ಈಗ ಬೇರೆಯವರೆಲ್ಲ ಮೆಸೇಜ್ಗಳನ್ನು ಮಾಡಬಹುದಾಗಿರ್ಬೋದು, ಸಿಗ್ತಾರೆ ಕೆಲವರು ನಮ್ಮ ಶ್ರೋತೃಗಳು ಬಂದಾಗ ನಿಮ್ಮನ್ನು ತುಂಬಾನೇ ನೆನಪಿಸ್ತಾರೆ. ಅದು ಉತ್ಪ್ರೇಕ್ಷೆ ಅಲ್ಲ, ನಾನು ಪ್ರತಿ ಬಾರಿ ನಾನು ಇಲ್ಲಿ ಬಂದು 1 ವರ್ಷ ಆದ್ರೂ ಸುಮಾರು ಜನ ನಿಮ್ಮನ್ನ ನಿಮ್ಮ ಧ್ವನಿಯನ್ನ ನೆನಪಿಸಿ ಮಾತಾಡಿದ್ದಾರೆ ಇದ್ದಾರೆ. ಹಾಗಾಗಿ
0: ಥ್ಯಾಂಕ್ ಯು. ಆಕ್ಚುಲಿ ನಾನು ಕೆಲಸ ಬೇರೆ ಮಾಧ್ಯಮದಲ್ಲಿ ಮಾಡಬೇಕು ಅಂತ ಅನ್ಕೊಂಡೆ ಅಲ್ಲ, ಆದರೆ ನಾನು ಬೇರೆ ಮಾಧ್ಯಮಕ್ಕೆ ಹೋಗಲಿಲ್ಲ. ಅದು ಹೆಂಗಾಯ್ತು ಅಂದರೆ, ಒಂದು ಎನ್ ಜಿ ಓ ಅಂತೀವಲ್ಲ, ಒಂದು ಎನ್ ಜಿ ಓನಲ್ಲಿ ಕಮ್ಯುನಿಕೇಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ಅದು ಕರ್ನಾಟಕ ಸರ್ಕಾರದ ಜೊತೆ ಕೆಲಸ ಮಾಡುವಂಥ ಒಂದು
1: ಎನ್ ಜಿ ಓ,
0: ಹಾಂ, ಕೆ ಎಚ್ ಪಿ ಟಿ ಅಂತ, ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ಅಂತ, ಅಲ್ಲಿ ನಾನು ಸೇರಿಕೊಂಡೆ. ನನಗೆ ಆವಾಗ ಏಕತಾನತೆ ಏನು ಕಾಡ್ತಾ ಇತ್ತು, ಇಲ್ಲಿ ಒಂಥರದಲ್ಲಿ ಅದನ್ನು ತುಂಬಿಕೊಡ್ತು ಅಂತ ಅನ್ಬೋದು. ಅದು ಪಬ್ಲಿಕ್ ಹೆಲ್ತ್ ಕಮ್ಯುನಿಕೇಷನ್ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಬಾಲ್ಯದಲ್ಲಿ ನಾನು ನೋಡಿದ್ದೆ ನನ್ನ ಹಳ್ಳಿಗಳು, ನನ್ನ ಸುತ್ತಮುತ್ತ ಊರೇನಿದು ಆ ಜೀವನ, ಅದನ್ನ ನಾನು ಮೈಸೂರಿಗೆ ಬಂದ ಮೇಲೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ.
1: ಜವಾಬ್ದಾರಿ ತಗೊಂಡು ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿದ್ರು,
0: ನೇರವಾಗಿ ಅವ್ರ ಜೊತೆಗೆ ಒಡನಾಟ ಸಿಕ್ಕೋದು, ಅವ್ರ ಕಷ್ಟ ಸುಖ ಆರೋಗ್ಯದ ಬಗ್ಗೆ ಅವ್ರಿಗಿರೋ ಆತಂಕಗಳು. ಅವಾಗ ಹೆಚ್ಚಿನ ಆರೋಗ್ಯದ ಸಂಕಷ್ಟ ಇದ್ದಿದ್ದು ಅಂತಂದ್ರೆ ಜಾಗತಿಕವಾಗಿ ಮತ್ತೆ ಇಂಡಿಯಾದಲ್ಲೂ ಇದ್ದಿದ್ದು ಎಚ್ ಐ ವಿ ಏಡ್ಸ್ ತುಂಬಾ ಕರ್ನಾಟಕದಲ್ಲಿ ಹೆಚ್ಚು ಹರಡಿದ ಕಾಲ ಅದು. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಸೇರ್ಕೊಂಡಿದ್ದು. ಸೊ 4-6 ಆ ತರ ಪಬ್ಲಿಕ್ ಹೆಲ್ತ್ ಇಶ್ಯೂಸ್, ಟಿಬಿಯನ್ನ ಕಡಿಮೆ ಮಾಡೋದಾಗಿರ್ಬಹುದು, ಸಮಾಜದಲ್ಲಿ ಅಂಚಲ್ಲಿರೋ ಸಮುದಾಯಕ್ಕೆ ಅವ್ರನ್ನ ಕಳಂಕ, ತಾರತಮ್ಯ, ಅವರ ಸಮಸ್ಯೆಗಳು, ಆರೋಗ್ಯ ಮತ್ತಿತರ ಸಮಸ್ಯೆಗಳ ಬಗ್ಗೆ ಸಂವಹನ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹೆಚ್ಚು ಕಡಿಮೆ ನನ್ನ ಕೆಲಸ ಆ ದಿಸೆ

0: ಅಲ್ಲಿತ್ತು.
1: ಸೊ ಅದರಿಂದಾಗಿ ನನಗೆ ಸಂಪೂರ್ಣ ಹೊಸ ಅನುಭವ
0: ಅನುಭವ ಮತ್ತೆ ತೃಪ್ತಿ
1: ಸಂತೋಷ ಕೂಡ ಖಂಡಿತ. ಯಾಕೆಂದ್ರೆ ರೋಗ ರುಜಿನ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದಿಂದ ಕಳಂಕಿತರಾಗಿ ಅಂಚಿನಲ್ಲಿ ನಿರ್ಲಕ್ಷಿಸಿದ ಸಮುದಾಯ ಅಂತ ನಾವೇನು ಹೇಳ್ತೀವಿ, ಅವರ ಜೀವನದ ಸಂಕೀರ್ಣತೆನೆ ಬೇರೆ, ಅದರ ಗಹನತೆಗಳೇ ಬೇರೆ. ಅವರ ಜೊತೆಗೆ ಕೆಲಸ ಮಾಡುವಾಗ ನನಗೆ ಸಿಕ್ಕ ಅನುಭವಗಳು ಸಾಕಷ್ಟು ಒಂಥರ ಗಾಢವಾದ ಅನುಭವಗಳು
0: ಸಿಕ್ಕಿದೆ. ಅದು ಅಂದ್ರೆ ಈಗ ಅನುಭವಗಳಿಗೆ ನಾವು ತೆರೆದುಕೊಳ್ಳೋದಿದೆಯಲ್ಲ, ಆ ಅವಕಾಶಗಳು ಸಿಕ್ಕಿದಾಗ ಪುಣ್ಯವಂತ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಜನರ ಜೊತೆಗೆ ಧ್ವನಿ ಮೂಲಕನೇ ಆದಷ್ಟು ಸಂಪರ್ಕದಲ್ಲಿ ಇರ್ತೀವಿ. ನಾಲ್ಕು ಗೋಡೆಗಳ ಮಧ್ಯೆ ನಮ್ಮ ರೂಮ್ ದೊಡ್ಡದಿರುತ್ತೆ, ಅಲ್ಲಿ ಯಾರು ಇರಲ್ಲ. ನಾವು ಜನರ ಜೊತೆಗೆ ಧ್ವನಿ ಮೂಲಕವಾಗಿ ಸಂಪರ್ಕದಾಗ ಇರ್ತೀವಿ, ಇಲ್ಲಿ ನೇರವಾಗಿರ್ತೀವಿ, ಮತ್ತೆ ಬೇರೆ ಬೇರೆ ಜನ ಸಿಗ್ತಾರೆ. ಅದು ಒಂಥರ ನಮ್ಮ ಸ್ವಭಾವ. ನಿಮ್ಮ ಮನಸ್ಸಲ್ಲಿ ಇದ್ದದ್ದು ಎಲ್ಲೋ ಒಂದ್ ಕಡೆ ಅದು ಈಡೇರಿದೆ ಅಂತ ನಾವು ಭಾವಿಸ್ಕೊಂಡಿವಿ.
1: ಹೌದು,
0: ಆಕಾಶವಾಣಿಗೆ 90 ಆದ ಸಂದರ್ಭದಲ್ಲಿ ಮತ್ತೆ ನಮ್ಮ ಜೊತೆಗೆ ಮಾತಾಡಿದಿರಿ, ಮತ್ತು ಕೇಳುಗರು ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ ನಿಮ್ಮ ಧ್ವನಿಗಳನ್ನು ಮತ್ತೆ ಕೇಳಕ್ಕೆ ಅವರಿಗೆ ಅವಕಾಶ ಸಿಕ್ಕಿದೆ, ಮತ್ತು ನಾವು ನೀವು ಮತ್ತೆ ಭೇಟಿಯಾಗಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತ
1: ಹೇಳಿದ. ಕಾರ್ಯಕ್ರಮದ ಮುಖಾಂತರ ನಾನು ಶ್ರೋತೃಗಳ ಜೊತೆಗೆ ಬಹಳಷ್ಟು ಸಂಪರ್ಕ ಇಟ್ಕೊಂಡಿರ್ತೀವಿ. ಅವಾಗ ಈ ಕಾರ್ಯಕ್ರಮದ ಮುಖಾಂತರ ಮತ್ತೆ ಭೇಟಿಯಾಗುವ ಅವಕಾಶ ಅವರನ್ನ
0: ಸಿಕ್ಕಿದೆ ಅಲ್ಲ. ಎಲ್ಲರ ಪರವಾಗಿ, ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ನಿನ್ನ ಕಂಡಾಗ ಸಂತೋಷವೇನು.
3: ಇದುವರೆಗೂ ನಿವೃತ್ತ ಹಿರಿಯ ಉದ್ಘೋಷಕರಾದ ಕೆವಿ ಬಾಲಸುಬ್ರಹ್ಮಣ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಜಾಂಪಣ್ಣ ಆಶೀಹಾಳ್. ಇದು ಇಂದಿನ ಆಕಾಶಪುಟ್ಟಿ ಕಾರ್ಯಕ್ರಮ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದಿರಿ.

0: ಸಮಯವಾಗಿದೆ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತಿರೋಹಕ್ಕೆ ಸುಮಫಲ ಮುಹೂರ್ತ ನಿಶ್ಚಿತವೇನೋ ಮತಿಮನಂಗಳ ಕೃಷಿತ್ತಪಃ ಫಲಮುಮಂತು. ಕ್ಷಿತಿರುಹಕ್ಕೆ ಸುಮಫಲ ಮುಹೂರ್ತ ನಿಶ್ಚಿತವೇನು ಮತಿಮನಂಗಳ ಕೃಷಿತಪಃ ಫಲವುಮಂತು. ಸತತ ಕೃಷಿ ಬೀಜಗುಣ ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತಬಹುದು ಮಂಕುತಿಮ್ಮ. ಸತತ ಕೃಷಿ ಬೀಜಗುಣ ಕಾಲ ವರ್ಷಗಳೊದವೆ ಪ್ರತಿಭೆ ವಿಕಸಿತಬಹುದು ಮಂಕುತಿಮ್ಮ.

ಗಿಡ ಮರಗಳು ಬೆಳೆಯಲು, ಹೂ ಮತ್ತು ಹಣ್ಣುಗಳು ಬಿಡಲು ಯಾರಾದರೂ ಮುಹೂರ್ತ ಇಟ್ಟಿರುತ್ತಾರೇನು? ಇಲ್ಲ. ಕಾಲ ಬಂದಾಗ ಗಿಡ ಬೆಳೆಯುತ್ತದೆ, ಮರ ಹೂ ಮತ್ತು ಹಣ್ಣುಗಳನ್ನು ಕೊಡುತ್ತದೆ. ಬುದ್ಧಿ ಮತ್ತು ಮನಸ್ಸಿನ ಶಕ್ತಿಗಳ ಕೃಷಿ ಮತ್ತು ತಪಸ್ಸಿನ ಫಲಗಳು ಹಾಗೆಯೇ. ಅವಿರತವಾದ ಕೆಲಸ, ಕಾನ್ಸ್ಟಂಟ್ ಕಲ್ಟಿವೇಷನ್, ಅದರ ಫಲಗಳು ಸಿಗುವುದು ಸಂತತ ಕೃಷಿಯಿಂದ, ಒಳ್ಳೆಯ ಪೋಷಣೆಯಿಂದ ಮತ್ತು ತಾಳ್ಮೆಯಿಂದ ಮಾತ್ರ. ಈಗ ಬೀಜ ಬಿತ್ತಿ ನಾಳೆ ಮರವಾಗಲು ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡಿ ಬಂದಾಗ ಪ್ರತಿಭೆ ಅರಳುತ್ತದೆ. ಸಂಕಲ್ಪ ಶಕ್ತಿಯು ಹೆಚ್ಚಿದಂತೆ ಮಾಡುವ ಕೆಲಸದಲ್ಲಿ, ಕಾರ್ಯದಲ್ಲಿ ಯೋಗ್ಯತೆಯು ನಮ್ಮಲ್ಲಿ ಬೆಳೆಯುತ್ತದೆ. ಯಾವುದೇ ಧ್ಯೇಯ ಸಾಧನೆಗೆ ಮನಸ್ಸು ಬುದ್ಧಿಯು ಸ್ಥಿರವಾಗಿ ನಿಂತು ಮಾಡುವ ಕೆಲಸಕ್ಕೆ ಅಲ್ಲಿಂದ ಸದಾ ಸ್ಫೂರ್ತಿ ದೊರೆಯುತ್ತಿರಬೇಕು. ಬರೀ ಸಂಕಲ್ಪ ಸಾಕಾಗದು, ಅದನ್ನು ಕಾರ್ಯಗತಗೊಳಿಸುವ ಕೌಶಲ್ಯವೂ ಜೊತೆಗಿರಬೇಕು ಮತ್ತು ತಾಳ್ಮೆ ಇರಬೇಕು. ಯಾವನು ಕಾರ್ಯ ಸಾಧನೆಯಲ್ಲಿ ಮೂರು ಅಂಶಗಳನ್ನು ತಪ್ಪದೇ ಅನುಸರಿಸುತ್ತಾನೋ ಅವನನ್ನು ಯಶಸ್ಸು ಹುಡುಕಿಕೊಂಡು ಬರುತ್ತದೆ. ಅವನು ಹಾಕಿದ್ದ ತಾಳದ ಹಾಗೆ, ಕಣ್ಣು ಮುಚ್ಚಿಕೊಂಡು ಹೇಳಿದ ಹಾಗೆ ಕುಣಿಯೋದೇ ರತ್ನನ ಪ್ರಪಂಚ, ಮಗುವು ತಾಯಿ ತಂದೆ ಕಣ್ಣು ಮುಂದೆ ನಡೆವಂತೆ ನಡೆ, ಮಿಗಚಿಂತೆ ತಲೆ ಹರಟೆ ಅಂತ ಹೇಳಿ ಒಬ್ಬರು ಜ್ಞಾನಿ ಪುರುಷರು ಹೇಳುತ್ತಾರೆ.

ವಕ್ತೃವುಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ. ವಕ್ತೃವುಂಟೆಲ್ಲರಿಗೆ ವರ್ಚಸೋರೋರ್ವರಿಗೆ ಕತ್ತಿ ಪಣ್ಯದೊಳುಂಟು ಶಕ್ತಿ ಸಹಜದಲ್ಲಿ. ವ್ಯಕ್ತಿ ಪ್ರಭಾವವೀ ಲೋಕಚರಿತೆಯ ಕೀಲು ಹಸ್ತವದು ದೈವ ಕೆಲೋ ಮಂಕುತಿಮ್ಮ. ವ್ಯಕ್ತಿ ಪ್ರಭಾವವೀ ಲೋಕಚರಿತೆಯ ಕೀಲು ಹಸ್ತವದು ದೈವ ಕೆಲೋ ಮಂಕುತಿಮ್ಮ.

ಸಾಧನೆಯಂತೆ ಸಿದ್ಧಿ, ಭಾವದಂತೆ ದೇವ. ಯಾವ ಮಹಾಪುರುಷರು ಒಮ್ಮೇಲೇ ಬೆಳಕಿಗೆ ಬಂದವರಲ್ಲ. ಗುರುಕರ್ಣೆ, ದೈವಕೃಪೆ, ಅವಿರತ ತಪಸ್ಸಿನ ಫಲವೇ ಅಂತ ಮಹಾನುಭಾವರು. ಅವರೇ ಪೂಜ್ಯರು. ಲೋಕೋ ಭಿನ್ನ ರುಚಿ ಹೇಳುವಂತೆ ಒಂದರಂತೆ ಒಂದಿಲ್ಲ. ಗುಣದಲ್ಲಿಯೂ ಶಕ್ತಿಯಲ್ಲಿಯೂ ಮನುಷ್ಯರಲ್ಲಿ ಹೆಚ್ಚು ಕಡಿಮೆಗಳಿರುವುದು ಪ್ರಕೃತಿ ಯಥಾರ್ಥ. ಎಲ್ಲರೂ ಸಮಾನರೆನ್ನುವುದು ಉತ್ಪ್ರೇಕ್ಷೆ. ತೇನ್ಸಿಂಗನಿಗೆ ತಾಯಿಯೇ ಗುರುವಾಗಿ ಪ್ರೇರಣೆ ನೀಡುತ್ತಾಳೆ. ದೈವವು ಸಹಾಯ ಹಸ್ತ ಚಾಚುತ್ತದೆ ಮತ್ತು ಅವನ ಸತತ ಕೃಷಿಯ ಫಲವೇ ಆತನು ಅತಿ ಎತ್ತರವಾದ ಎವರೆಸ್ಟ್ ಶಿಖರವನ್ನು ತಲುಪಿ

0: ಅಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಮೆರೆಯುತ್ತಾನೆ. ಎಲ್ಲರಿಗೂ ಮುಖವುಂಟು. ತೇಜಸ್ಸು ಇರತಕ್ಕವರು ಕೆಲವರೇ, ವಿಶ್ವಸುಂದರಿ ಭುವನ ಸುಂದರಿ ಪಟ್ಟ ಕೆಲವರಿಗೆ ಒಲಿದು ಬರುತ್ತದೆ. ಎಲ್ಲರೂ ಯೋಗವನ್ನು ಬಲ್ಲವರಾದರೂ ಯೋಗಪಟುಗಳು ಆಗುವವರು ಕೆಲವರು. ಎಲ್ಲರಿಗೂ ಕೈಕಾಲುಗಳಿರುತ್ತವೆ, ಸ್ವಲ್ಪ ಶಕ್ತಿಯೂ ಇರುತ್ತದೆ. ಓಟದ ರಾಣಿ ಎಂದು ಅನಿಸಿಕೊಂಡವಳು ಪಿ ಟಿ ಉಷಾ ಮಾತ್ರ. ಹಾಗೆಯೇ ದ್ರೋಣಾಚಾರ್ಯರ ಬಳಿ ಕೌರವರು ಪಾಂಡವರು ಎಲ್ಲರೂ ಧನುರ್ವಿದ್ಯೆಯನ್ನು ಕಲಿತರು. ಧನುರ್ವಿದ್ಯಾ ಪ್ರವೀಣ ಅನ್ನಿಸಿಕೊಂಡವನು ಅರ್ಜುನನೂ ಮಾತ್ರ. ಮಹತ್ತತ್ವವನ್ನು ತಿಳಿದವರೆಲ್ಲರೂ ಮಹಾತ್ಮರೇ. ದೇಹ ಎದೆಯೊಳು ಕುಳಿತು ಕಂಗೊಳಿಸಿತಪ್ಪ, ಅಲ್ಲೆಲ್ಲೂ ಇಹನೆಂದು ಹುಡುಕೋನವೆಪ್ಪ. ಹಿಂದೆ ಹೇಳಿದ ಹಾಗೆ ಲೋಕದ ಚರಿತ್ರೆಯನ್ನು ಪ್ರಭಾವಗೊಳಿಸಿದವರು ಇಂಥ ಪ್ರಭಾವಶಾಲಿಗಳಾದ ಪ್ರಾತಃಸ್ಮರಣೀಯ ವ್ಯಕ್ತಿಗಳಾದ ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ, ಏಸು ಕ್ರಿಸ್ತ, ಪೈಗಂಬರ, ಅಲೆಕ್ಸಾಂಡರ್, ಅಶೋಕ, ಶ್ರೀಹರ್ಷ, ಅಕ್ಬರ್, ವಾಷಿಂಗ್ಟನ್, ಲಿಂಕನ್, ಶೇಕ್ಸ್ಪಿಯರ್, ಕಾಳಿದಾಸ, ಸ್ವಾಮಿ ವಿವೇಕಾನಂದ, ಗಾಂಧೀಜಿ, ಐನ್ಸ್ಟೀನ್, ಡಾರ್ವಿನ್, ಗೆಲಿಲಿಯೋ ಮುಂತಾದ ಅನೇಕ ಮಹಾಪುರುಷರು ಲೋಕ ಚರಿತ್ರೆಯನ್ನೇ ಬದಲಾಯಿಸಿದ್ದಾರೆ. ಎಲ್ಲರಂತೆ ಇದ್ದರೂ ಅವರು ಮಹಾಪುರುಷರಾಗುವುದು ಅವರ ಅಸಾಮಾನ್ಯ ಕೃತಿಗಳಿಂದ, ಹೆಚ್ಚುಗಾರಿಕೆಯಿಂದ. ಅಂಥ ಮಹಾಪುರುಷರನ್ನು ಪೂರ್ತಿ ಹೆಸರಿಸುವುದು ಕಷ್ಟ. ಡಿ ವಿ ಜಿ ಅವರು ಹೇಳಿದಂತೆ, ಕಗ್ಗವಿದು ಬೆಳೆಯುತ್ತಿದೆ ಲಂಕೆಯಲ್ಲಿ ಹನುಮಂತ ಹಿಗ್ಗಿ ಬೆಳೆಸಿದ ಬಾಲದಂತೆ ಸಿಗ್ಗುಳಿದು.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:01.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
3: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ಸ್ ಸಿಗತ್ತಾ?
4: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು ಮತ್ತೆ

0: ಕಂಪ್ಲೀಟ್ಲಿ ಸರಿ ಹೋಯ್ತು. ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತರ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್. ವೈವಿಧ್ಯಮಯ ಡಿಸೈನ್ಸ್ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗಬಲು. ನಮ್ಮಲ್ಲಿ ಸ್ಟೀಲ್ ವೀಡ್

0: ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ.
1: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870 5, ಮೊಬೈಲ್ 9108752744 ಅಥವಾ 9448448744.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಆಕಾಶವಾಣಿ ಮಡಿಕೇರಿ, ಸಮಯ 9:05:25. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿಯೇ.

0: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ನಮ್ಮ ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ದೇಶಕ್ಕೆ ಬೇರೆ ಬೇರೆ ರಕ್ಷಣಾ ವ್ಯವಸ್ಥೆಯ ಮೂಲಕ ಸೇವೆ ಸಲ್ಲಿಸಿದಂಥ ವೀರಯೋಧರನ್ನು ಭೇಟಿಯಾಗ್ತಾ ಇದ್ದೀವಿ. ಇವತ್ತು ಕೂಡ ನಮ್ಮೊಂದಿಗೆ 22 ವರ್ಷಗಳ ಕಾಲ ದೇಶಕ್ಕೆ ಸೈನ್ಯದ ಮೂಲಕ ಸೇವೆ ಸಲ್ಲಿಸಿದಂತಹ ಸುಬೇದಾರ್ ನಾಗರಾಜು ಕೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸೋಣ. ಜೈ ಹಿಂದ್ ನಾಗರಾಜು ಅವರೇ.
1: ಜೈ ಹಿಂದ್ ಮೇಡಮ್.
0: ತುಂಬ ಸಂತೋಷ ಆಗುತ್ತೆ, ನೀವು ನಿಮ್ಮ ಹೃದಯದ ಮೇಲ್ಭಾಗದಲ್ಲಿ ಒಂದು ಸಾಲಾಗಿ ಇರುವಂತಹ ಮೆಡಲ್ಗಳನ್ನು ಹಾಕ್ಕೊಂಡಿದ್ದೀರಾ. ಅದನ್ನು ನೋಡಿದಾಗ ಯಾರಿಗೆ ಆದರೂ ತಲೆ ಬಾಗಬೇಕು ಅಂತ ಅನ್ಸುತ್ತೆ. ಮತ್ತೆ ಈ ಮೆಡಲ್ಗಳೆಲ್ಲ ನಿಮ್ಮ ಶೌರ್ಯದ ಸಂಕೇತವಾಗಿ ನಮಗೆ ಕಾಣಿಸುತ್ತೆ. ನೀವು ಯಾವ ರೆಜಿಮೆಂಟ್ ಮೂಲಕ ನಿಮ್ಮ ಸೇವೆಯನ್ನು ಆರಂಭ ಮಾಡಿದ್ರಿ ಹೇಳಿ.
1: ಮೇಡಮ್, ನಾನು ಭಾರತದ ತುಂಬ ಹಳೆಯ ರೆಜಿಮೆಂಟ್ ಆದ ಮದ್ರಾಸ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ದೀನಿ ಮೇಡಮ್. ನಾನು 1976 ಇಸ್ವಿಯಲ್ಲಿ ಮದ್ರಾಸ್ ರೆಜಿಮೆಂಟ್ಗೆ ಎನ್ರೋಲ್ಮೆಂಟ್ ಆದೆ. ಅದಾದ ನಂತರ ನನಗೆ 1 ವರ್ಷ ಕಠಿಣ ಶ್ರಮದ ಟ್ರೈನಿಂಗ್ ಆದ ನಂತರ ನನಗೆ 6 ಮದ್ರಾಸ್ ರೆಜಿಮೆಂಟ್ ನಮ್ಮ ಬೆಟಾಲಿಯನ್ಗೆ ಪೋಸ್ಟ್ ಮಾಡ್ತಾರೆ ಮೇಡಮ್. ನಮ್ಮ ಬೆಟಾಲಿಯನ್ ಆಗ ನಾಗಾಲ್ಯಾಂಡ್ ಮಣಿಪುರಲ್ಲಿತ್ತು. ಸೊ ಅಲ್ಲಿ ಆ್ಯಸ್ ಎ ಸಿಪಾಯಿಯಾಗಿ ನಾನು ಹೋದೆ. ನಾಗಾಲ್ಯಾಂಡ್ ಮಣಿಪುರಲ್ಲಿ ಹೋದಾಗ ಅಲ್ಲಿ ಜಾಸ್ತಿ ನಾಗಾ ಕುಕ್ಕಿ ಜಗಳ ಜಾಸ್ತಿ.
0: ಯಾವ ವರ್ಷ ಅದು?
1: 1977. ಸೊ ಅಲ್ಲಿಂದ ನಾವು 1 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಮತ್ತೆ ನೇಫಾಕ್ ಬಂದು 1 ವರ್ಷ 78 ಅಲ್ಲಿ. ಅದೊಂದು ವರ್ಷ ಸರ್ವಿಸ್ ಆದ ನಂತರ ಸಿಪಾಯಿ ರ್ಯಾಂಕು, ಸಿಪಾಯಲ್ಲೇ ಇದ್ದೆ. ನನಗೆ ನಾಗಾಲ್ಯಾಂಡ್ ಮಣಿಪುರಲ್ಲಿ ನನ್ನ ಸ್ಮಾರ್ಟ್ನೆಸ್ಸು, ನಾನು ನಡ್ಕೊಳ್ಳೋ ರೀತಿ ಇದೆಲ್ಲ ನೋಡಿ ನನಗೆ ಗೈಡ್ ಅಂತ ಡಿಟೇಲ್ ಮಾಡ್ತಾ ಇದ್ರು. ಯಾವುದೇ ಆಪರೇಷನ್ ಆದರೂ ನಾವು ಮುಂದೆ ಹೋಗಬೇಕಾಗುತ್ತೆ. ಮುಂದೆ ಹೋಗಬೇಕಾದ್ರೆ ನಾವು ತುಂಬ ಮುನ್ನೆಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ಯಾಕಂದರೆ ನನ್ನ ಟ್ರೂಪ್ಸು, ಕಂಪ್ಲೀಟ್ ಟ್ರೂಪ್ಸು ನನ್ನ ಫಾಲೋ ಮಾಡುತ್ತೆ. ಮುಂದೆ ಏನಾಗ್ತೈತೆ ಅಂತ ನಾನು ಕಮಾಂಡರ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಆ ಇನ್ಫಾರ್ಮೇಷನ್ ಮೇಲೆ ಕಮಾಂಡರ್ ಆಪರೇಷನ್ ಪ್ಲಾನ್ ಮಾಡ್ಕೋತಾರೆ ಮೇಡಮ್. ಸೊ ಹಾಗಾಗಿ ಎಲ್ಲ ಆಪರೇಷನಲ್ಲೂ ನನ್ನ ಗೈಡ್ ಮಾಡ್ತಾಯಿದ್ರು. ನಾನು 6 ಮದ್ರಾಸ್ ರೆಜಿಮೆಂಟಲ್ಲಿ ಆಲ್ಫಾ ಕಂಪ್ನಿ 3 ಪ್ಲಟೂನ್ ಜವಾನ್ ಆಗಿದ್ದೆ. ಯಾವುದೇ ಆಪರೇಷನ್ ಆದರೂ ನಮಗೆ ಆಲ್ಫಾ ಕಂಪ್ನಿ ಮತ್ತು ಡೆಲ್ಟಾ ಕಂಪ್ನಿ ಯಾವಾಗಲೂ ಫಾರ್ವರ್ಡ್ ಹೋಗ್ತಾ ಇದ್ವಿ. ಅಲ್ಲಿ ನನಗೆ

0: ಗೈಡ್ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಅದೇ ಥರ ಟ್ರೈನಿಂಗ್ಗಳಲ್ಲಿ ಯಾವುದೇ ಟ್ರೈನಿಂಗ್ ಅನ್ನೋ ತುಂಬ ಉತ್ಸುಕತೆಯಿಂದ ಮಾಡ್ತಾ ಇದ್ವಿ.
1: ನೇಫಾನಲ್ಲಿ ಮೊದಲೇ ಅಲ್ಲಿ ಹೋಗ್ಬಿಟ್ರಿ, ಆಗಾಗಲೇ ಅಲ್ಲಿ ಅರುಣಾಚಲ್ ಪ್ರದೇಶ್ ಕಡೆಯಿಂದ, ಅಸ್ಸಾಂ ಕಡೆಯಿಂದ ಚೈನಾದ ಇನ್ಫಿಲ್ಟ್ರೇಷನ್, ಚೈನಾ ಕಡೆಯಿಂದ ಭಾರತಕ್ಕೆ ಒಳನುಸುಳುವಿಕೆ ನಡೀತಾ ಇತ್ತು. ಸುಮಾರು ನೀವೇ ಹೇಳಿದ್ರಿ 77, 78, 79ರವರೆಗೂ ಅದು ಹಾಗೇನೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನೀವು ಹೋದ್ರಿ. ಮೊದಲೇ ತರಬೇತಿ ನಡೀತಾ ಇದ್ದಾಗ ನಿಮ್ಗೆ ಎಲ್ಲಿಗೆ ಹೋಗೋದು ಅನ್ನೋದು ಗೊತ್ತಿರೋದಿಲ್ಲ. ಮುಖ್ಯವಾಗಿ ಎಲ್ಲ ಸೈನ್ಯ ವಿಭಾಗದಲ್ಲೂ ಹಾಗೆ ಒಂದ್ ಕಡೆ ಪೋಸ್ಟಿಂಗ್ ಆಗುತ್ತೆ, ಒಂದ್ ಕುತೂಹಲ ಇರುತ್ತೆ. ಅದರಲ್ಲೂ ನೀವು ಅಲ್ಫಾ ಹೇಳಿದ್ರಿ, ಈಗ ಮದ್ರಾಸ್ ರೆಜಿಮೆಂಟ್ 6th Battalion ಬಹಳ ಪ್ರಸಿದ್ಧವಾದದ್ದು, ಇವತ್ತಿಗೂ ಕೂಡ ಶೌರ್ಯದಲ್ಲಿ ದೊಡ್ಡ ಹೆಸರು ಮದ್ರಾಸ್ ರೆಜಿಮೆಂಟ್. ಮದ್ರಾಸ್ ರೆಜಿಮೆಂಟ್ಗೆ ಹೋಗೋ ಮೊದಲೇ ನಿಮ್ ತರಬೇತಿ ಇತ್ತಲ್ಲ, ಅದು ಹೇಗಿತ್ತು? ಆಮೇಲೆ ಸೈನ್ಯಕ್ಕೆ ನೀವು ಸೇರ್ಬೇಕು ಅಂತ ಅಂದ್ಕೊಂಡಿದ್ದು ಯಾವಾಗ? ಆ ಎಲ್ಲ
0: ಮೇಡಮ್, ನಾನು 10ನೇ ವರ್ಷದಲ್ಲೇ ನನಗೆ ಸೈನ್ಯ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ನಮ್ ತಂದೆ ತಾಯಿ ಇಬ್ರು ಮೈಸೂರು ಮಹಾರಾಜರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಮೈಸೂರು ಮಹಾರಾಜರು ಬೆಂಗಳೂರು ಬಂದಿದ ತಕ್ಷಣ ಅಲ್ಲಿ ಗಂಡು ಬೇರುಂಡ ಬಾವುಟ ಹಾರದು ಮೇಡಮ್. ಆ ಬಾವುಟ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಗುದು. ಯಾಕಂದ್ರೆ ಅಲ್ಲಿಂದ ನಮ್ಗೆ ಊಟ ಎಲ್ಲ ಬರುತ್ತೆ ಮನೆಗೆ, ನಾವು ತುಂಬಾ ಬಡಿಸ್ತೇನೆ. ಹೌದು, ಮಹಾರಾಜರು ಊಟ ತುಂಬಾ ರುಚಿಯಾಗಿರುತ್ತೆ. ನಮ್ ತಂದೆ ತಾಯಿ ಅಲ್ಲಿ ಕೆಲಸ ಮಾಡೋದ್ರಿಂದ ನಾನು ಅಲ್ಲಿ ನೋಡಕ್ಕೆ ಹೋಗ್ತಾ ಇದ್ದೆ ಮೇಡಮ್. ನಾನು 1966ರಲ್ಲೇ ಮಿಲಿಟ್ರಿಗೆ ಸೇರ್ಬೇಕು ಅಂತ ಅಲ್ಲಿ ಯೂನಿಫಾರ್ಮ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಾನು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ನಾನು ಸೇರ್ಬೇಕು ಮಿಲಿಟ್ರಿಗೆ, ನಾನು ಏನ್ ಮಾಡ್ಬೇಕು ಅಂತ. ಸೊ ಅವ್ರು ಹೇಳಿದ್ರು, ನೀನ್ ತುಂಬಾ ಸಣ್ಣ ಹುಡುಗಪ್ಪ, ಇನ್ನ 8-9 ವರ್ಷ ಇದ್ದಂಗೆ ಇದೆ, ನೀನ್ ದೊಡ್ಡವನ ಆದ್ಮೇಲೆ ಸೇರ್ಕೋ ಹಂಗೆ ಅಂತ. ಸೊ ಅಲ್ಲಿಂದ ನನ್ಗೇನೋ ಒಂಥರ ಉತ್ಸಾಹ ಮೇಡಮ್, ನನ್ ಮಿಲಿಟ್ರಿಗೆ ಹೋಗ್ಬೇಕು. ಸೊ ಹಾಗಾಗಿ ನನ್ಗೆ ಮೊದ್ಲಿಂದಾನೇ ಹೆಂಗಾದ್ರೂ ಆಗ್ಲಿ ಆರ್ಮಿಗೆ ಹೋಗ್ಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು.
1: ಅಂದ್ರೆ ಮೂಲತಃ ನೀವು ಬೆಂಗಳೂರಿನವರೇ?
0: ಹೌದು ಮೇಡಮ್, ಮೂಲತಃ ಬೆಂಗಳೂರಿನವರೇ. ನಾನು ಇಲ್ಲೇ ಮೇಡಮ್, ಹೊಸನ್ ನಗರ ಈಗ ಅಂತಾರೆ, ಅದಕ್ಕೆ ಉಪ್ಪಾರಳ್ಳಿ ಅಂತ ಮೊದ್ಲು ಹೇಳ್ತಾ ಇದ್ರು.
1: ಹಾಗಾದ್ರೆ ಕಂಟೋನ್ಮೆಂಟ್ ಬಹಳ ಹತ್ರ.
0: ಹೌದು, ನಮ್ ತುಂಬಾ ಹತ್ರ ಮೇಡಮ್.
1: ಕಂಟೋನ್ಮೆಂಟ್ ಕೂಡ ಯುದ್ಧದ ಭಾಗವಾಗಿಯೇ
0: ಬರುವಂತದ್ದು ಅವಾಗ ಇತ್ತು ಮೇಡಮ್. ಅದಾದ ನಂತರ ಮೈಸೂರು ಲ್ಯಾನ್ಸಸ್ ಅಲ್ಲಿ ಅದು ಮುಂಡಡಿ ಪಾಳ್ಯದಲ್ಲಿ ನಾವು ವಾಕಬಲ್ ಡಿಸ್ಟೆನ್ಸ್ ಓಡೋಗಿ ಓಡ್ ಬರ್ತಾ ಇದ್ವಿ, ಅಲ್ಲೂ ಸಹ ಹೋಗ್ತಾ ಇದ್ದೆ ನಾನು. ಆಗೆಲ್ಲ ದೊಡ್ಡ ದೊಡ್ಡ ಲಾಳಗಳು ಕುದುರೆಗಳೆಲ್ಲ ಕಟ್ತಾ ಇರೋರು, ಕುದುರೆಗಳನ್ನ ನೋಡ್ತಾ ಇದ್ವಿ. ಲ್ಯಾನ್ಸರ್ಸ್ ಇರೋರು ಅವಾಗ, ಮೈಸೂರು ಲ್ಯಾನ್ಸರ್ ಅಂತ ಹೆಸರಿತ್ತು ಮೇಡಮ್ ಆಗ, ಮೈಸೂರು ಮಹಾರಾಜರದು. ಸೊ ಮೈಸೂರು ಮಹಾರಾಜರದು ದೊಡ್ಡ ಹಿಸ್ಟ್ರಿನೇ ಇದೆ ಮೇಡಮ್, ಮೈಸೂರು ಲ್ಯಾನ್ಸರ್ಸ್. ಅದು ನಮ್ಮ ಭೋಪಾಲ್ ಮಹಾರಾಜ ಆಗ್ಲಿ, ಜೈಪುರ್ ಮಹಾರಾಜ ಆಗ್ಲಿ, ರಾಜಸ್ಥಾನ್ ಆಗ್ಲಿ, ನಮ್ಮ ಮೈಸೂರು ಮಹಾರಾಜರು ಇವರೆಲ್ಲ ಸೇರಿ ಒಂದು ಟ್ರೂಪ್ಸ್ ಕಳ್ಸಿಕೊಡ್ತಾರೆ ಐಫಾ ಸಿಟಿಗೆ. ಯಾಕಂದ್ರೆ ಜರ್ಮನ್ಸ್ ಐಫಾ ಸಿಟಿನ ಇಟ್ಕೊಂಡ್ಬಿಟ್ಟಿದ್ರು. ಸೊ ಆಗ ನಮ್ಮ ಆರ್ಮಿ ಮೈಸೂರು ಲ್ಯಾನ್ಸರ್ಸ್ ಕಡೆಯಿಂದ ಹೋಗಿ ಗೆದ್ದು, ಈಗಲೂ ನಾವು 23rd September ಐಫಾ ಡೇ ಅಂತ ಮಾಡ್ತೀವಿ ಮೇಡಮ್. ಅದು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಒಂದು ವಾರ್ ಮೆಮೋರಿಯಲ್ ಇದೆ, ಆ ವಾರ್ ಮೆಮೋರಿಯಲ್ ಹತ್ರನೇ ಪ್ರೋಗ್ರಾಮ್ ನಡೆಯುತ್ತೆ, ಪ್ರತಿ ವರ್ಷ ಇದು ಮಾಡ್ತಾರೆ. ಹೌದು ಮೇಡಮ್, ಅವಾಗ ನಾವು ವಾರ್ ಮೆಮೋರಿಯಲ್ ಆಟ ಆಡ್ತಾ ಇದ್ವಿ ಮೇಡಮ್. ನಮ್ಗೆ ಗೊತ್ತಿರ್ಲಿಲ್ಲ ಇದು ರಾಜ್ಪೂತ್ ಮರಾಠಿ ಅವ್ರ ಸಮಾಜ ಇದೆ. ಅದರಲ್ಲಿ ಉದಯ್ ಅಂತ ನನ್ನ ಫ್ರೆಂಡು, ಅವನು ಸಹ ಅದರಲ್ಲಿ ಇನ್ವಾಲ್ವ್. ಯಾಕಂದ್ರೆ ಅವ್ರ ಅಜ್ಜರು 2nd World War ಅಟೆಂಡ್ ಮಾಡಿದ್ರು, ಅವ್ರ ಅಜ್ಜಾಜಿ ಇಬ್ಬರೇ ಇರ್ತಾ ಇದ್ರು, ಅವ್ರಿಗೆಲ್ಲ ನಾನು ತುಂಬಾ ಸಹಾಯ ಮಾಡ್ತಾ ಇದ್ದೆ. ಸಹಾಯದಿಂದ ಸೆಲ್ಫ್ ಏನಂದ್ರೆ ಅವ್ರಿಗೇನಾದ್ರೂ ಹಾಲು ತರಬೇಕು, ತರಕಾರಿ ತರಬೇಕು, ಪಾಪ ವಯಸ್ಸಾಗಿತ್ತು, ಆಗ್ಲೇ ಪ್ರತಿಯೊಂದು ಕೆಲಸ ನಾನು
1: ಮಾಡ್ಕೊಡ್ತಾ
0: ಮಾಡ್ತಾ ಇದ್ದೆ ಮೇಡಮ್. ನಾವು ಅಲ್ಲಿಂದ ಮುನ್ನಡಿ ಪಡಕ್ ಹೋದೆ ಮೇಡಮ್, ಮಿಡಲ್ ಸ್ಕೂಲ್ಗೆ ಹೊಸನರದಿಂದ ಅಲ್ಲಿ ನಡ್ಕೊಂಡೋಗಿ ಹೋಗ್ತಾ ಇದ್ವಿ. ನ್ಯೂ ಸವರ್ ಲೈನ್ ಸ್ಕೂಲ್ ಅಲ್ಲೇ ಓದ್ದೆ ನಾನು 5-6, ಮತ್ತೆ ನಾನು ಉಪ್ಪರಳ್ಳಿ ಮತ್ತೆ ಹೊಸನಗರಕ್ಕೆ ಬಂದೆ ಅಲ್ಲಿ. ಸೊ ಹೀಗಾಗಿ ನಮ್ಗೆ ಅಲ್ಲಿ ಮುಂಡೇಡಿ ಪಾಳ್ಯದಲ್ಲಿ ಸ್ವಲ್ಪ ಜಾಸ್ತಿ ಮರಾಠಿಗಳು, ಅವರು ಮಿಲಿಟ್ರಿಯಲ್ಲಿ ಇದ್ದವರು. ಸೊ ಅವ್ರದೆಲ್ಲ ನನಗೆ ತುಂಬಾ
1: ಮರಾಠ ರೆಜಿಮೆಂಟ್ ಕೂಡ ಅಷ್ಟೇ.
0: ಹೌದು ಮೇಡಮ್,
1: ಫೇಮಸ್.
0: ಇವರು ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಇದ್ರು, ಸುಮಾರು ಜನ ಮೈಸೂರು ಲ್ಯಾನ್ಸರ್ಸ್ ಅಲ್ಲಿ ಇದ್ರು, ತುಂಬಾ ಹಿರಿಯರು. ಅವ್ರನ್ನೆಲ್ಲ ನೋಡಿದ್ರೆ ಒಂಥರ ಸಂತೋಷ ಆಗೋದು, ಅವರು ಇದೇ ತರ ಮೆಡಲ್ ಎಲ್ಲ ಹಾಕೊಳ್ಳೋರು, ನಮ್ಗೆ ಸಿಗುತ್ತೆ ಹಾಕೋಬೇಕು ಅನ್ನೋದು ತುಂಬಾ ಖುಷಿ ಇತ್ತು. ಹೀಗಾಗಿ ಮೈಸೂರು ಮಹಾರಾಜರದು ಕೊಡುಗೆ ತುಂಬಾ ಜಾಸ್ತಿ ಇದೆ ಮೇಡಮ್. ಈಗ ಮೊನ್ನೆ ಒಂದು ವಿಷಯ ಕೇಳಿದೆ ನಾನು, ಇಲ್ಲಿಂದ ಐಪಾಗ್ ಹೋಗ್ಬೇಕಾದ್ರೆ ಒಂದು ಪೂಜೆ ಮಾಡ್ತಾರಂತೆ, ಅವಾಗ ದಸರಾ ವೈಭವ ಪೂಜೆ ಮಾಡಿ ನಾವು ಅಲ್ಲಿಂದ ಗೆದ್ದು ಬಂದ್ರೆ ಇಲ್ಲಿ ಪ್ರತಿ ವರ್ಷ ನಾವು ದಸರಾ ಮಾಡ್ತೀವಿ ಅಂತೇಳಿ ಹೇಳಿದ್ರಂತೆ ಮೇಡಮ್. ಅದು ಈ ನಡುವೆ ಕೇಳ್ಕೊಂಡಿದ್ ನಾನು. ಅದು ಒಂದು ಚರಿತ್ರೆ ಇದೆ ನಮ್ಮ ಮೈಸೂರು ಲ್ಯಾನ್ಸರ್ಸ್ಗೆ ಮುಂಡಡಿ ಪಾಳ್ಯಕ್ಕೆ.
1: ಹಾಗಾಗಿ ದಸರಾ ಈಗಲೂ ಅಲ್ಲಿ
0: ಮೈಸೂರು ಬಿಟ್ಟರೆ ನಮ್ಮ ಮುಂಡಡಿ ಪಾಳ್ಯದಲ್ಲೇ
1: ನಡೆಯುತ್ತೆ,
0: ತುಂಬಾ ಚೆನ್ನಾಗಿ.
1: ನಿಮ್ಮ ಬಾಲ್ಯದಿಂದ ಈ ಸೈನ್ಯಕ್ಕೆ ಸೇರೋದು ಹೇಗೆ ಒಂದು ಪರಂಪರೆ ನಡ್ಕೊಂಬಂದಿದೆ ಅಂತ ಗೊತ್ತಿಲ್ಲದಾಗೆ ನಿಮ್ಮನ್ನ ಕರ್ಕೊಂಡೋಗಿ ಕೊನೆಗೆ ಸೈನ್ಯಕ್ಕೆ ಸೇರಿಸಿದೆ, ಇದೆಲ್ಲ ಅನುಭವಗಳು ಅಲ್ವಾ? ನೀವು ಮೈಸೂರು ಮಹಾರಾಜರ ವಿಷಯ ಹೇಳಿದ್ರಿ, ಅರಮನೆಯಲ್ಲಿ ನಿಮ್ಮ

0: ತಾಯಿ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದ್ರಿ. ಹೀಗೆ ಬಹಳಷ್ಟು ಕಾರಣಗಳಿಂದ ನೀವು ಸೈನ್ಯಕ್ಕೆ ಅನಿವಾರ್ಯವಾದ್ರಿ ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ನೀವು ಸೈನ್ಯಕ್ಕೆ ಸೇರೋದು ನಿರ್ಧಾರ
1: ಆಗ್ಬಿಟ್ಟಿತ್ತು. ನಾನು ಮನೇಲಿದ್ರು ಸಹ ಶನಿವಾರ ಭಾನುವಾರ ಸುಮ್ನೆ ಕುತ್ಕೋತಾ ಇರ್ಲಿಲ್ಲ. ಜೈಮಲ್ ಎಕ್ಸ್ಟೆನ್ಷನ್ ಅಲ್ಲಿ ಡಾಕ್ಟರ್ ಸುಂದರ್ ರಾವ್ ಅಂತ ಇದ್ರು ಮೇಡಮ್, ಕಣ್ಣಿನ ಡಾಕ್ಟರ್. ಆಗ ಅವ್ರು ತುಂಬಾ ಸರ್ಜನ್, ಅವರು ಸ್ಟೇಟ್ ಗೌರ್ಮೆಂಟ್ ಡಾಕ್ಟರ್. ಅವ್ರ ಮನೆಗೆ ಕಾರ್ ತೊಳಿಕ್ ಹೋಗ್ತಾ ಇದ್ದೆ ನಾನು. ಡಾಕ್ಟರ್ ನಾಗಪ್ಪ ಅವರು ಅಂತ ಮಿನಿಸ್ಟರ್ ಸಹ ಇದ್ರು, ಹೆಲ್ತ್ ಮಿನಿಸ್ಟರ್ ಆಗಿದ್ರು ಮೇಡಮ್. ಕಾರ್ ತೊಳಿಯಕ್ ಹೋಗಿ ಕಾರ್ ತೊಳೆದು ಅಲ್ಲಿ ತಿಂಡಿ ಎಲ್ಲ ಮಾಡಿ ಅವರು ಎರಡಾಣಿ ಮೂರಾಣಿ ಕೊಡೋರು, ಅದನ್ನು ನಮ್ಮ ತಾಯಿ ಕೈಲಿ ಕೊಡ್ತಾ ಇದ್ದೆ ಮೇಡಮ್. ಆಗ್ಲಿಂದ ನನ್ಗೇನೋ ಒಂಥರ ಕೆಲಸ ಮಾಡಬೇಕು, ಸುಮ್ಮನೆ ಕೂರಬಾರ್ದು. ಒಂದ್ಸಲ ಮಿಲಿಟ್ರಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಾಯ್ಸ್ಗೆ ಹೋಗ್ಬಿಟ್ಟಿದೆ ಮೇಡಮ್. ನಾನು ಡಾಕ್ಯುಮೆಂಟ್ ಇಲ್ಲದೆ ನನಗೆ ಸೇರಿಸ್ಕೊಳ್ಳಿಲ್ಲ, ನಮ್ಮ ತಾಯಿ ಗೊತ್ತಾಗ್ಬಿಡ್ತು, ನಮ್ಮ ತಾಯಿ ಬಿಟ್ಟಿಲ್ಲ. ಸೊ ಹಾಗಾಗಿ ನನಗೆ ಮೊದಲಿಂದನೇ ಏನೋ ಒಂಥರ ಖುಷಿ, ಸೇರಬೇಕು ಮಾಡಬೇಕು ಸೇವೆ ಮಾಡಬೇಕು ಅನ್ನೋ ಮನೋಭಾವ. ಹಂಗಾಗಿ ಮೇಲಕ್ಕೆ ಬಂದು ಅವಾಗ ನಾನು ಹೇಳಿದ್ರು, ಇಲ್ಲ ನೀನು ಅಂಡ್ರೇಜ್ ಅಪ್ಪ, ಸಿಗಲ್ಲ, ನಿನ್ನ ವಾಯ್ಸು ಇದಾಗಿದೆ, ನೀನು ಇದಾದ್ಮೇಲೆ
0: 18 ವರ್ಷ
1: ಆದ್ಮೇಲೆ ಬರಬೇಕು.
0: ಬಾಯ್ಸ್ ಅಂದ್ರೆ ಯಾವ ವರ್ಷಕ್ಕೆ ಸೇರಿಸ್ಕೊತಾ ಇದ್ರು?
1: 7ನೇ ಕ್ಲಾಸ್ ಪಾಸ್ ಆದ್ರೆ ಸಾಕು ಮೇಡಮ್, 14-15 ವರ್ಷ ಆದ್ರೆ ಸಾಕು. ಬಟ್ ನನ್ಗೆ ಸೆಲೆಕ್ಟ್ ಆಗಿಲ್ಲ. ಈಗಿಲ್ಲ ಮೇಡಮ್, ಈಗ ಸೈನಿಕ್ ಸ್ಕೂಲ್ ಇದೆ, ಈಗ ಆತರ ಯಾವುದು
0: ಸೇರಿಸ್ಕೊಳ್ಳ
1: ಮೇಡಮ್ ಈಗ. ಸೊ ಹಂಗಾಗಿ ನನ್ಗೆ ಮೊದಲಿಂದನು ತುಂಬಾ ಆಸೆ, ಸೇವೆ ಮಾಡಬೇಕು, ಏನಾದರೂ ಮಾಡಬೇಕು. ನಮ್ಮ ಗಣೇಶ ಹಬ್ಬದಲ್ಲಿ ಎಲ್ಲ ತುಂಬಾ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ವಿ.
0: 18 ವರ್ಷ ಆಯ್ತು, ಅವಾಗ ಮತ್ತೆ
1: ನಾನು ಹೋದೆ,
0: ಪ್ರಯತ್ನ ಮಾಡಿದೆ
1: ಮೇಡಮ್. ಮೇಲ್ಗೆ ಹೋದೆ, ಅಲ್ಲಿ ತುಂಬಾ ಚೆನ್ನಾಗಿ ಮೆಡಿಕಲ್ ಎಲ್ಲ ಆಯ್ತು. ಅವಾಗೇನು ರನ್ನಿಂಗ್ ಗಿನಿಂಗ್ ಏನೂ ಇರಲಿಲ್ಲ ಮೇಡಮ್, ರಿಟರ್ನ್ ಟೆಸ್ಟ್ ಆ ಥರ ಏನು ಇರಲಿಲ್ಲ. ಫಿಸಿಕಲ್ ಫಿಟ್ನೆಸ್, ಮೆಡಿಕಲ್ ಫಿಟ್ನೆಸ್ ಇದ್ರೆ ಹಂಗೆ ಮಾಡ್ಬೋದು. ನನಗೆ ಎನ್ರೋಲ್ಮೆಂಟ್ ಮಾಡಿಬಿಟ್ರು. ಮಾಡಾದ್ಮೇಲೆ ನಾನು ಮನೆಗೆ ಹೇಳಲಿಲ್ಲ ಮೇಡಮ್, ಅಮ್ಮ ಬಿಡಲ್ಲ, ತಂದೆನೂ ಬಿಡಲ್ಲ, ನಮ್ಮ ಅಣ್ಣನೂ ಸಹ ಬಿಡಲ್ಲ. ಅವನು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದ ಮೇಡಮ್, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು. ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಅವನ ಜೊತೆ, ಗ್ರೌಂಡಿಂಗ್ ಆಗಿದ್ದು, ಕೇಬಲ್ ಆಗಿದ್ದು, ಯಾರನ್ನು ಕೆಲಸದೋನು ಇಟ್ಕೋತಾ ಇರಲಿಲ್ಲ, ನಾನೇ ಮಾಡ್ತಾ ಇದ್ದೆ. ನನಗೇನು ಹುಚ್ಚು, ನನಗೆ ಆಟ ಆಡೋಕ್ಕೆ ಬಿಡಬೇಕು, ನಮ್ಮ ಅಣ್ಣನಿಗೆ ಅದು ಬಿಡಲ್ಲ ಅವನು. ಸೊ ಹೀಗಾಗಿ ನಾನು ಕಬಡ್ಡಿಲೂ ಜೂನಿಯರ್ ನ್ಯಾಷನಲ್ಸ್ ಆಡಿದ್ದೀನಿ. ಇದೆಲ್ಲ ನನಗೆ ತುಂಬ ಸಹಾಯ ಆಗಿದ್ದು ಮಿಲಿಟರಿಲಿ ಟ್ರೈನಿಂಗ್ ಮಾಡೋಕ್ಕೆ. ಬೆಳಗ್ಗೆ 4 ಗಂಟೆಗೆ ಎದ್ದೊಳೋದು, ಓಡೋದು, ರನ್ನಿಂಗ್ ಮಾಡೋದು.
0: ಸೆಲೆಕ್ಷನ್ ಆಯ್ತಲ್ಲ,
1: ಸೆಲೆಕ್ಷನ್ ಆಯ್ತು.
0: ಎಲ್ಲಿಗೆ ನಿಮ್ಮ ಟ್ರೈನಿಂಗ್ ಎಲ್ಲಿ ಕಳಿಸಿದ್ರಿ?
1: ಫಸ್ಟ್ ಮೇಡಮ್ ನನಗೆ ಎಂಇಜಿ ಸೆಂಟರ್ಗೆ ಹೋಗು ಅಂದ್ರು ಮೇಡಮ್.
0: ಎಂಇಜಿ ಸೆಂಟರ್ ಕೂಡ ಬಹಳ ಹಳೆಯದು, ಬಹಳ.
1: ಆಮೇಲೆ ನಾನು ಎಂಇಜಿ ಸೆಂಟರ್ ಅಂದ್ರೆ ಬೆಂಗಳೂರಲ್ಲೇ ಇದೆ, ನಮ್ಮ ತಂದೆ ತಾಯಿಯನ್ನ ಬಂದು ನನ್ ಕರ್ದ್ಬಿಟ್ರೆ ನಮ್ಗೆ ಏನ್ ಮಾಡಕ್ಕಾಗಲ್ಲ. ಇಲ್ಲ ಸರ್, ನಾನು ಬೆಂಗಳೂರು ಬೇಡ ಸರ್, ಬೇರೆ ಎಲ್ಲಾದ್ರೂ ಕಲ್ಸಿ. ವೆಲ್ಲಿಂಗ್ಟನ್ ಹೋಗ್ತೀಯಾ ಅಂದ್ರು. ಇದೇನಪ್ಪ ಹೊಸ ಕೇಳ್ತಾ ಇದ್ದೀನಿ. ಆ ಹೋಗ್ತೀನಿ ಸರ್.
0: ಎಲ್ಲಿದೆ ಅಂತ ಗೊತ್ತಿಲ್ಲ,
1: ವೆಲ್ಲಿಂಗ್ಟನ್ ಎಲ್ಲಿದೆ ಅಂತ ಗೊತ್ತಿಲ್ಲ ಮೇಡಮ್. ಅವಾಗ ಓಕೆ, ನನ್ನ ಜೊತೆ 14 ಜನ ಸೆಲೆಕ್ಟ್ ಆದ್ರು ಮೇಡಮ್. 14 ಜನ ಸೆಲೆಕ್ಟ್ ಆದರೆ 14 ಜನದಲ್ಲಿ ಯಾರೂ ಬರಲಿಲ್ಲ ಮೇಡಮ್, ನಾನೊಬ್ಬನೇ. ನಾನೇನು ಮಾಡಿದೆ, ಬಂದು ರಿಕ್ರೂಟ್ಮೆಂಟ್ ಆದಮೇಲೆ ಅಲ್ಲೇ ಇದ್ಬಿಟ್ಟೆ. ಆಮೇಲೆ ನನಗೆ 12 ಪೈಸೆ ಕೊಟ್ಟರು ಮೇಡಮ್ ಖರ್ಚಿಗೆ. ನಾನು ಊಟ ಗಿಟ ಏನೂ ಮಾಡಿಲ್ಲ, ಹೊಟ್ಟೆ ಹಸಿತಾ ಇತ್ತು.
0: ಖರ್ಚಿಗೆ ಕೊಟ್ಟವ್ರು ಯಾರು?
1: ರಿಕ್ರೂಟಿಂಗ್ ಆಫೀಸಲ್ಲೇ ಕೊಡ್ತಾರೆ ಮೇಡಮ್, ವಾರಂಟು ಹೋಗ್ಲಿಕ್ಕೆ ಖರ್ಚು ಅಂತ ಕೊಡ್ತಾರೆ.
0: ಸೊ ನಾನು
1: ಅಲ್ಲಿಗೆ ಹೋಗ್ಲಿಕ್ಕೆ ಖರ್ಚು ಅಷ್ಟು ಕೊಟ್ಟರು ಮೇಡಮ್. ಸೊ ನಾನೇನು ಮಾಡಿದೆ, ನಾನು ಊಟ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸಿತಾ ಇತ್ತು. ತುಂಬ ಹಳೇ ಒಂದು ಹೋಟ್ಲು ಇದೆ ಮೇಡಮ್, ರೆಕ್ಸ್ ಹೋಟ್ಲು, ಅಲ್ಲೋಗಿ ಹಣ ನಂತರ ಇಷ್ಟು ದುಡ್ಡಿದೆ, ನನಗೇನು ಕೊಡ್ತೀಯಾ ಅಂದರೆ, ಹೇಗೆ ಕುತ್ಕೊಳ್ಳೋ, ಏನು ಬೇಕು ನಿನಗೆ, ಪರೋಟ ಇದೆ ಅಂದರೆ ಕೊಡೋಣ. ಕೊಟ್ಟ ಅವನು, ಹೊಟ್ಟೆ ತುಂಬ ತಿಂದೆ. ಅಲ್ಲಿಂದ ಇನ್ನೂ
0: ದುಡ್ಡು ಖಾಲಿ ಆಗೋಯ್ತು,
1: ಎಲ್ಲ ಖಾಲಿ ಆಗಿತ್ತು ಮೇಡಮ್. ಮತ್ತೆ ಬಂದು ನಾನು ಇನ್ನು ಮೆಜೆಸ್ಟಿಕ್ ಹೋಗ್ಬೇಕು, ಯಾರೋ ಹೇಳಿದ್ರು ಒಂದೇ ರೋಡ್ ನಡ್ಕೊಂಡು ಹೋಗ್ಬಿಡಪ್ಪ ಸಿಕ್ತೈತಿ ಅಂತ.
0: ಅದುವರೆಗೆ ಮೆಜೆಸ್ಟಿಕ್
1: ನೋಡಿರ್ಲಿಲ್ಲ ಮೇಡಮ್. ಆಮೇಲೆ ಏನು ಮಾಡಿದೆ ನಾನು, 8:30 ಐಲ್ಯಾಂಡ್ ಎಕ್ಸ್ಪ್ರೆಸ್ಸು ಬೆಳಗ್ಗೆ ನಂದು 11:30 ಎಲ್ಲ ಆಗೋಗಿದೆ, ಮತ್ತೆ ಏನು ಮಾಡೋದು, ತಿಂಡಿ ತಿಂದು ಕಬ್ಬನ್ ಪಾರ್ಕಲ್ಲಿ ಮಲಗಿಬಿಟ್ಟೆ ಮೇಡಮ್. ನನಗೆ ಒಳ್ಳೆ ನಿದ್ರೆ ಬಂತು, ಯಾಕಂದರೆ ನಿದ್ದೆ ಇರಲಿಲ್ಲ. ಸಾಯಂಕಾಲ 4:45 ಚಳಿ ಆಯ್ತಾ, ಎದ್ದು ನಡ್ಕೊಂಡೇ ಹೋದೆ. 6:30-7 ಅಲ್ಲಿ ರೈಲ್ವೆ ಸ್ಟೇಷನ್, ಅಲ್ಲಿ MCO ಅಂತ ಒಂದು ನಮ್ಮದು ಮಿಲಿಟ್ರಿ ಕಂಟ್ರೋಲ್ ಆಫೀಸಿಂದ, ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡೋಕ್ಕೆ ಹೇಳಿದರು. ನಾನು ರಿಪೋರ್ಟ್ ಮಾಡಿದೆ ಈ ಥರ. ಇನ್ನೂ ಎಲ್ಲಪ್ಪ ಬರಲಿಲ್ಲ ಯಾರು ಅಂತಂದರು, ಗೊತ್ತಿಲ್ಲ ಸರ್ ನಾನು ಬಂದಿದ್ದೀನಿ ಅಂತ. ಅವರೆಲ್ಲ ನೋಡಿ ವಾರಂಟ್ ಎಲ್ಲ ಚೇಂಜ್ ಮಾಡಿ, ಅವಾಗ ರಿಸರ್ವೇಷನ್ ಏನೂ ಇಲ್ಲ ಮೇಡಮ್, ಈ ಗಾಡಿ ಬರುತ್ತೆ ಅಲ್ಲಿ ಕುತ್ಕೊಂಡು ಹೋಗೋಡಪ್ಪ ಅಂತಂದರು. ಸರಿ, ಒಂದು ಬ್ಯಾಗ್ ಇತ್ತು, ಒಂದು ಬ್ಯಾಗು ಇಟ್ಕೊಂಡು ನಾನು ಕೂತ್ಕೊಂಡೆ. ಈ ಮಧ್ಯದಲ್ಲಿ ಏನಾಯಿತು, ನನ್ನ ಸ್ನೇಹಿತ ಬಂದಿದ್ದ, ಅವನಿಗೆ ಹೇಳಿದೆ, ನೀನು 8 ಗಂಟೆ ಮೇಲುಗಡೆ ಹೋಗಿ ನಮ್ಮ ತಾಯಿಗೆ ಹೇಳು, ಮಿಲಿಟ್ರಿಗೆ ಹೋಗ್ಬಿಡೋಣ ಅಂತ, ಅಲ್ಲಿವರೆಗೂ ಹೇಳಬೇಡ ಅಂತ. ಅವನೇನು ಮಾಡಿದ್ದಾನೆ, ಅಲ್ಲಿಂದ ಹೋಗಿ ಅವನು ನನ್ನ ಜೊತೆನೇ ಇದ್ದ, ತಿಂಡಿ ಎಲ್ಲ ತಿಂದ್ಬಿಟ್ಟು ಅವನು ಹೋಗಿ ಸ್ಟ್ರೈಟಾಗಿ ಹೇಳ್ಬಿಟ್ಟಿದ್ದಾನೆ, ಹಿಂಗೆ ಹೋಗ್ತಾ ಇದ್ದಾನೆ, ಇಷ್ಟೊತ್ತಿಗೆ ಗಾಡಿ ಇದೆಯಂತೆ, ಹಂಗೆ ಹಿಂಗೆ ಅಂತ.

0: ಎಷ್ಟೊತ್ತು ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಅಣ್ಣ ಎಲ್ಲರೂ
1: ರೈಲ್ವೆ
0: ಸ್ಟೇಷನ್ ಬಂದ್ಬಿಟ್ಟಿದ್ದಾರೆ ಮೇಡಮ್. ನಾನು ಗಾಡಿಯಲ್ಲಿ ಕೂತಿದ್ದೀನಿ, ನಮ್ಗೇನು ಸ್ಥಳ, ಅವಾಗ ಟಾಯ್ಲೆಟ್ ಪಕ್ಕದಲ್ಲೇ ಸ್ಥಳ ಇದ್ದಿದ್ದು, ಅಲ್ಲಿ ಕೂತ್ಕೊಂಡೆ. ನೋಡಿದೆ ಕಿಟಕಿಯಿಂದ ಎಲ್ಲ ಬಂದಿದ್ದಾರೆ. ನಾನು ಹೋಗಿ ಒಳಗಡೆ ಟಾಯ್ಲೆಟ್ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಬಿಟ್ಟೆ ಮೇಡಮ್. ಬಾಗಿಲು ಹಾಕ್ಕೊಂಡು ಟ್ರೈನ್ ಮೂವ್ ಆಗೋವರೆಗೂ ಬರಲಿಲ್ಲ ಮೇಡಮ್. ಟ್ರೈನ್ ಮೂವ್ ಆಯಿತು, ಮೂವ್ ಆದಮೇಲೆ ಅಲ್ಲಿಂದ ನೋಡಿದೆ ನಮ್ಮ ತಾಯಿ ಅಲ್ಲಿ ಇಲ್ಲೇ ನೋಡ್ತಾರೆ, ನಮ್ಮ ಅಣ್ಣ ಓಡಾಡ್ತಾ ಅವನೆ. ಸೊ ನಾನೇನು ಮಾಡಿದೆ, ಇನ್ನು ಸಿಕ್ಕಾಕೊಂಡ್ರೆ ಬಿಡಲ್ಲ ಇವರು ಅಂತೇಳಿ ಟಾಯ್ಲೆಟ್ ಒಳಗೆ ಕೂತ್ಕೊಂಡು ಕಂಟೋನ್ಮೆಂಟ್ಗೆ ಫಸ್ಟ್ ಹಾಲ್ಟು, ಅದಾದಮೇಲೆ ಈಸ್ಟು. ಅಲ್ಲಿವರೆಗೂ ನಾನು ಹೊರಗಡೆನೆ ಬರಲಿಲ್ಲ. ಅದಾದಮೇಲೆ ಕೆ ಆರ್ ಪುರಂ ಬಂತು ಟ್ರೈನು, ಅವಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಆಗಲೂ ನೋಡಿದೆ ಯಾರನ್ನ ಇದಾರ ಅಂತ, ಯಾರೂ ಇರಲಿಲ್ಲ. ಮತ್ತೆ ಅಲ್ಲೇ ಕೂತ್ಕೊಂಡೆ. ಜೋಲಾರ್ಪೇಟೆಗೆ ಹೋದ್ಮೇಲೆ ಹೊರಗಡೆ ಬಂದೆ ಮೇಡಮ್. ಆ ಥರ ನನ್ನ ಎಕ್ಸ್ಪೀರಿಯನ್ಸ್.
1: ಹೀಗೆ ವೆಲಿಂಗ್ಟನ್ಗೆ ಹೋದ್ರೆ,
0: ವೆಲಿಂಗ್ಟನ್ಗೆ ಹೋದೆ, ಅದನ್ನು ಕೊಯಮತ್ತೂರ್ಗೆ ಇಡಿಸಿದ್ರು. ಕೊಯಮತ್ತೂರಿಂದ ಅಲ್ಲಿಂದ ಮತ್ತೆ ಒಂದು ಟ್ರೈನ್ ಇರುತ್ತೆ, ಆ ಟ್ರೈನ್ಗೆ ಎತ್ತಿ ಕೂತ್ಕೊಂಡು ತಿನ್ನ ಊಟ ಗೀಟ ಏನೂ ಇರಲಿಲ್ಲ. ನಾನು ಒಂದು ಸೀಟ್ ಕೆಳಗಡೆನೆ ಮಲಗಿದ್ದೆ. ಅಲ್ಲಿ ಯಾರೋ ಟೂರಿಸ್ಟು ಹೊರಗಡೆ ದೇಶದವರು, ಅವ್ರೇನು ಮಾಡಿದ್ರು, ನನ್ನ ನೋಟಿಸ್ ಮಾಡಿದರು. ಏನು ಹುಡುಗ ಏನು ತಿಂದಿಲ್ಲ ಏನೂ ಮಾಡಿಲ್ಲ. ಅವರು ನನಗೆ ಎರಡು ಒಡೆ ಕೊಟ್ಟರು ಮೇಡಮ್, ಆಮೇಲೆ ನೀರು. ನಾನು ಒಡೆ ತಿನ್ಬಿಟ್ಟು ಹೋಗಿ ಅಲ್ಲೇ ನೀರು ಘಟ ಘಟ ಅಂತ ಕುಡಿದೆ. ಒಂಥರ ಸಮಾಧಾನ ಆಯಿತು, ಯಾಕಂದರೆ ನಾನು ಅಲ್ಲಿ ಊಟ ಮಾಡಿದ್ದೆ ಅಷ್ಟೇ, ಊಟ ಗಿಟ್ಟ ಏನಿಲ್ಲ ಹೊಟ್ಟೆಗೆ. ಆ ನಂತರ ಏನಾಯಿತು, ನನಗೆ ನಮ್ಮ ಕುನ್ನೂರು ರೈಲ್ವೆ ಸ್ಟೇಷನ್, ಅದಾದಮೇಲೆ ವೆಲಿಂಗ್ಟನ್ ರೈಲ್ವೆ ಸ್ಟೇಷನ್. ಚಿಕ್ಕ ಗಾಡಿ, ಆ ಗಾಡಿಯಲ್ಲಿ ಕೂತ್ಕೊಂಡು ಇಳಿಸಿ, ನಮಗೇನೋ ಒಂದು ದೊಡ್ಡ ಸಂತೋಷ. ಅಲ್ಲೆಲ್ಲ ನಿಂತಿದ್ರು ದೊಡ್ಡ ದೊಡ್ಡ ಮೀಸೆ ಗೀಸೆ ಇಟ್ಕೊಂಡು. ಅವಾಗ ನನಗೆ ಎಲ್ಲ ಭಾಷೆ ಬರೋದು ಮೇಡಮ್, ನಾನು ಬೆಂಗಳೂರಾಗಿದ್ದರಿಂದ ನಾನು ತಮಿಳು ತೆಲುಗು ಮಲಯಾಳಂ ಎಲ್ಲ ಫ್ರೆಂಡ್ಸ್ ಇರೋರೆಲ್ಲ ಭಾಷೆ ಕಲ್ತಿದ್ದೀನಿ ನಾನು, ಅದರಿಂದ ನಂಗೆ ತುಂಬ ಉಪಯೋಗ ಆಯಿತು. ಅವ್ರು ಬಂದು ಕರ್ಕೊಂಡೋಗಿ ನನಗೆ ಸೆಂಟ್ರಿಗೆ ಬಿಟ್ಟರು ಮೇಡಮ್. ಸೆಂಟ್ರಿಗೆ ಬಿಟ್ಟಮೇಲೆ ನಾನು ಹೇಳೋದು, ಸರ್ ಊಟ ಗಿಟ್ಟ ಎಲ್ಲ ಸಿಗುತ್ತೆ, ಹೊಟ್ಟೆ ಸಾಯಿದ್ರು ಊಟ ಎಲ್ಲ ಸಿ. ಅವತ್ತು ಒಂದು ಬಡಕಾನ ಪ್ರೋಗ್ರಾಮ್ ಆಗಿದೆ, ನಂಗೆ ಗೊತ್ತಿಲ್ಲ ಏನು ಬಡಕಾನ ಇದು ಅಂತ. ಅಲ್ಲಿ ಹೋದ್ವಿ, ಹೋದಾಗ ಅಲ್ಲಿ ಸಿ ಎಚ್ ಎಂ ಇದ್ರು, ದೊಡ್ಡ ಮೀಸೆ
1: ಸುಮಾರು ಆಯಿತು ಆ ಕಾಲದಲ್ಲಿ,
0: ತುಂಬ ದೊಡ್ಡ ದೊಡ್ಡ ಮೀಸೆ. ಹೌದು ಮೇಡಮ್. ಯಾರಡ ಅಂದ, ಸರ್ ಬೆಂಗಳೂರು ಸರ್. ಹಾ ಬೆಂಗಳೂರು, ಎಲ್ಲ ಖಾಲಿ ಮಾಡಿದ್ದು. ದೊಡ್ಡ ಟಿ ಎಂ ಬಿ ಗಾಡಿ, ಅದು ಗಾಡಿಲಿ ಫುಲ್ ಸೌದೆ ಇತ್ತು ಮೇಡಮ್. ಎಲ್ಲ ಎತ್ತು ಬಿಸಾಕು ಅಂದೆ. ನಾನೇ ಎತ್ತಿ ಎತ್ತಿ ಎತ್ತಿ ಎತ್ತಿ ಬಿಸಾಕ್ಬಿಟ್ಟೆ. ಅವನಿಗೆ ತುಂಬಾ ಸಂತೋಷ. ಇಲ್ಲ ಮೇಡಮ್, ಹೋಗಿ ರಿಪೋರ್ಟ್ ಮಾಡಿದ ದಿವಸನೇ ನನಗೆ ಶುರು ಆಗಿದ್ದು. ಎಲ್ಲ ಖಾಲಿ ಮಾಡು, ಆಮೇಲೆ ಊಟ ಕೊಡೋದು ನಿನಗೆ ಅಂದರು. ಓಕೆ ಸರ್ ಅಂತ. ಅವ್ನು ಹೇಳ್ಬಿಟ್ಟು ಹೋಗಿ ಬರೋಷ್ಟ್ರೊಳಗೆ ನಾನು ಎಲ್ಲ ಎತ್ತಿ ಎತ್ತಿ ಎತ್ತಿ ಬಿಸಾಕ್ಬಿಟ್ಟಿದ್ದೀನಿ ಮೇಡಮ್. ಅವನಿಗೆ ಆಶ್ಚರ್ಯ ಆಗೋಯ್ತು, ಇಷ್ಟು ಮಾಡ್ಬಿಟ್ಟ ನೀನು, ವೆರಿ ಗುಡ್, ನೀನು ತುಂಬಾ ಮುಂದುವರಿತ ಮಿಲಿಟರಿಯಲ್ಲಿ ಜೀವನದಲ್ಲಿ, ಇದೇ ಥರ ಇದ್ರೆ ಸೋಮಿರತ್ತೆ ನಮ್ಮ ಮಗಳ, ಹಿಂಗೆ ಕೆಲಸ ಮಾಡ್ಬೇಕು ಅಂತ. ಆವಾಗಲೇ ಪುಣ್ಯದ ಮುಂದೆ ಒಂದು ಆಶೀರ್ವಾದ ಸಿಕ್ತು. ಆಮೇಲೆ ಈಗ ಬಡಕಾನ ಅಂತಂದ್ರು, ನನಗೆ ಪ್ಲೇಟಲ್ಲಿ ಬಿರಿಯಾನಿ ಹಾಕಿದ್ದಾರೆ, ಮಟನ್ ಹಾಕಿದ್ದಾರೆ, ಹಪ್ಪಳ ಇದೆ, ಪಾಯಸ ಇದೆ, ಮೊಟ್ಟೆ ಇದೆ, ಎಲ್ಲ ಕೊಟ್ಟು.
1: ನೋಡಿಲ್ಲ
0: ಮೇಡಮ್, ಒಂದು ನಾಲ್ಕು ಕಂಬಳಿ ಕೊಟ್ಟರು. ಆಮೇಲೆ ಈ ಡ್ರೆಸ್ ಎಲ್ಲ ಬಿಚ್ಚಾಕಿ ಕಟಿಂಗ್ ಮಾಡಿಸ್ಬಿಟ್ರು. ಒಂದು ಮಸರಿ ಡ್ರೆಸ್ ಅಂತ ಇದೆ,
1: ಮಿಲ್ಟ್ರಿ ಕಟ್ ಮಾಡಿದ್ರು,
0: ಮಿಲ್ಟ್ರಿ ಫುಲ್ ಮೆಸ್ಟಿಂಗ್ ಕಟ್ ಮಾಡ್ಬಿಟ್ಟು. ನಾನು ಹೆಂಗನ ಮಾಡಪ್ಪ, ನಾನು ಮಿಲ್ಟ್ರಿಗೆ ಹೋಗ್ಬೇಕು, ನಾನು ಇಲ್ಲಿರಬೇಕು ಅಂತ. ಆಮೇಲೆ ಏನಾಯಿತು, ಸರಿ ಅಂತ ಮಾಡಿ ಈಗ ರೆಸ್ಟ್ ಮಾಡು, ನಾಳೆ ಬೆಳಗ್ಗೆ ಬರಬೇಕು ಅಂತ. ಅದು ಯಾವುದೋ ರೂಮ್ ಇತ್ತು ಮೇಡಮ್, ಅಲ್ಲಿ ಮಲಗಿಸಿದ್ರು, ನಾಲ್ಕೈದು ಕಂಬಳಿ ಕೊಟ್ಟಿದ್ರು, ಊಟಿ ಕ್ಲೈಮೇಟು,
1: ಚಳಿ,
0: ಚೆನ್ನಾಗಿ ನಿದ್ರೆ ಮೇಡಮ್. ಬೆಳಗ್ಗೆ 4 ಗಂಟೆಗೆ ಎದ್ದಿವಿ, 4 ಗಂಟೆಗೆ ಎದ್ದಾಗ ಅವರು ಹೋಗಿ ಅಲ್ಲಿ ಟೀ ಕುಡ್ಕೊಂಬನ್ನಿ ಅಂತ. ಅಲ್ಲಿ ಹೋದ್ವಿ, ನೀರು ಮುಟ್ಟಿದ್ರೆ 5 ಥರ ನೀರು, ಅದರಲ್ಲೇ ಮಕ್ಕ ತೊಳೆದು. ಅವಾಗ ಶೇವಿಂಗ್ ಏನೆಲ್ಲ ಮಕ್ಕಳು, ನಾವು ಶೇವಿಂಗ್ ಗಿವಿಂಗ್ ಏನೂ ಇಲ್ಲ, ಊಟ ಮಾಡಿದ್ವಿ, ಮತ್ತೆ ಟೀ ಕುಡಿದ್ವಿ. ಟೀ ಕುಡ್ಕೊಂಡು ಮತ್ತೆ ಅವ್ರು ಹೇಳಿದ್ರು, ನೀನು ಏನು ಕೆಲಸ ಮಾಡಬೇಡ, ಇಲ್ಲಿ ಅಡುಗೆ ಮನೆಗೆ ಸಹಾಯ ಮಾಡಬೇಕು ಅಂತ. ಅವ್ ಮಾಡ್ತೀನಿ ಸರ್ ಅಂದ. ಹಂಗೆ
1: ಅಂತೂ ಮಿಲಿಟರಿಯಲ್ಲಿ ಸೇರಿದಾಗ ಹೊಟ್ಟೆ ತುಂಬಾ, ನಿಮ್ಗೆ
0: ಹೊಟ್ಟೆ ತುಂಬಾ ಹೌದು. ಆಮೇಲೆ ಒಳ್ಳೊಳ್ಳೆ ಟೇಸ್ಟ್ ಫುಡ್ ನೋಡಿದ್ವಿ. ಮತ್ತೆ ಅಲ್ಲಿ ಎಲ್ಲರೂ ಬಂದು ಸೇರೋವರೆಗೂ ಒಂದು ವಾರ ಆಗುತ್ತೆ, ಒಂದು ವಾರ 15 ದಿವಸ ಆಗುತ್ತೆ. ನಾವು ಇದೇ
1: ಟ್ರೈನಿಂಗ್ ಶುರು ಆಗಲ್ಲ.
0: ಇಲ್ಲ ಮೇಡಮ್, ಇದೇ ಕೆಲಸಗಳು
1: ಅವ್ರೇನು ಹೇಳಿದ್ರು ಅದನ್ನ ಮಾಡಬೇಕು,
0: ಅವ್ರು ಮಾಡೋದು. ಆಮೇಲೆ ಸಿ ಎಚ್ ಎಂ ಬಂದು, ಸಿ ಎಚ್ ಎಂ ಬಂದ್ರೆ ನೆಕ್ಸ್ಟ್ ಡೇ ವಾರ್ ಮೆಮೋರಿಯಲ್ ಪೆರೇಡ್ ಅಂತ ನಡೀತಾ ಇತ್ತು ಮೇಡಮ್. ನಮ್ಗೆ ಗೊತ್ತಿಲ್ಲ, ಅಲ್ಲಿ ಕಳಿಸಿ ಹುಡುಗನ್ನ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ. ನನಗೆ ಅಲ್ಲಿ ಕಳಿಸಿದ್ರು ಮೇಡಮ್. ಅಲ್ಲೂ ಹುಲ್ಲು ಗಿಲ್ಲು ಎಲ್ಲ ಬೆಳೆದಿತ್ತು,
1: ಕಟ್ ಮಾಡಬೇಕು,
0: ಅದು ಕಟ್ ಮಾಡಬೇಕು. ಅವಾಗ ನಾವು ಚೆನ್ಕೇಲಿ ಮಾಡಿ ಅಭ್ಯಾಸ, ಅಲ್ಲಿ ಶವಲ್ ಅಂತ ಇಷ್ಟು ಕೊಟ್ಬಿಟ್ಟು ಅವ್ರೆ, ಹೆಂಗೆ ಮಾಡೋದು ಹೆಂಗೋ ಅವ್ರು ಹೇಳಿ. ಅವ್ರು ಹೇಳ್ದಂಗೆ, ಸರ್ ನನಗೆ ಚೆನ್ಕೆ ಕೊಡಿ ಸರ್, ಇದೆಲ್ಲ ಆಗಲ್ಲ ಅಂದ. ಆ ಮನುಷ್ಯನ ಇವನು ಇಷ್ಟೊಂದು ಇದಾಗಿ ಕೇಳ್ತಾನಲ್ಲ, ಚೆನ್ಕೆ ತಂದುಕೊಟ್ಟ. ಎಲ್ಲಿಯವನು ನೀನು ಅಂದ, ಸರ್ ನಾನು ಬೆಂಗಳೂರು ಕರ್ನಾಟಕ ಸರ್. ಅವರು ಬಡಗಾಸ್ ಅವರು, ಅವರು ಸ್ವಲ್ಪ ಕನ್ನಡ ಸ್ವಲ್ಪ ಇದು ಮಾತಾಡೋರು. ಸೊ ನಮ್ಗೆ ಒಂಥರ ಖುಷಿ ಆಗೋದು.

0: ಅಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿದಾಗ ತುಂಬ ಖುಷಿಪಟ್ಟರು ಅದೆಲ್ಲ ಮಾಡಿದ್ದಕ್ಕೆ. ಮತ್ತು ನನಗೆ ಪರ್ಮನೆಂಟಾಗಿ ವಾರ್ ಮೆಮೋರಿಯಲ್ ಮೇಂಟೆನೆನ್ಸ್ ಅಂತ ಒಂದು ವಾರ ದಿವಸ ಅಲ್ಲೇ ಕೆಲಸ ಮಾಡಿ ಅಲ್ಲಿ ಕಳಿಸ್ಕೊಟ್ರು ನನಗೆ. ಹಂಗಾಗಿ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಯಿತು. 35 ಜನ ಬರ್ತಾರೆ ಮೇಡಮ್ ಪ್ಲಟೂನ್ ಅಂತ, ಅದಕ್ಕೆ ಅದರಲ್ಲಿ 3 ಸೆಕ್ಷನ್ ಒಂದು ಹೆಡ್ ಕ್ವಾರ್ಟರ್ ಅಂತ ಮಾಡ್ತಾರೆ. ನನಗೆ ಪ್ಲಟೂನ್ ಅಂತ ಮಾಡಿದ್ರು, 35 ಜನ ಸೇರಿದ್ರು, ನನ್ನೇ ಪ್ಲಟೂನ್ ಸೀನಿಯರ್ ಆಗಿ ಮಾಡಿದ್ರು. ಯಾಕೆ ಅಂದ್ರೆ ಅಡ್ವಾಂಟೇಜು, ನನಗೆ ತೆಲುಗು ಬರೋದು,
1: ಭಾಷೆ
0: ಎಲ್ಲ ಬರೋದು,
1: ನಮ್ಮನೆ
0: ಮಾತು ಕನ್ನಡ. ಸೊ ಪ್ಲಟೂನ್ ಎಲ್ಲಾರು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದೆ. ಮೇಡಮ್ ಅಲ್ಲಿ ನಾವು 3:30 ಎದ್ಬಿಡ್ಬೇಕು ಮೇಡಮ್,
1: ಬೆಳಗ್ಗೆ
0: 3:30 ಒಂದು ವಿಷಯ ಆಗೋದು, ಎದ್ಬಿಡೋದು, ಎದ್ಬಿಟ್ಟು ನಮ್ಮ ಸ್ವಂತ ಕೆಲಸ ಮುಗಿಸಿ ರೆಡಿ ಆಗಿರ್ಬೇಕು 3:30. ಅವಾಗ ಪ್ಲಟೂನ್ ಅವಲ್ದಾರ್ ಬರೋರು ಮೇಡಮ್, ಅವ್ರು ಬಂದು ಫಾಲೋಇನ್ ಮಾಡಿ ನಮ್ಗೆ ಅವತ್ತಿನ ಕೆಲಸ ಎಲ್ಲ ಡಿಟೇಲ್ ಮಾಡಿ ನೆಕ್ಸ್ಟ್ ಟ್ರೈನಿಂಗ್ ಏನೆಲ್ಲ ಇರುತ್ತೆ ಅಂತೇಳಿ ಡಿಟೇಲ್ ಮಾಡ್ಬಿಟ್ಟು ಹೋಗ್ತಾ ಇದ್ರು. ನಾವೇನ್ ಮಾಡಬೇಕು, ಮಕ್ಕಳನ್ನ ಕರ್ಕೊಂಡೋಗಿ ವೆಪನ್ಸ್ ತೆಗಿಬೇಕು, ವೆಪನ್ ತರಬೇಕು, ಅವ್ ತಗೊಂಡೋಗಿ ಇರಬೇಕು, ಮತ್ತೆ ನೆಕ್ಸ್ಟ್ ಪೀರಿಯಡ್ಗೆಲ್ಲ ರೆಡಿ ಆಗಬೇಕು, ಡ್ರಿಲ್ ಪೀರಿಯಡ್ ರೆಡಿ ಆಗಬೇಕು. ಈ ಥರ ರೊಟೀನ್ ಕೆಲಸ ಮಾಡಿಕೊಂಡು ನನ್ನ ಟ್ರೈನಿಂಗ್ ಎಲ್ಲ ಬೆಸ್ಟ್ ಕ್ಯಾಡೆಟ್ ಅಂತ ನನಗೆ ಒಂದು ಪ್ರೈಸು ಬಂತು.
1: ಇಲ್ಲಿ ಮನೆ ಬಿಟ್ಟು ಹೋಗಿದ್ರಲ್ಲ, ಅದು ಕತೆ ಏನಾಯ್ತು?
0: ಅದು ಹೇಳ್ತೀನಿ ಮೇಡಮ್. ನಾನು ನನ್ನ ಸ್ನೇಹಿತ ಹೋಗಿ ಹೇಳ್ಬಿಟ್ಟಿದ್ದೆ ಮೇಡಮ್. ಆಮೇಲೆ ನನಗೆ ಪೋಸ್ಟ್ ಕಾರ್ಡ್ ತಂದುಕೊಟ್ರು, ನಾನು ಬರೆಯೋಣ ಅಂತ ತೊಗೊಂಡೆ. ಇನ್ನು ಬರೆದು ನಾನು ಹೋಗಿ ಅಡ್ರೆಸ್ ಗೊತ್ತಾಗಿ ಮತ್ತೆ ಬಂದು ನಾನು ಕರ್ಕೊಂಡೋಗ್ಬಿಟ್ರೆ ನಾನು ಏನು ಮಾಡೋದು ಅಂಥೇಳಿ ಬರೀಲಿಲ್ಲ ಮೇಡಮ್. 6 ಆದಮೇಲೆ ನನಗೆ ಮನಸ್ಸು ತಡೀಲಿಲ್ಲ, ನಾನು ಬರೆದೆ, ಅಮ್ಮ ಈ ಥರ ನಾನು ಬಂದಿದ್ದೀನಿ, ದಯವಿಟ್ಟು ಏನು ತಿಳ್ಕೊಬೇಡ, ದಯವಿಟ್ಟು ನಾನು ವಾಪಸ್ ಕರಿಬೇಡಿ, ಈ ಲೆಟ್ರ್ ನಿಮ್ಗೆ ಕಳಿಸ್ತಾ ಇದ್ದೀನಿ. ಆಮೇಲೆ ನಾನು ಏನು ಮಾಡಿದ್ದೆ, ಸಂಬಳದಲ್ಲಿ ಅಲಾಟ್ಮೆಂಟ್ ಮಾಡಿಸಿದೆ ಮೇಡಮ್ ನಮ್ಮ ತಾಯಿಗೆ, ಅವರಿಗೆ
1: ಅವಾಗಲೇ.
0: ಹೌದು ಮೇಡಮ್, ನಮ್ಮ ತಂದೆಗೆ, ನಮ್ಮ ಅಣ್ಣನಿಗೆ, ನಮ್ಮ ತಾಯಿಗೆ ಎಲ್ರಿಗೂ ದುಡ್ಡು ಬರೋದು. ಆಮೇಲೆ ಈ ಥರ ದುಡ್ಡು ಬರ್ತಾ ಇದೆ, ಅದೆಲ್ಲ ನಿಂತೋಗ್ಬಿಡುತ್ತೆ, ನಾನು ಕರಿಬೇಡಿ, ಆಮೇಲೆ ತಗೊಂಡಿದ್ದೆಲ್ಲ ವಾಪಸ್
1: ಕೊಡ್ಬೇಕಾಗುತ್ತೆ,
0: ಇದೆಲ್ಲ ವಾಪಸ್ ಕೊಡ್ಬೇಕಾಗುತ್ತೆ. ಆ ಥರ ಹೇಳ್ತಾರೆ ಇಲ್ಲಿ, ಯಾರೋ ಓಡೋಗಿದ್ರು ಅಂತ ಅದೆಲ್ಲ ದುಡ್ಡೆಲ್ಲ ವಾಪಸ್ ತಗೊಂಡಿದ್ದಾರೆ. ಆಮೇಲೆ ಪೊಲೀಸ್ನವ್ರು ಮನೆಗೆ ಬರ್ತಾರೆ, ಅದೆಲ್ಲ ಅವಮಾನ ಬೇಡ ಅಂತ ನಾನು ಹೇಳಿದೆ ಮೇಡಮ್. ಆಮೇಲೆ ಏನೇನು ಮೇಡಮ್, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ
1: ವೆಲಿಂಗ್ಟನ್ಗೆ
0: ಬಂದ್ಬಿಟ್ಟಿದ್ದಾರೆ ಮೇಡಮ್.
1: ಪತ್ರ ನೋಡಿದ ತಕ್ಷಣ
0: ಬಂದ್ಬಿಟ್ರು ಮೇಡಮ್. ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ, ಅವತ್ತು ಬೈನೆಟ್ ಟ್ರೈನಿಂಗ್ ನಡೀತಾ, ಬೈನೆಟ್ ಟ್ರೈನಿಂಗ್ ಅಲ್ಲಿ ತುಂಬಾ ಜೋಶ್, ಫೇಸ್ ಟು ಫೇಸ್ ಯುದ್ಧ ಮಾಡೋದು. ಸೊ ಹಿಂಗಿರ್ಬೇಕಾದ್ರೆ ಏನಾಯ್ತು, ಅದು ಟ್ರೈನಿಂಗ್ ಮಾಡ್ತಾ ಇದ್ವಿ, ಟ್ರೈನಿಂಗ್ ಮುಗೀತು, ಮುಗಿದ್ಮೇಲೆ ನನ್ನ ಇನ್ಸ್ಟ್ರಕ್ಟರ್ ಕರೆದ್ರು. ಆಮೇಲೆ ನನಗೆ ಇನ್ಫಾರ್ಮೇಶನ್ ಸಿಕ್ತು ಈ ತರ ಬಂದಿದ್ದಾರೆ ಅಂತ. ಇದೇನಾಗಿದೆ ಅಂದ್ರೆ, ನಮ್ಮ ಅಣ್ಣ BL ಅಲ್ಲಿ ಇದ್ರು ಮೇಡಮ್, ಅಲ್ಲಿ ಕ್ಯಾಪ್ಟನ್ ಪ್ರಫುಲ್ಲ ಅಂತಿದ್ರು. ಅವ್ರ ಕೋರ್ಸ್ ಮೇಟು ಕರ್ನಲ್ ಶಾಸ್ತ್ರಿ ಅಂತ, ಅವರು ನಮ್ಮ ಸೆಂಟ್ರ್ ಕಮಾಂಡೆಂಟ್. ಅವ್ರಿಗೆ ಏನ್ ಹೇಳಿದಾರೆ, ಇವರು ಪ್ರಫುಲ್ ಹೇಳಿದ್ದಾರೆ ಈ ತರ ಬಂದ್ಬಿಟ್ಟಿದ್ದಾನೆ, ಅವ್ರಿಗೆ ಇಷ್ಟ ಇಲ್ಲ ಅಂತ, ನೋಡಪ್ಪ ಸ್ವಲ್ಪ ಹಂಗೆ ಹಿಂಗೆ ಅಂತ. ಸೊ ನಮ್ಮ ಅಣ್ಣನ್ಗೆ ಹೇಳಿದಾರೆ, ನಾನೆಲ್ಲ ಮಾತಾಡಿದೀನಿ, ಹೋಗಿ ಕರ್ಕೊಂಬಂದ್ಬಿಡಿ ಅಂತ. ನನ್ಗೆ ಕಾಲ್ ಮಾಡಿದ್ರು, ನಾನು ಕಾಲ್ ಮಾಡಿದ್ರೆ ನೀನು ಕಮಾಂಡೆಂಟ್ ನೋಡ್ಬೇಕಂತ. ಸರಿ, 2-3 ಮೆಸೇಜ್ ಬಂದ್ಬಿಡ್ತು, ಯಾಕಂದ್ರೆ ಹೈಯರ್ ಅಥಾರಿಟಿ ಹೇಳಿದ ಮೇಲೆ ಯಾರೂ ಇದು ಮಾಡಲ್ಲ ಮೇಡಮ್, ಎಲ್ಲ ನನ್ನ ಕರೆದ್ರು ಓಡೋದೆ. ನಾನು ಮೊದಲನೇ ಸಲ ಆಫೀಸರು, ಕಮಾಂಡಿಂಗ್ ಆಫೀಸರ್ ಕೂತಿರೋ ಜಾಗ ನೋಡಿದ್ರು ನನ್ನ ಜನ ಮೊದಲನೇ ಸಲ ಮೇಡಮ್. ತಾಯಿ, ತಂದೆ, ನಮ್ಮ ಅಣ್ಣ ಎಲ್ಲ ಬಂದ್ಬಿಟ್ಟಿದ್ದಾರೆ. ನಾನು ಅನ್ಕೊಂಡೆ, ಓ ಇವ್ರು ನನ್ನ ಕರ್ಕೊಂಡು ಹೋಗ್ಬಾ ಅಂತ. ತಕ್ಷಣ ನನ್ನ ಕೇಳಿದ್ರು, ಆರ್ ಯು ರೆಡಿ ಟು ಗೋ ಅಂತಂದ್ರು. ನೋ ಸರ್ ಅದೇ, ನಾನು ನೋ ಸಾರಿ ಸರ್. ನಾನು ಹೇಳಿದೆ, ನೀವು ರೈಫಲ್ ತಗೊಂಡು ನಾನು ಶೂಟ್ ಮಾಡಿಬಿಡಿ, ನಾನು ಇಲ್ಲೇ ಸುತ್ತೋಗ್ತೀನಿ, ನಾನು ಮನೆಗೆ ಹೋಗಲ್ಲ. ನಮ್ಮ ತಾಯಿಗೆ ತಂದೆಗೆ ತುಂಬ ದುಃಖ ಬಂದ್ಬಿಡ್ತು, ನಾವೇನು ಆ ಥರ ಕಷ್ಟ ಕೊಟ್ಟಿದ್ದೀವಪ್ಪ, ನೀನು ಹಿಂಗೆ ಹೇಳ್ತಾ ಇದೀಯ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಅಣ್ಣನಿಗೆ ನಾನು ಹೇಳಿದೆ, ಅಣ್ಣ ನೀನು ನಿನ್ನ ಕಾಲ ಮೇಲೆ ನಿಂತಿದ್ಯಾ, ನೀನು BL ಕಂಪ್ನೀಲಿ ಇದೆಯಾ, ಚಿಕ್ಕಣ್ಣ ITI ಕಂಪ್ನೀಲಿ ಇದ್ದಾನೆ, ನಾನು ಮನೇಲಿ ಇದ್ಕೊಂಡು ನಾನು ಏನು ಮಾಡಬೇಕು, ನಂದು ಏನೋ ಜೀವನ, ನಂಗೆ ತುಂಬ ಇಂಟ್ರೆಸ್ಟು, ದಯವಿಟ್ಟು ಅದನ್ನು ತಪ್ಪು ಕೆಲಸ ಮಾಡಬೇಡ ಅಂತ ನಾನು ಹತ್ಬಿಟ್ಟೆ. ಅದಾದಮೇಲೆ ನಾನು ನಮ್ಮ ತಾಯಿಗೆ ಹೇಳಿದೆ, ಇಲ್ಲಿ ತುಂಬ ಜನ ಊಟ ಇದೆ, ನನಗೆ ತುಂಬ ಇಂಟ್ರೆಸ್ಟು ಕೆಲಸ ಮಾಡಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು. ಅಲ್ಲಿ ನಮ್ಮ ತಾಯಿಗೆ ಹೇಳಿದೆ, ಹೇಳಮ್ಮ ಈಗ ಅಣ್ಣನೂ ಇರ್ತಾನೆ, ಇವಾಗ ನಾನು ಅಲ್ಲಿ ಬಂದು ಸೋತೋದ್ರೆ ಏನು ಮಾಡ್ತೀಯ, ನಾನು ಇಲ್ಲಿ ಸತ್ತರೆ ನನ್ನ ಮೇಲೆ ಒಂದು ಧ್ವಜ ಹಾಕ್ತಾರೆ, ಒಬ್ಬ ಸೋಲ್ಜರ್ ಸತ್ತ ಅಂತ. ಅಲ್ಲಿ ಸತ್ತರೆ ಬರೀ ಪಂಚೆ ಒದಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ, ನನಗೆ ತುಂಬ ಇಷ್ಟ ಇದು, ಸತ್ತರೆ ನಾನು ಇಲ್ಲೇ ಸಾಯ್ಬೇಕು, ನನ್ನ ನೀವು ದಯವಿಟ್ಟು ಕರಿಬೇಡಿ. ಆಮೇಲೆ ಏನೋ ದೇವ್ರ ದಯ, ಅಲ್ಲಿ ನಮ್ಮ ನೆಂಟರಿದ್ರು ಮೇಡಮ್, ಅವ್ರ ಮನೇಲಿದ್ರು, ಒಂದು ದಿವಸ ಕರ್ಕೊಂಡು ಹೋದ್ರು ಅಲ್ಲಿಗೆ, ಪಾಸ್ ತೊಗೋಬೇಕು ಮೇಡಮ್. ನಾನು ಹೇಳಿದೆ, ನನಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಾಕು, ಅಲ್ಲಿ ಮನೇಲಿ ಮಾಡ್ಕೊಳ್ಳಲ್ಲ ನಾನು, ಬಂದ್ಬಿಡ್ತೀನಿ ಹೇಳಿದೆ, ಬೆಳಿಗ್ಗೆ ಹೋಗಿ ಬಂದ್ಬಿಡ್ತೀನಿ. ನಾನೇನು ಮಾಡಿದೆ, ಊಟಿಗೆ ಬಸ್ಸಲ್ಲಿ ಕರ್ಕೊಂಡು ಹೋದ್ರು ಮೇಡಮ್. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೆಂಟ್ರ ಮನೆಗೆ ತಿಂಡಿ ಇಂಡಿ ಎಲ್ಲ ತಿಂದರು. ಆಮೇಲೆ ನಾನೇನು ಮಾಡಿದೆ, ಯಾರಿಗೂ ಹೇಳಿದೆ, ಮತ್ತೆ ಓಡೋನು ಹೋಟೆಲ್ ಮೇಡಮ್. ಅಲ್ಲಿಂದ ಹೊರಗಡೆ ಬಂದು ಬಸ್ಸಲ್ಲಿ ಕೂತ್ಕೊಂಡು

0: ನಮ್ಮ ಸೆಂಟ್ರಲ್ಲಿ ಇಳಿದುಬಿಟ್ಟು ಮತ್ತೆ ಹೋಗ್ಬಿಟ್ಟೆ ನಾನು 4 ಗಂಟೆಗೆಲ್ಲ ಒಳಗಡೆ ಹೋಗ್ಬಿಟ್ಟೆ. ಏ ನಿನಗೆ ನಾಳೆವರೆಗೂ ಕೊಟ್ಟಿದ್ದಲ್ಲಪ್ಪ ಇಷ್ಟು ಬೇಗ ಯಾಕೆ ಬಂದಿದ್ಯಾ ಅಂತ. ಇಲ್ಲ ಸರ್, ನಾನು ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಏನು ಮಾಡಲಿ ಸರ್, ನನಗೆ ಇಷ್ಟ ಇಲ್ಲ ಅಂತ ಬಂದ್ಬಿಟ್ಟೆ ಮೇಡಮ್.
1: ಶ್ರೋತೃಗಳೇ, ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಮುಂದಿನ ಶುಕ್ರವಾರ ಇದೇ ಹೊತ್ತಿಗೆ ಕೇಳೋಣ. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:30.
1: ಕೇಳಿರಿ ಕೇಳಿರಿ ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, 100ಕ್ಕೆ 100 ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ಸ್ ಸಿಗತ್ತಾ?
4: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದ್ದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದ್ದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದ್ದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲು ಬಿದ್ದೋಯ್ತು, ಸ್ವಲ್ಪ ತರ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ. ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9:31. ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಚಿತ್ರಚಿತ್ತಾರ ಕಾರ್ಯಕ್ರಮ ಕೇಳ್ತಾ ಇರುವ ಎಲ್ಲ ಕೇಳುಗರಿಗೂ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂತ ಯೋಚನೆ ಮಾಡಿದಾಗ ನನಗನ್ನಿಸಿದ್ದು, ನಮ್ಮ ಎಲ್ಲ ಯೋಚನೆಗಳು ಹುಟ್ಟೋದು ಮನಸ್ಸಿನಲ್ಲಿ. ಹಾಗಾಗಿ ಮನಸ್ಸಿನ ಬಗ್ಗೆನೇ ಮಾತಾಡಿದ್ರೆ ಹೇಗೆ? ಈ ವಿಷಯ ಸುಲಭ ಸರಳ, ಆದರೆ ಮನುಷ್ಯನ ಮನಸ್ಸಿನ ಆಳ ಅಗಲ ತಿಳಿದವರು ಯಾರಾದರೂ ಇದ್ದಾರಾ? ಖಂಡಿತ ಇಲ್ಲ. ಪುಸ್ತಕ ಬರೆದವರಿರಬಹುದು, ಮಾನಸಿಕ ವಿಚಾರ ಬರೆದವರು ಅಂದರೆ ಮನಃಶಾಸ್ತ್ರಜ್ಞರಿರಬಹುದು, ಎಲ್ರಿಗೂ ಅವರವರ ಬುದ್ಧಿಗೆ ಅಥವಾ ವಿಶ್ಲೇಷಣೆಗೆ ಮನಸ್ಸು ತನ್ನ ಗುಟ್ಟನ್ನು ಎಷ್ಟು ಬಿಟ್ಟುಕೊಟ್ಟಿದ್ರೂ ಪೂರ್ತಿ ತಿಳಿದವರು ಯಾರೂ ಇಲ್ಲ ಅಂತ ಹೇಳಬಹುದು. ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಮನಸ್ಸು ವಿಸ್ತಾರವಾದ ಸಾಗರ

ಆದರೆ ನಮ್ಮ ಬೊಗಸೆಯಲ್ಲಿ ತುಂಬುವಷ್ಟು ವಿಷಯವನ್ನು ತಕ್ಕೊಂಡು ಮಾತಾಡೋಣ. ಒಂದು ಹಾಡಿನ ನಂತರ ಮನಸ್ಸಿನ ಒಳಸುಳಿಗಳ ಬಗ್ಗೆ ಒಂದು ಸಣ್ಣ ಚಿಂತನೆ. ಈಗ ಕೇಳಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ. ಹಾಡಿದವರು ಬದ್ರಿಪ್ರಸಾದ್ ಹಾಗೂ ಚಿತ್ರ. ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಕೆ ಕಲ್ಯಾಣ್, ಸಾಹಿತ್ಯ ಸೀತಾರಾಮ್ ಕಾರಂತ್.

ಮನಸ್ಸೇ ಎಲ್ಲದಕ್ಕೂ ಮೂಲ. ನಮಗೆ ಬೇಕಾದ ಶಾಂತಿ, ಸಮಾಧಾನ, ನೆಮ್ಮದಿ, ಸುಖ ಎಲ್ಲವೂ ಸಿಕ್ಕೋದು ನಮ್ಮ ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಟುಕೊಂಡ್ರೆ ಮಾತ್ರ. ಶ್ರೋತೃಗಳೇ, ನೀವು ಗಮನಿಸಿರಬಹುದು, ನಾವು ಯಾವುದಾದ್ರೂ ವಿಷಯದ ಬಗ್ಗೆ ಯೋಚಿಸ್ತಾ ಇರುವಾಗ ಎರಡು ರೀತಿಯ ಆಲೋಚನೆಗಳು ಬಂದೇ ಬರ್ತದೆ. ಒಂದು ಒಳ್ಳೆಯ ಯೋಚನೆ, ಇನ್ನೊಂದು ಕೆಟ್ಟ ಯೋಚನೆ. ನಮ್ಮೊಳಗೆ ಒಮ್ಮೊಮ್ಮೆ ನಮ್ಮದೇ ಇನ್ನೊಂದು ಧ್ವನಿ ಮೂಡುತ್ತದೆ. ಎಲ್ಲರಿಗೂ ಈ ರೀತಿಯ ಅನುಭವ ಆಗಿರ್ತದೆ. ಬುದ್ಧಿ ನಮ್ಮ ತಲೆಗೆ ಒಂದು ಹೇಳಿದ್ರೆ ಮನಸ್ಸು ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಉಪಾಯ ಕೊಡ್ತಾ ಇರ್ತದೆ. ಇದು ಮನುಷ್ಯನಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತದೆ. ನಾವು ನಮ್ಮ ಮನಸ್ಸಿನ ಮಾತು ಕೇಳಬೇಕು, ಮನಸ್ಸಿಗೆ ಬಂದಂತೆ ಮಾಡಬೇಕು ಅಂದ್ಕೊಳ್ತೇವೆ. ಆದರೆ ಅದು ನಮ್ಮದೇ ಬುದ್ಧಿಯ ಇನ್ನೊಂದು ಆಲೋಚನೆ ಅನ್ನೋದನ್ನ ನಾವೆಲ್ಲ ಮೊದಲು ತಿಳಿದುಕೊಳ್ಬೇಕು. ಈಗ ಕೇಳೋಣ ಶ್ರೇಯ ಘೋಷಾಲ್ ಅವರು ಹಾಡಿರುವ ಗೆಳೆಯ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದ್ದು.

ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. ಈಗ ಸಮಯ 9:45. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಎಲ್ಲ ಮನುಷ್ಯರಲ್ಲೂ ಒಳ್ಳೆಯ ಬುದ್ಧಿ, ಕೆಟ್ಟ ಬುದ್ಧಿ ಅಂತ ಇದ್ದೇ ಇರ್ತದೆ. ಈ ಕೆಟ್ಟ ಬುದ್ಧಿ ಸೋಂಬೇರಿತನದ ರೂಪದಲ್ಲಿ ಬಂದು ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳ್ತಾ ಇರ್ತದೆ. ಆಗ ನಾವು ಸಾಮಾನ್ಯವಾಗಿ ಅದರ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತೇವೆ. ಯಾಕೆ ಅಂದ್ರೆ ಅದು ಸುಲಭದ ಕೆಲಸ. ಏನನ್ನೂ ಮಾಡದೆ ಮನೆಯಲ್ಲಿ ಮಲಗೋದು ಸುಲಭ, ಫ್ರೆಂಡ್ಸ್ ಜೊತೆಗೆ ಮೋಜು ಮಾಡೋದು ಸುಲಭ, ವಿದ್ಯೆ ಕಲಿಯದೇ ಇರುವುದು ಸುಲಭ. ಆದ್ರೆ ಮುಂದೊಂದು ದಿನ ಇದರಿಂದ ನಮ್ಮ ಜೀವನ ಹಾಳಾಗೋದಂತೂ ಖಂಡಿತ. ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ನಮ್ಮಲ್ಲಿರುವ ಕೆಟ್ಟ ಬುದ್ಧಿಯನ್ನು ಮೊದಲು ನಾವು ಕಟ್ಟಿಹಾಕಬೇಕು. ಅದು ನಮ್ಮ ಛಲದಿಂದ ಮಾತ್ರ ಸಾಧ್ಯ. ನಾವು ಏನಾದರೂ ಕಲಿಬೇಕಾದ್ರೆ ಅಥವಾ ಏನಾದರೂ ಕೆಲಸ ಮಾಡಬೇಕಾದ್ರೆ ಎಂತಹ ಸಂದರ್ಭ ಬಂದರೂ ಅದನ್ನು ಮಾಡದೇ ಇರೋದಾಗ್ಲಿ ಅಥವಾ ಆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸೋದಾಗ್ಲಿ ಮಾಡಲೇಬಾರ್ದು. ಹೇಗಾದರೂ ಸರಿ ಪೂರ್ತಿ ಮಾಡಲೇಬೇಕು ಎಂಬ ಒಳ್ಳೆಯ ಮನಸ್ಸಿನಿಂದ ಮಾಡಬೇಕು. ನಮ್ಮೊಳಗಿನ ಕೆಟ್ಟ ಬುದ್ಧಿಯನ್ನ ನಾವು ನಮ್ಮ ಮನಸ್ಸಿನ ಮಾತು ಅಂತ ಅಪಾರ್ಥ ಮಾಡಿಕೊಳ್ಳದೆ ಅದರ ಜೊತೆ ಹೋರಾಡಿ ಕಟ್ಟಿಹಾಕಬೇಕು. ಇದು ನಮ್ಮೊಳಗೆ ಆಗುವ ಯುದ್ಧ. ಇದು ಬೇರೆಯವರಿಗೆ ಕಾಣೋದಿಲ್ಲ. ರಾಹುಲ್ ನಂಬಿಯಾರ್ ಹಾಗೂ ನಂದಿತಾ ಅವರು ಹಾಡಿರುವ ಕೃಷ್ಣ ಸನ್ ಆಫ್ ಸಿಎಂ ಚಿತ್ರದ ಗೀತೆ, ರಾಗ ಸಂಯೋಜನೆ ಗುರುಕಿರಣ್, ಸಾಹಿತ್ಯ ಗೌಸಿಪೇರ್.

ಶ್ರೋತೃಗಳೇ, ಮನಸ್ಸು ಈ ವಿಷಯಕ್ಕೆ ಪೂರಕವಾಗಿ ಯೋಗ ಪರಂಪರೆಯಲ್ಲಿ ಒಂದು ಕಥೆ ಇದೆ. ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗ್ತಾ ಇರ್ತಾನೆ. ನಡೀತಾ ನಡೀತಾ ಆಕಸ್ಮಿಕವಾಗಿ ಸ್ವರ್ಗಕ್ಕೆ ತಲುಪಿಬಿಡ್ತಾನೆ. ತುಂಬಾ ಹೊತ್ತು ನಡೆದ್ರಿಂದ ಅವನಿಗೆ ಆಯಾಸವಾಗಿ ವಿಶ್ರಾಂತಿ ಬೇಕು ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಅವನು ಒಂದು ಚಂದದ ಮರವನ್ನ ನೋಡ್ತಾನೆ. ಅದರ ಕೆಳಗೆ ಅವನಿಗೆ ಕೂತ್ಕೊಳ್ಳಿಕ್ಕೆ ಸರಿಯಾಗಿ ಹುಲ್ಲು ಕೂಡ ಇರ್ತದೆ. ಹಾಗಾಗಿ ಅವನು ಆ ಹುಲ್ಲಿನ ಮೇಲೆ ಕೂತ್ಕೊಳ್ತಾನೆ, ಅಲ್ಲೇ ಮಲಗಿ ಬಿಡ್ತಾನೆ ಕೂಡ. ಒಳ್ಳೆಯ ನಿದ್ದೆ ಆದ್ಮೇಲೆ ಅವನಿಗೆ ಹಸಿವಾಗ್ತದೆ. ತಿನ್ನಲಿಕ್ಕೆ ಏನಾದರೂ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾನೆ. ತಾನು ಇಷ್ಟಪಡುವ ಆಹಾರ ಪದಾರ್ಥಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾನೆ. ಅವೆಲ್ಲವೂ ಅವನೆದುರಿಗೆ ಪ್ರತ್ಯಕ್ಷ ಆಗ್ತದೆ. ಭರ್ಜರಿ ಊಟ ಆದ್ಮೇಲೆ ಅವನಿಗೆ ಇಷ್ಟವಾದ ಪಾನೀಯಗಳನ್ನು ಕೂಡ ನೆನಪು ಮಾಡ್ಕೊಳ್ತಾನೆ. ಅವೆಲ್ಲವೂ ಕೂಡ ಅವನೆದುರು ಪ್ರತ್ಯಕ್ಷ ಆಗ್ತದೆ. ಕೇಳುಗರೆ, ಯೋಗದಲ್ಲಿ ಮನುಷ್ಯನ ಮನಸ್ಸನ್ನು ಅದರ ಸ್ವಭಾವದ ಕಾರಣದಿಂದಾಗಿ ಮರ್ಕಟ ಅಥವಾ ಮಂಗ ಅಂತ ಕರೀತಾರೆ. ನಮ್ಮ ಈ ಕಥೆಯಲ್ಲಿರುವ ಮನುಷ್ಯನೊಳಗಿನ ಮಂಗ ಚುರುಕಾದಾಗ ಸ್ವರ್ಗಕ್ಕೆ ಹೋದ ಈತ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇಲ್ಲೇನಾಗ್ತಾ ಇದೆ, ನಾನು ಆಹಾರ ಕೇಳಿದೆ ಆಹಾರ ಬಂತು, ಪಾನೀಯ ಕೇಳಿದ ಕೂಡಲೇ ಪಾನೀಯ ಕೂಡ ಬಂತು, ಇಲ್ಲೇನು ದೆವ್ವಗಳಿರಬಹುದು ಅಂದುಕೊಂಡು ಸುತ್ತಲೂ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಭೂತಗಳು ಪ್ರತ್ಯಕ್ಷ ಆಗ್ತದೆ. ಅವುಗಳನ್ನ ನೋಡಿದ ಕೂಡಲೇ ಅವನಿಗೆ ಭಯ ಆಗ್ಲಿಕ್ಕೆ ಶುರುವಾಗ್ತದೆ. ಈಗ ಈ ಭೂತಗಳನ್ನ ನನ್ನ ಹಿಂಸೆ ಮಾಡಬಹುದು ಅಂದ್ಕೊಳ್ತಾನೆ. ಮತ್ತೆ ಆ ದೆವ್ವಗಳು ಇವನಿಗೆ ಹಿಂಸೆ ಮಾಡಲಿಕ್ಕೆ ಶುರು ಮಾಡ್ತದೆ. ಈಗ ಈ ದೆವ್ವಗಳು ನನ್ನನ್ನು ಸಾಯಿಸಬಹುದು ಅಂದ ಕೂಡಲೇ ಆ ದೆವ್ವಗಳು ಅವನನ್ನ ಸಾಯಿಸಿಬಿಡ್ತದೆ ಕೂಡ. ಶ್ರೋತೃಗಳೇ, ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವನು ಕೂತದ್ದು ಒಂದು ವರ ನೀಡುವ ಮರ ಅಥವಾ ಕಲ್ಪವೃಕ್ಷದ ಕೆಳಗೆ. ಹೀಗಾಗಿ ಅವನು ಅಂದುಕೊಂಡದ್ದೆಲ್ಲ ನಿಜ ಆಗ್ತಾ ಇತ್ತು. ಒಂದು ಸುಸ್ಥಿರವಾದ ಮಾನವನ ಮನಸ್ಸು ಕೂಡ ಕಲ್ಪವೃಕ್ಷ ಇದ್ದ ಹಾಗೆ. ಹಾಗಾಗಿ ನಾವು ನಮ್ಮ ಮನಸ್ಸಲ್ಲಿ ಏನಾದರೂ ಕೇಳಿಕೊಂಡ್ರೆ ಅದು ಸಾಧ್ಯ ಆಗ್ತದೆ. ಜೀವನದಲ್ಲಿ ನಾವು ಸದಾಕಾಲ ಒಂದು ಕಲ್ಪವೃಕ್ಷದ ಕೆಳಗೆ ಕುಳಿತಿರ್ತೀವಿ. ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಕಲ್ಪವೃಕ್ಷವಾಗುವಂತೆ ರೂಪಿಸಿಕೊಳ್ಬೇಕು, ಹುಚ್ಚಿನ ಮೂಲವಾಗಿ ಅಲ್ಲ. ಕೇಳಿ ಶ್ರೀ ದಾನಮ್ಮ ದೇವಿ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ.

ಕೇಳುಗರೆ, ಮನುಷ್ಯನ ಮನಸ್ಸೇ ಹಾಗೆ. ಅದು ದಾರ ಹರಿದುಬಿಟ್ಟ ಗಾಳಿಪಟದಂತೆ, ಎಲ್ಲಿ ಬೇಕಾದರೂ ಅದು ತಿರುಗ್ತಾನೆ ಇರ್ತದೆ. ಕೆಲವೊಮ್ಮೆ ಆಲೋಚನೆಗಳು ಬಾಹ್ಯಾಕಾಶವನ್ನು ಮೀರುವಂತಿದ್ರೆ ಮತ್ತೊಮ್ಮೆ ನಮ್ಮ ಮನಸ್ಥಿತಿ ಪಾತಾಳ ಹಿಡಿತದೆ. ಇನ್ನೇನು ವಿಶ್ವವನ್ನೇ ಗೆದ್ದುಬಿಟ್ಟೆ ಎಂದು ತಿಳಿಯುವ ಮೊದಲೇ ನಮ್ಮ ಮನಸ್ಸು ಬೇರೆ ಕಡೆಗೆ ತಿರುಗುಬಿಟ್ಟಿರ್ತದೆ. ಮನಸ್ಸು ಹಾಗೂ ಭಾವನೆಗಳನ್ನ ಹಿಡಿದಿಡುವುದು ತುಂಬಾ ಕಷ್ಟ. ಇದರಿಂದ ಹೊರಗೆ ಬರಲಿಕ್ಕೆ ತುಂಬಾ ಕಷ್ಟ ಇದೆ. ಆದರೂ ಮನಸ್ಸಿನಲ್ಲಿರುವ ಹಲವಾರು ಯೋಚನೆಗಳು, ಉತ್ತರಕ್ಕಾಗಿ ಕಾಯುತ್ತಿರುವ ಪ್ರಶ್ನೆಗಳು, ಉತ್ತರ ಸಿಗದಿರುವ ಒಗಟುಗಳು, ಹಳೆಯ ನೆನಪುಗಳು, ಹೊಸ ಯೋಚನೆಗಳು ಪಕ್ಷಿಗಳ ಹಾಗೆ ಚಿಲಿಪಿಲಿಸದ್ದು ಮಾಡ್ತಾನೆ ಇರ್ತವೆ. ಇವುಗಳ ಮಿಶ್ರಣವನ್ನು ಕಲ್ಪಿಸಿಕೊಂಡ್ರೆ ಕಲ್ಪನಾ ಲೋಕದಿಂದ ಹೊರಬರಲಿಕ್ಕೆ ಕಷ್ಟ ಆಗ್ತದೆ. ಮನಸ್ಸನ್ನು ಇಷ್ಟು ಸುಂದರವಾಗಿ ಸೃಷ್ಟಿಸಿದ ಆ ಕಾರಣದ ಶಕ್ತಿಗೆ ಪ್ರಣಾಮಗಳನ್ನು ಹೇಳ್ತಾ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಅಮ್ಮಂಡ ಸೋನಿ ಪೂವಣ್ಣ. ಸಮಯ 10:46, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದ್ವಾನ್ ಮಧುರೈ ಜಿಎಸ್ ಮಣಿ ಅವರ ಹಾಡುಗಾರಿಕೆ, ತ್ಯಾಗರಾಜರ ಕೃತಿ, ಶುಭ ಪಂತುವರಾಳಿ ರಾಗ ಮಿಶ್ರ ಛಾಪುತಾಳ.

0: ಆಕಾಶವಾಣಿ ಮಡಿಕೇರಿ, ಸಮಯ 10:31:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಪ್ರಿಯ ಶ್ರೋತೃಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ರೀತಮ್ ಅವರ ಧ್ವನಿಯಲ್ಲಿ ಬರ್ಫಿ ಚಿತ್ರದ ಗೀತೆ. ಸ್ವನಂದ್ ಕಿರ್ಕಿರೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್. ಹಾಡಿದ್ದಾರೆ ನಿಖಿಲ್ ಪಾಲ್ ಜಾರ್ಜ್ ಹಾಗೂ ಶ್ರೇಯಾ ಘೋಷಾಲ್.

ಇನ್ನು ಮುಂದೆ ಕೇಳೋಣ ಶಂಕರ್ ಮಹಾದೇವನ್ ಹಾಗೂ ಅಲಿಸಾ ಮೆಂಡೋಸಾ ಅವರ ಧ್ವನಿಯಲ್ಲಿ ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಚಿತ್ರದ ಗೀತೆ. ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ನೀಡಿದ್ದಾರೆ ಕೈಲಾಶ್ ಖೇರ್.

ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಎಆರ್ ರೆಹಮಾನ್ ಅವರು ಸಂಗೀತ ನೀಡಿರುವ ತಮಾಷಾ ಚಿತ್ರದ ಗೀತೆ ಮೋಹಿತ್ ಚೌಹಾನ್ ಅವರ ಧ್ವನಿಯಲ್ಲಿ

ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಆಲಿಸುತ್ತಿರುವಿರಿ. ಈಗ ಸಮಯ 10:46:50. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕೇಳೋಣ War 2 ಚಿತ್ರಕ್ಕೆಂದು ಅರಿಜಿತ್ ಸಿಂಗ್ ಹಾಗೂ ನಿಖಿತಾ ಗಾಂಧಿ ಅವರು ಹಾಡಿರುವ ಈ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ವಿಶಾಲ್ ಶೇಖರ್ ಅವರ ಸಂಗೀತ ಸಂಯೋಜನೆ ಇರುವ ಗೋರಿ ತೇರೆ ಪ್ಯಾರ್ ಮೇ ಚಿತ್ರದ ಗೀತೆ, ಸಾಹಿತ್ಯ ಅನ್ವಿತಾ ದತ್ ಅವರದ್ದು, ಹಾಡಿದ್ದಾರೆ ಮಿಲ್ಕಾ ಸಿಂಗ್, ಮಮತಾ ಶರ್ಮಾ ಹಾಗೂ ಶ್ರುತಿ ಪ್ರತಾಪ್.

ಪ್ರಿಯ ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಚಿನ್ಮಯಿ ಶ್ರೀಪಾದ ಹಾಗೂ ಶೇಖರ್ ರಾವ್ಜಿಯಾನಿ ಅವರು ಹಾಡಿರುವ ಹಸಿ ತೋ ಫಸಿ ಚಿತ್ರದ ಗೀತೆ. ಸಾಹಿತ್ಯ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ, ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮವು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಪಿಎಂ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಈ ಕುರಿತು ಮಾತನಾಡಲಿದ್ದಾರೆ ಯೋಗೇಶ್ ಎಂಎನ್. ಈ ಕಾರ್ಯಕ್ರಮವು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಸಂಜೆ 5:00 ನಮ್ಮ ನಿಲಯದಿಂದ ಪ್ರಸಾರವಾಗುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಕುಟುಂಬದ ಕೇಂದ್ರ ಬಿಂದು ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ಸಣ್ಣುವಂಡ ಬಿ ತೇಜ. ಬಳಿಕ ಮಡಿಕೇರಿಯ ಕೃಪಾ ದೇವರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನ. ನಿರ್ವಹಣೆ ಪಿಎಂ ಜಗದೀಶ್.
1: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
2: ಮಡಿಕೇರಿ ಆಕಾಶವಾಣಿ.
1: ಹೌದು,
3: ಉಲ್ಲಾಸದ ಮಳೆ ಜಿನ್ನು ಗೊತ್ತಿದೆ.
4: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
2: ಹೌದು.
3: ಮುಂಜಾನೆಯು ನೀ, ಮುಸ್ಸಂಜೆಯು ನೀ, ನನ್ನೆದೆಯ ಬಡಿತವು ನೀ.
1: ಗೂಗಲ್ ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯ.

ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ. ರೇಡಿಯೋ ಸಮಯ 11:02. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರ. ಪ್ರಿಯ ಶ್ರೋತೃಗಳೇ, ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ನೆನಪಿರಲಿ ಚಿತ್ರದ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ಚಿತ್ರ ಅವರ ಧ್ವನಿಯಲ್ಲಿ

ಸಿಂಪಲ್ ಆಗೊಂದು ಲವ್ ಸ್ಟೋರಿ ಚಿತ್ರದ ಈ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಸಿದ್ದು ಕೋಡಿಪುರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಜೆ ಭ

ಪ್ರಿಯ ಶ್ರೋತೃಗಳೇ, ಇನ್ನು ಕೇಳೋಣ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಸಂಗೀತ ನೀಡಿರುವ ಕೋಟಿ ಚಿತ್ರದ ಗೀತೆ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ.

0: ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು ಒಂದು ಡ್ರೈನ್ ಒಳಗಡೆ. ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು. ಆಮೇಲೆ ಅದೆಲ್ಲ ಹಾಕೊಂಡು ಹೊರಟಾಯ್ತು. ಅದೇ ಕತೆ,
1: ಅದೇ ಕತೆ. ಇದೇ ಭಾನುವಾರ ಅಂದರೆ ಮೇ 17 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ
2: ಸಿಂಚನ
1: ಪುಟ್ಟ ಮಕ್ಕಳ ಕನ್ನರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಪಕ್ಷಿ ಪ್ರೇಮಿ, ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
0: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಆ ಗುಬ್ಬಚ್ಚಿಗಳ ಆಹಾರನ ಸಿಗಲ್ಲ.
1: ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

ರೇಡಿಯೋ ಸಮಯ 11:17 ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸುಪ್ರಿಯಾ ಲೋಹಿತ್ ಹಾಗೂ ಅಭಿನಂದನ್ ಮಹಿಶಾಲೆ ಅವರ ಧ್ವನಿಯಲ್ಲಿ ಚಮಕ್ ಚಿತ್ರದ ಗೀತೆ. ಅರ್ಜುನ್ ಲೂಯಿಸ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜುದಾ ಸ್ಯಾಂಡಿ.

ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯವಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಈ ಗೀತೆ ಸಂಗೀತ ರಚಿಸಿ ಹಾಡಿದ್ದಾರೆ ವಾಸುಕಿ ವೈಭವ್.

ಇನ್ನು ಕೇಳೋಣ ಸಂಜಿತ್ ಹೆಗ್ಡೆ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ 99 ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ

0: ತಜ್ಞರು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
1: ಬೆಳಕ ಹುಡುಕುತ
0: ನಿರೀಕ್ಷಿಸಿ
1: ನೇರ ಫೋನಿನ್ ಕಾರ್ಯಕ್ರಮ.
0: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
2: ಬೆಳಕ ಹುಡುಕುತ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಸಮಯ 11:17. ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಒಂದು ಮೊಟ್ಟೆಯ ಕತೆ ಚಿತ್ರದ ಈ ಗೀತೆ. ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದಾರೆ ಮಿಥುನ್ ಮುಕುಂದನ್, ಸಾಹಿತ್ಯ ವಿಶ್ವನಾಥ್ ರಾವ್ ಹಾಗೂ ರಾಜ್ಬಿ ಶೆಟ್ಟಿ.
3: ಚಂದ ಅವಳ ಕಿರುಲಚ್ಚೆ.

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮಣಿಕಂಠ ಕದ್ರಿ ಅವರು ಸಂಗೀತ ನೀಡಿರುವ ಪೃಥ್ವಿ ಚಿತ್ರದ ಗೀತೆ ಹರಿಹರನ್ ಹಾಗೂ ಅನಿತಾ ಅವರ ಧ್ವನಿಯಲ್ಲಿ.

ಚಿನ್ಮಯಿ ಹಾಗೂ ಸಂಜಿತ್ ಹೆಗ್ಡೆಯವರು ಹಾಡಿರುವ ಈ ಗೀತೆಗೆ ಸಾಹಿತ್ಯ ಧನಂಜಯ್ ರಂಜನ್ ಅವರದ್ದು, ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್. ಚಿತ್ರ ದಿಯಾ.

ಈಗ ಕೇಳೋಣ ಮೋಹನ್ ಹಾಗೂ ಶಮಿತಾ ಮಲ್ನಾಡ್ ಅವರ ಧ್ವನಿಯಲ್ಲಿ ಬಿರುಗಾಳಿ ಚಿತ್ರದ ಈ ಹಾಡು. ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದ್ದು, ಸಂಗೀತ ನೀಡಿದ್ದಾರೆ ಅರ್ಜುನ್.

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮವು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನೇರ ಪ್ರಸಾರದಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಡಂಗುರವನ್ನು ಆಲಿಸುತ್ತಿರುವಿರಿ. ಈಗ ಸಮಯ 11:47:31. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜಾಕಿ ಚಿತ್ರದ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರು ಸಂಗೀತ ನೀಡಿರುವ ಹಾಗೆ ಸುಮ್ಮನೆ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವೆಂಕಟೇಶ್, ಡಿಸಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕಾಂತಾರ ಚಿತ್ರದ ಗೀತೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಳಪೆ ಔಷಧಿಗಳನ್ನು ಪತ್ತೆಹಚ್ಚಿ ನಿಯಂತ್ರಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ವಿಶೇಷ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನೂತನ ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರ್ಷಿಕ ಸರಾಸರಿ 450 ಔಷಧಿಗಳು ಪ್ರಮಾಣಿತ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. 2025-26 ಸಾಲಿನಲ್ಲಿ 1,85,00,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಿಂಪಡೆಯಲಾಗಿದೆ. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಔಷಧಿಗಳ ಮಾರಾಟದ ಮೇಲೆ ಸಹ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಘೋಷಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಭಾಗವಾಗಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು. ಜೂನ್ 30-ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಎಂದು ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಎಲ್ಲ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
1: ರಾಷ್ಟ್ರ ಸೇವಾ ಕೆ ಲಿಯೇ ಪಹಲಾ ಕದಮ್ ಹೈ ಮತದಾನ್ ಇಸ್ಲಿಯೇ ಭಾರತ ಕಾ ಹರ್ ನಾಗರಿಕ್ ಜೊ 18 ವರ್ಷ ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೇ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೇ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನು ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶಕ ಅನುರೂಪ ಚುನಾವ ಆಯೋಗ ಹಮೇಶಾ ಮತದಾತಾಕ್ಕೆ ಸಾಥ್ ಹಾಂ ಹೈ ಔರ್ ರಹೇಗಾ.
0: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಹಾಗೂ ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಗ್ರಾಮೀಣ ಡಿವೈಎಸ್ಪಿ ಕಚೇರಿ ಆರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಅವರು ನಿರ್ದೇಶಿಸಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ ಬರಲಿದೆ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನವಲ್ಗುಂದ ಪೊಲೀಸ್ ಇಲಾಖೆಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಲಾದ ನೂತನ ಪೊಲೀಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಅವರು ಮಾತನಾಡಿದರು. ಹುಬ್ಬಳ್ಳಿ ಗ್ರಾಮೀಣ ನೂತನ ಡಿವೈಎಸ್ಪಿ ಕಚೇರಿಯು ನವಲ್ಗುಂದ್ ಅಣ್ಣಿಗೇರಿ ಕುಂದಗೋಳ್ ಗುಡಗೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಾವಣಗೆರೆ ಕಲಬುರಗಿ ಉಡುಪಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು 3 ಮೃತಪಟ್ಟಿದ್ದಾರೆ. ಸೇಡಂ ತಾಲೂಕು ಪಾಕಾಲ ಗ್ರಾಮದ 62 ವಯಸ್ಸಿನ ಲಕ್ಷ್ಮಣ್ ಬಡಿಗೇರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮರಡಿ ಗ್ರಾಮದ 19 ವಯಸ್ಸಿನ ದುಂಡಪ್ಪ ಬಿ ಕವನಾಳ್ ಅಜಯ್, ಉಡುಪಿ ಜಿಲ್ಲೆ ಹೆಮ್ಮಾಡಿ ಆರಾಟೆ ಬಳಿ ಪಂಜಾಬ್ ಮೂಲದ ಕಾರ್ಮಿಕ 35 ಆಶುತೋಷ್ ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ಮನೆ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಲಾ 5 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಸೇರಿದಂತೆ ಸಂಬರಗಿ ನಾಗನೂರು ತಾಂಶಿ ಗ್ರಾಮಗಳಲ್ಲಿ ಗಾಳಿಯಬ್ಬರಕ್ಕೆ 30 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿವೆ. ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಿರುವ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಡೆದಾಳುವ ನೀತಿಗೆ ಕೈಹಾಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು,

ಹಿಜಾಬ್ ವಿವಾದದ ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆಗೆ ಬಾಕಿ ಇವೆ. ವಿದ್ಯಾರ್ಥಿಗಳಲ್ಲೂ ವಿಭಜನೆ ನೀತಿ ಅನುಸರಿಸಿ ಶೈಕ್ಷಣಿಕ ಶಿಸ್ತನ್ನು ಹದಗೆಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು, ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪ್ರತಿಗಳ ಸಮೀಕ್ಷೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳೆಕಟ್ಟಿ ಹಾಗೂ ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ತಿಳಿಸಿದ್ದಾರೆ. ಸಂಗ್ರಹಿಸಲಾದ ಹಸ್ತಪ್ರತಿಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿರುವ ನ್ಯಾಷನಲ್ ರೆಸ್ಪಾನ್ಸ್

0: ಜಾಲತಾಣಕ್ಕೆ ಅಪ್ಲೋಡ್ ಮಾಡಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ.
3: ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮ ಕೇಳೋಣ. ಮೊದಲನೇದಾಗಿ ಪುರಂದರದಾಸರ ಒಂದು ಕೃತಿ, ಗಜಮದನಾ ಬೇಡುವೆ ಗೌರಿ ತನಯ.

ಇದುವರೆಗೆ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಅಹಲ್ಯ ಬಿ ಕುಲಕರ್ಣಿ, ಶ್ರೀಮತಿ ಸುಶ್ರಿತಾ ವಿ ಕುಲಕರ್ಣಿ, ಶ್ರೀಮತಿ ಸುನೀತಾ ಸಿ ಕುಲಕರ್ಣಿ, ಶ್ರೀಮತಿ

0: रमा हेच कुलकर्णी, श्रीमती स्मिता एस मोगेकर, श्रीमती स्फूर्ति आर जुर्टी. ಈ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡಿದವರು ತಬಲಾ ಸಾಥ್ ಪವನ್ ಜೋಶಿ, ಹಾರ್ಮೋನಿಯಂ ಸಾಥ್ ಡಾಕ್ಟರ್ ಸುನಂದ ಸಾಲ್ವಾಡಗಿ.
1: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಇದುವರೆಗೆ ಪ್ರಸಾರವಾಯಿತು.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:31:15.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ
4: ಕೇಳುಗರೆ ಈಗ ಮಕ್ಕಳಿಗೆ ರಜೆಯ ಕಾಲ ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ ಅದರ ನೆನಪೇ ಸವಿಯು
5: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು
4: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ ಮಕ್ಕಳು ಆಟ ಆಡುವಾಗ ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ
6: ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ ಅಮ್ಮ ಬೇಕೆ ಬೇಕು ನಂಗೆ ಚಂದ್ರ ಆಡೋಕೆ
4: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು
1: ಪ್ರಿಯ ಶ್ರೋತೃಗಳೇ ಗಮನಿಸಿ ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮವು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ಆಕಾಶವಾಣಿ ಮಡಿಕೇರಿ ಈಗ ಸಮಯ 12:35 ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ

ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ. ಇವರೊಂದಿಗೆ ಅರಕಲಗೋಡು ವಿ ಮಧುಸೂದನ್.

0: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಬಾಣಂತಿಯರನ್ನ ನಮ್ಮ ಮನೆಗಳಲ್ಲಿ ಹೇಗೆ ನೋಡಿಕೊಳ್ಳಬೇಕು, ಅವರ ಆರೋಗ್ಯ ಹೇಗಿರಬೇಕು, ನಮ್ಮ ಆರೈಕೆ ಹೇಗಿರಬೇಕು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್.
0: ಬಾಣಂತನ ಅಂತ ಹೇಳಿ ನಾವು ಕರಿತೇವೆ, ಈ ಬಾಣಂತನದ ಅವಧಿ ಎಷ್ಟಾಗಿರುತ್ತೆ?
1: ಸರ್, ಇದು ಬಾಣಂತನ ಅಥವಾ ಪೋಸ್ಟ್ ನೇಟಲ್ ಪೀರಿಯಡ್ ಅಥವಾ ಪ್ಯೂರ್ ಪೇರಿಯಂ ಅಂತ ಹೇಳ್ತೀವಿ. ಸೊ ಏನು ಅಂತಂದ್ರೆ, ಒಂದು ಮಹಿಳೆ ಗರ್ಭಿಣಿಯಾದಾಗ ಅವಳ ದೇಹದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆ ವ್ಯತ್ಯಾಸಗಳೇನಿದೆ, ಆ ದೇಹ ಸ್ಥಿತಿ ಏನಿದೆ, ಅದು ಗರ್ಭಧಾರಣೆಗೂ ಮುನ್ನ ಇರತಕ್ಕಂತಹ ಸ್ಥಿತಿಗೆ ಮರಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ 6-8 ವಾರ. ಸೊ ಹಾಗಾಗಿ ಈ ಹೆರಿಗೆಯ ನಂತರದ ದಿನದಿಂದ 6 ವಾರಗಳವರೆಗೆ ಒಂದು ಬಾಣಂತನದ ಅವಧಿ ಅಥವಾ ಒಂದು ಪೋಸ್ಟ್ ನೇಟಲ್ ಪೀರಿಯಡ್ ಅಂತ ನಾವು ಅದನ್ನ ಕರಿತೀವಿ.
0: ಈ ಬಾಣಂತನದ ಆರೈಕೆ ಯಾಕೆ ಮುಖ್ಯ ಅಂತ ಹೇಳಿ ತಾವು ವೈದ್ಯರಾಗಿ ಹೇಳ್ತೀರಿ?
1: ನಾವು ಈ ಸಮಯದಲ್ಲಿ ಅವಳ ಆರೈಕೆ ಹೇಗೆ ಮಾಡ್ತೀವಿ, ಅದರ ಮೇಲೆ ಅವಳ ಆರೋಗ್ಯ ನಿಂತಿರುತ್ತೆ. ಅದು ಸಹಜ ಸ್ಥಿತಿಗೆ ಮರಳಲು ಮತ್ತೆ ಅವಳ ಆರೋಗ್ಯ ಚೇತರಿಸಿಕೊಳ್ಳೋದ್ರಿಂದ ಅವಳ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಅವಳ ಆರೋಗ್ಯ ಮತ್ತು ಆರೈಕೆ ಕಡೆ ಹೆಚ್ಚಿನ ಗಮನ ಹರಿಸಿದಲ್ಲಿ ಮುಂದೆ ಅವಳು ಮತ್ತೆ ಅವಳ ಮಗು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಆರೈಕೆ ಅಂತ ಅಂದಾಗ ಆಹಾರ, ನೀರು, ವಿಶ್ರಾಂತಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಆಹಾರದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ಇಂಥದ್ದನ್ನ ತಿನ್ಬೇಕು, ಇಂಥದ್ದನ್ನ ತಿನ್ಬಾರ್ದು, ಇದನ್ನ ನಾವೇ ಹಾಕೊಂಡಿರ್ತಕ್ಕಂಥದ್ದು. ಈ ಬಾಣಂತಿಯರಿಗೆ ಆಹಾರದ ಕ್ರಮಗಳು ಹೇಗಿರ್ಬೇಕು ಅಂತ?
1: ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಗರ್ಭಿಣಿಯಾದಾಗಲಷ್ಟೇ ತಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಹೆರಿಗೆಯ ನಂತರ ಅದನ್ನ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಮತ್ತೆ ನೀವಾಗ್ಲೇ ಹೇಳಿದಾಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಅಂದ್ರೆ ಬಾಣಂತಿ ಯಾವ್ದಾದ್ರು ಒಂದು ಆಹಾರವನ್ನ ಸೇವಿಸಿದ್ರೆ ಮಗುಗೆ ಶೀತ ಆಗುತ್ತೆ ಅಂತನೋ, ಅಥವಾ ಹೊಟ್ಟೆ ಗಟ್ಟಿ ಆಗುತ್ತೆ, ಬೇದಿ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಬಾಣಂತಿಗೆ ಬರೀ ಮೆಣಸಿನ ಸಾರು ಕೊಡ್ತಕ್ಕಂಥದ್ದು, ಬೆಲ್ಲದನ್ನ ಕೊಡ್ತಕ್ಕಂಥದ್ದು ಅಂತದ್ದೇ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು. ತಾಯಿಗೆ ಆದಷ್ಟು ಪೌಷ್ಟಿಕ ಆಹಾರವನ್ನ ನಾವು ಕೊಡಬೇಕು. ಅದು ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಹಾಲು, ಮೊಟ್ಟೆ, ಮೊಳಕೆ ಕಾಳು, ಈ ತರ ಪೌಷ್ಟಿಕ ಆಹಾರವನ್ನ ಕೊಡೋದ್ರಿಂದ ಅವಳ ಆರೋಗ್ಯ ಚೇತರಿಸಿಕೊಡುತ್ತೆ, ಅವಳ ಆರೋಗ್ಯ ಸುಧಾರಿಸುತ್ತೆ. ಮತ್ತೆ ತಾಯಿ ಯಾವ ಆಹಾರವನ್ನ ಸೇವಿಸ್ತಾಳೆ ಅದರ ಆಧಾರದ ಮೇಲೆ ಹಾಲಿನಲ್ಲೂ ಕೂಡ ಪೌಷ್ಟಿಕಾಂಶಗಳು ಇರ್ತವೆ. ಸೊ ಹಾಲಿನ ಮೂಲಕ ಆ ಪೌಷ್ಟಿಕಾಂಶಗಳು ಮಗುವಿಗೆ ತಲುಪಿ ಮಗುವಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ಹಾಗಾಗಿ ಅವಳು ಪೌಷ್ಟಿಕ ಅಂಶ ಇರತಕ್ಕಂಥ ಆಹಾರವನ್ನೇ ಸೇವಿಸಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬಾಣಂತಿಯರಲ್ಲಿ ನಾವು ಸಾಮಾನ್ಯವಾಗಿ ಮಲಬದ್ಧತೆಯನ್ನ ನೋಡ್ತೀವಿ. ಸೊ ಹೆಚ್ಚಿನ ನಾರಿನಂಶ ಇರತಕ್ಕಂಥ ಆಹಾರವನ್ನ ಕೂಡ ಅವಳು ಸೇವಿಸಬೇಕು. ಇದರಿಂದ ಆ ಮಲಬದ್ಧತೆ ಆಗೋದು ಕೂಡ ನಾವು ತಡಿಬಹುದಾಗಿದೆ.
0: ಸಾಮಾನ್ಯ ಮನುಷ್ಯರು ಏನು ಆಹಾರಗಳನ್ನ ಸೇವನೆ ಮಾಡ್ತಾರೋ ಅದೆಲ್ಲವನ್ನು ಕೂಡ ಬಾಣಂತಿಯರು ಸೇವನೆ ಮಾಡಬಹುದು. ತಾವಾಗ್ಲೇ ಹೇಳಿದ್ರೆ ಬರೀ ಮೆಣಸಿನ ಸಾರನ್ನ ಕೂಡ ಅಂತದ್ದು, ಅದು 3 ಹೊತ್ತು ಕೂಡ ಅಂತದ್ದು, ವಾರಗಟ್ಲೆ ಕೂಡ ಅಂತದ್ದು ಇರುತ್ತೆ. ಇದನ್ನೇ ಕೊಟ್ಟಾಗ ಅದು ಏನು ತಪ್ಪು ಪರಿಣಾಮವನ್ನ ಉಂಟು ಮಾಡುತ್ತೆ?
1: ಸೊ ಸಾಮಾನ್ಯವಾಗಿ ಈ ಮೆಣಸಿನ ಸಾರನ್ನ ಯಾರು ಸೇವಿಸ್ತಾ ಇರ್ತಾರೋ ಅವರು 1-2 ವಾರದಲ್ಲಿ ಮಲಬದ್ಧತೆ ಆಗಿ ರಕ್ತ ಹೋಗುವಂತದ್ದು ಮಲದ ಜೊತೆ ಆತರ ಸಮಸ್ಯೆಯಿಂದ ಬರ್ತಾರೆ. ಮತ್ತೆ ಅವ್ರಿಗೆ ಈಗ ಗಾಯಗಳಿರ್ತವೆ, ಆ ಗಾಯಗಳು ಮಾಯಲಿಕ್ಕೆ ಕೂಡ ಅವ್ರಿಗೆ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ನಂತರ ಆಯಾಸ ಸುಸ್ತು ಇರುತ್ತೆ, ಸೊ ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವ ಆಗಿರುತ್ತೆ, ಸೊ ಅದರಿಂದ ಅವ್ರಿಗೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಕಬ್ಬಿಣಾಂಶ, ಪ್ರೋಟೀನ್ ಯುಕ್ತ ಮತ್ತೆ ಕ್ಯಾಲ್ಸಿಯಂ ಇರತಕ್ಕಂತ ಆಹಾರವನ್ನು ಸೇವಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ.
0: ಹಾಗಾಗಿ ಎಲ್ಲಾ ತರಹದ ಆಹಾರಗಳನ್ನು ಕೂಡ ಅವರು ಸೇವನೆಯನ್ನ ಮಾಡಬೇಕು. ಮನೆಯಲ್ಲಿ ಇರತಕ್ಕಂತ ಹಿರಿಯರು ಕೂಡ ಅಡ್ಡಿ ಆತಂಕಗಳನ್ನ ಮಾಡಬಾರ್ದು. ಬಹಳ ಮುಖ್ಯವಾಗಿ ಅವ್ರಿಗೆ ಬಾಣಂತಿಯರಿಗಿಂತಲೂ ಕೂಡ ಮಗುವಿನ ಮೇಲೆ ಹೆಚ್ಚಿದಿರುತ್ತೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ತುಂಬಾ ಅಡ್ಡಿ ಆತಂಕಗಳನ್ನ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಾಮಾನ್ಯ ಮನುಷ್ಯರು ಹೇಗೆ ನಾವು ಆಹಾರವನ್ನ ಸೇವನೆ ಮಾಡ್ತೀವೋ ಹಾಗೆ ಅವ್ರಿಗೂ ಕೂಡ ಆಹಾರವನ್ನ ಸೇವನೆಯನ್ನ ಮಾಡ್ಲಿಕ್ಕೆ
1: ಹೆರಿಗೆಯಾದ ಮೊದಲಿನ ಕೆಲ ದಿನಗಳು ಬಹಳ ಸುಲಭವಾಗಿ ಜೀರ್ಣವಾಗ್ತಕ್ಕಂತ ಆಹಾರವನ್ನ ಕೊಡಬೇಕು. ನಂತರದಲ್ಲಿ ಸಾಮಾನ್ಯವಾದ ಎಲ್ಲಾ ಆಹಾರವನ್ನು ಕೂಡ ಅವರು ಸೇವಿಸಬಹುದು.
0: ಇನ್ನು ನೀರು, ಇದಕ್ಕೂ ಕೂಡ ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡೋಂಥದ್ದನ್ನು ನೋಡ್ತಾ ಇರ್ತೀವಿ. ನೀರಿನ ಸೇವನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ
1: ನಾವು ನೋಡ್ತೀವಿ. ಬಾಣಂತಿಯರಲ್ಲಿ ಮೈಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರು ಇಂಗಬೇಕು, ಈ ತರ ಒಂದು ಹಲವಾರು ತಪ್ಪು ಕಲ್ಪನೆಗಳಿಂದ ಬಾಣಂತಿಯರಿಗೆ ನೀರನ್ನೇ ಕೊಡೋದಿಲ್ಲ. ಆದರೆ ತಾಯಿಗೆ ಯಥೇಚ್ಛವಾಗಿ ನೀರನ್ನ ಕೊಡಬೇಕು. ಅವಳು ಚೆನ್ನಾಗಿ ಹೈಡ್ರೇಟ್ ಆಗಿದ್ದ ಸಂದರ್ಭದಲ್ಲಿ ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಾಗುತ್ತೆ. ಸೊ ನೀರಿಗೆ ಯಾವುದೇ ರೀತಿಯ ಒಂದು ಕಡಿವಾಣವನ್ನ ಹಾಕದೆ ಯಥೇಚ್ಛವಾಗಿ ನೀರನ್ನ ಅವರು ತಾಯಂದ್ರೆ ಸೇವಿಸಬೇಕು.
0: ಸಾಮಾನ್ಯವಾಗಿ ನಾವು ಮನೆಗಳು

0: ಇಲ್ಲಿ ನೋಡಿರ್ತೀವಿ ಬಾಣಂತಿಯರಿಗೂ ಅಂತ ಅಂದಾಗ ಅವ್ರಿಗೆ ಹೆಚ್ಚಾಗಿ ಬಿಸಿನೀರನ್ನು ಕೊಡ ಅಂತ ಒಂದು ಪರಿಪಾಠ ಇರುತ್ತೆ. ಬಿಸಿನೀರನ್ನೇ ಸೇವನೆ ಮಾಡಬೇಕು, ಜೊತೆಗೆ ತಣ್ಣೀರನ್ನು ಕೂಡ ಮಾಡಬಹುದು.
1: ಎರಡನ್ನು ಸೇವನೆ ಮಾಡಬಹುದು. ಬಿಸಿ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅತಿಯಾದ ಬಿಸಿ ನೀರಿಂದ ಅವ್ರನ್ನ ಬೆವರಿಸಿ ಕುಡಿಯುವಷ್ಟು ಅಷ್ಟು ಬಿಸಿ ಬೇಕಾಗಿರೋದಿಲ್ಲ. ಕಾದಾರಿಸಿದ ನೀರನ್ನ, ಬಿಸಿ ನೀರನ್ನು ಕೂಡ ಅವರು ಸೇವಿಸಬಹುದು, ಏನು ತೊಂದರೆ ಇಲ್ಲ.
0: ಸಾಮಾನ್ಯವಾಗಿ ಬಾಣಂತಿಯರು ವಿಶ್ರಾಂತಿಯಲ್ಲೇ ಇರ್ತಾರೆ, ಅವರ ವಿಶ್ರಾಂತಿ ಹೇಗಿರಬೇಕು?
1: ಬಾಣಂತಿಯರಿಗೆ ವಿಶ್ರಾಂತಿ ಅಗತ್ಯನೇ, ಯಾಕಂದ್ರೆ ಹೆರಿಗೆಯ ನಂತರ ಒಂದು ಆಯಾಸ ಏನಿರುತ್ತೆ ಅದನ್ನಕ್ಕೋಸ್ಕರ, ಮತ್ತೆ ಆರೋಗ್ಯ ಸುಧಾರಿಸಲು ಅವರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ಮತ್ತೆ ಮೊದಲ ಒಂದು 3 ತಿಂಗಳು ಏನಾಗಿರುತ್ತೆ ಅಂದ್ರೆ ಮಕ್ಕಳು ರಾತ್ರಿ ಹೊತ್ತು ಮಲಗೋದಿಲ್ಲ, ಆಕ್ಟಿವ್ ಆಗಿರ್ತಾರೆ, ಪದೇ ಪದೇ ಎದೆಹಾಲು ಉಣಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನಿದ್ರಾನು ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವರು ವಿಶ್ರಾಂತಿಯನ್ನ ಪಡಿಬೇಕು. ಆದಷ್ಟು ಮಗು ಬೆಳಗಿನ ಹೊತ್ತು ಮಲಗಿದ್ದ ಸಮಯದಲ್ಲಿ ತಾಯಿ ಕೂಡ ವಿಶ್ರಾಂತಿ ಪಡೆಯೋದ್ರಿಂದ ಅವರ ಮನಸ್ಸು ಕೂಡ ಒಂದು ಉಲ್ಲಾಸ ಭರಿತವಾಗಿರುತ್ತೆ. ವಿಶ್ರಾಂತಿ ಅಗತ್ಯ, ಆದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋದು ಅವಶ್ಯಕತೆ ಇಲ್ಲ.
0: ವಾಸ್ತವವಾಗಿ ನಿಮ್ಮ ಒಂದು ಪರಿಭಾಷೆಯಲ್ಲಿ ವಿಶ್ರಾಂತಿ ಅಂತ ಅಂದ್ರೆ ಏನ್ ಮೇಡಮ್? ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಷ್ಟೇ ವಿಶ್ರಾಂತಿಯಾ, ಅಥವಾ ಏನು ವಿಶ್ರಾಂತಿ ಅಂತ ಅಂದ್ರೆ?
1: ವಿಶ್ರಾಂತಿ ಒಂದು ದೈಹಿಕವಾಗಿನೂ ಕೂಡ ಅವರಿಗೆ ಬೇಕಾಗಿರುತ್ತೆ, ಅದು ನಿದ್ರೆ ರೂಪದಲ್ಲಿ ಇರಬಹುದು ಅಥವಾ ಮಗು ಮಲಗಿದಾಗ ಹಾಗೆ ರೆಸ್ಟ್ ಮಾಡುವಂತದ್ದು ಇರಬಹುದು. ಇನ್ನೊಂದು ಎಮೋಷನಲ್ ರೆಸ್ಟ್ ಕೂಡ ಬೇಕಾಗಿರುತ್ತೆ, ಮಾನಸಿಕವಾಗಿ ಕೂಡ ಅವರಿಗೆ ರೆಸ್ಟ್ ಬೇಕಾಗಿರುತ್ತೆ. ನಾವು ಯೂಶಲಿ ನೋಡೋ ಹಾಗೆ ಹೆರಿಗೆ ಆದ ಸಂದರ್ಭದಲ್ಲಿ ತುಂಬಾ ಜನ ವಿಸಿಟರ್ಸ್ ಎಲ್ಲ ಇರ್ತಾರೆ, ಅವ್ರನ್ನು ಕೂಡ ಅವ್ರು ಮಾತಾಡ್ಸೋಂಥದ್ದು, ಮಗುವಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಎಮೋಷನಲಿ ತುಂಬಾನೇ ಅವರಿಗೆ ಒಂದು ಬರ್ಡನ್ ಆಗುವಂತ ಸಾಧ್ಯತೆ ಇರುತ್ತೆ ಹೆರಿಗೆ ಆದ ಕೆಲವು ದಿನಗಳು. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಎಮೋಷನಲ್ ರೆಸ್ಟ್ ಮತ್ತೆ ಫಿಸಿಕಲ್ ರೆಸ್ಟ್ ಎರಡು ಕೂಡ ಬೇಕಾಗುತ್ತೆ.
0: ರೆಸ್ಟ್ ಅಂದ್ರೆ ಸುಮ್ಮನೆ ಮಲಗಿಸ್ಬಿಡ ಅಂತದ್ದು ಅಷ್ಟೇ ಅಲ್ಲ, ಅವ್ರಿಗೆ ಎಲ್ಲಾ ತರದ ಮಾನಸಿಕವಾಗಿಯೂ ಕೂಡ ಅವ್ರಿಗೆ ಒಂದು ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗುತ್ತೆ.
1: ಮತ್ತೆ ತಾಯಿ ಮಗು ಒಂದು ಪಕ್ಕದಲ್ಲೇ ಮಲಗಿ ಅದರ ಆರೈಕೆ ಮಾಡೋದ್ರಿಂದ ಅವರನ್ನ ನಡುವಿನ ಒಂದು ಬಾಂಧವ್ಯನು ಕೂಡ ಚೆನ್ನಾಗಾಗುತ್ತೆ.
0: ಇನ್ನು ಯಾವುದೇ ವ್ಯಕ್ತಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಅವ್ರಿಗೆ ವ್ಯಾಯಾಮ ಕಡಾಖಂಡಿತವಾಗಿ ಬೇಕಾಗುತ್ತೆ. ಈ ಬಾಣಂತಿಯರಲ್ಲಿ ವ್ಯಾಯಾಮದ ಕ್ರಮಗಳು ಹೇಗಿರಬೇಕು?
1: ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಸಹಜ ಹೆರಿಗೆ ಆದವರಿಗೆ 3 ವಾರಗಳವರೆಗೆ, ಮತ್ತೆ ಸಿಸೇರಿಯನ್ ಹೆರಿಗೆ ಆದವರಿಗೆ 6 ವಾರಗಳವರೆಗೆ ಒಂದು ಲಘು ವ್ಯಾಯಾಮವನ್ನ ಮಾಡ್ಲಿಕ್ಕಷ್ಟೇ ನಾವು ಅಡ್ವೈಸ್ ಮಾಡ್ತೀವಿ. ಅದು ಕತ್ತಿನ ಭಾಗ ಇರ್ಬೋದು, ಕೈ ಭಾಗ ಮತ್ತೆ ಕಾಲಿನ ಭಾಗಗಳಿಗೆ ವ್ಯಾಯಾಮ ಮಾಡ್ತಕ್ಕಂಥದ್ದು, ಮತ್ತೆ ವಾಕ್ ಮಾಡುವಂಥದ್ದು, ಈ ತರ ಒಂದು ಲಘುವಾದ ವ್ಯಾಯಾಮಗಳನ್ನ ಅವರು ಮಾಡ್ಕೊಳ್ಬಹುದು. ಮತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ತೊಡಗಿರುವಂಥದ್ದು ಸಾಕಾಗುತ್ತೆ. ನಂತರದ ದಿನಗಳಲ್ಲಿ ಅವರು ಈ ಗರ್ಭಿಣಿಯಾದಾಗ ಏನಾಗಿರುತ್ತೆ ಅಂದ್ರೆ ಬೆನ್ನಿನ ಭಾಗದ ಮತ್ತೆ ಹೊಟ್ಟೆ ಭಾಗದ ಸ್ನಾಯುಗಳು ಬಲಹೀನ ಆಗಿರುತ್ತೆ, ಸಡಿಲಗೊಂಡಿರುತ್ತೆ. ಹಾಗೇನೆ ಪೆಲ್ವಿಕ್ ಫ್ಲೋರ್ ಅಂತ ನಾವು ಯೋನಿಯ ಭಾಗದ ಅದರ ಸುತ್ತಮುತ್ತ ಇರತಕ್ಕಂತ ಸ್ನಾಯುಗಳು ಕೂಡ ಸಡಿಲಗೊಂಡಿರುತ್ತೆ. ಅವರು ನಂತರದ ದಿನಗಳಲ್ಲಿ ಅದರ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚಿನ ಗಮನವನ್ನು ಕೊಟ್ಟು ಬೆನ್ನಿನ ಭಾಗ ಮತ್ತೆ ಹೊಟ್ಟೆ ಭಾಗ ಒಂದು ಬಲ ಪಡಿಸ್ತಕ್ಕಂತಹ ವ್ಯಾಯಾಮಗಳನ್ನ ಮಾಡ್ತಕ್ಕಂಥದ್ದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆ ಭಾಗಗಳು ಸಹಜ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗರ್ಭಿಣಿಯಾದಂತ ಸಂದರ್ಭದಲ್ಲಿ ಅವರು ಏನು ಒಂದು ಅತಿಯಾದ ತೂಕ ಆಗಿರುತ್ತೆ ಅಥವಾ ಅತಿಯಾದ ಬೊಜ್ಜು ಏನಿರುತ್ತೆ ಅದನ್ನ ಕರಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಕ್ರಮೇಣವಾಗಿ ಅವರು ವ್ಯಾಯಾಮವನ್ನ ಮಾಡ್ತಾ ಹೋಗ್ಬೇಕು.
0: ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಹೆರಿಗೆ ಆದಂತ ಸಂದರ್ಭದಲ್ಲಿ ಭಾರವನ್ನ ಎತ್ತಬಾರದು ಮತ್ತೆ ಬೇರೆ ಬೇರೆ ತರದಲ್ಲಿ ಮಾಡಬಾರದು ಅನ್ನುವಂಥದ್ದು ಇರುತ್ತೆ. ಅವರು ಏನೆಲ್ಲ ಜಾಗ್ರತೆಯನ್ನ ವಹಿಸಿ ಎಂತಹ ವ್ಯಾಯಾಮಗಳನ್ನ ಆಯ್ಕೆ ಮಾಡ್ಕೋಬೇಕು?
1: ಅದೇ 6 ವಾರಗಳ ನಂತರ ಲಘುವಾದ ವ್ಯಾಯಾಮವನ್ನ ಮಾಡಬೇಕು. ಆ ಗಾಯ ಮಾಯಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. 6 ವಾರಗಳ ನಂತರ ನಿಧಾನವಾಗಿ ಅವ್ರಿಗೆ ನೋವಿಲ್ಲದೆ ರೀತಿಯಲ್ಲಿ ನೋಡಿಕೊಂಡು ತೀರಾ ಎಕ್ಸರ್ಷನ್ ಅಂತ ಆಗಬಾರದು, ಕ್ರಮೇಣವಾಗಿ ವ್ಯಾಯಾಮದ ಒಂದು ತೀವ್ರತೆ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾ ಅವರು ಹೋಗ್ಬಹುದು. ಸೊ ಅದರಿಂದ ಗಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ.
0: ಇನ್ನು ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಉಡುಪು ಹೇಗಿರಬೇಕು?
1: ನಾವು ನೋಡಿರ್ತೀವಿ ಬಾಣಂತಿ ಅಂದ ತಕ್ಷಣ ಅವರು ಸ್ವೆಟರ್ ಹಾಕಿರ್ಬೇಕು, ಸ್ಕಾರ್ಫು, ಮಫ್ಲರು, ಕಾಲ್ಚೀಲ ಅನ್ನೋದು ಕಂಪಲ್ಸರಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ ಮನೇಲಿ ಇರ್ತಕ್ಕಂತ ಹಿರಿಯರು. ಆತರ ಮಾಡೋ ಅವಶ್ಯಕತೆ ಇಲ್ಲ, ಋತುಮಾನ ಹೇಗಿರುತ್ತೆ ಅದರ ಅನುಗುಣವಾಗಿ ಬಾಣಂತಿಯರು ಉಡುಪನ್ನ ಧರಿಸಬೇಕು. ಸಡಿಲವಾದ ಉಡುಪುಗಳು ಮತ್ತೆ ಕಾಟನ್ ಉಡುಪುಗಳನ್ನ ಧರಿಸೋದ್ರಿಂದ ಬಾಣಂತಿಯರು ಕಂಫರ್ಟಬಲ್ ಆಗಿರ್ತಾರೆ, ಎದೆ ಹಾಲು ಉಣಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಹವಾಮಾನಕ್ಕನುಗುಣವಾಗಿ ಅವರು ಉಡುಪನ್ನ ಧರಿಸಬೇಕು.
0: ಇನ್ನು ಹೆರಿಗೆಯಾದ ನಂತರ ಮತ್ತೆ ಬಾಣಂತನದ ಅವಧಿಯಲ್ಲಿ ಈ ವೈದ್ಯರಲ್ಲಿ ಯಾವ ಯಾವಾಗ ಅವರು ತಪಾಸಣೆಯನ್ನ ಮಾಡಿಸಿಕೊಳ್ಬೇಕು ಅನ್ನುವಂಥದ್ದು?
1: ಸಾಮಾನ್ಯವಾಗಿ ಹೆರಿಗೆಯಾದ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಅದು ಗಾಯದ ಸ್ಥಿತಿಯನ್ನ ನೋಡ್ಲಿಕ್ಕೆ, ಮತ್ತೆ ಎದೆ ಹಾಲು ಉಣಿಸ್ಲಿಕ್ಕೆ ಯಾವ್ದಾದ್ರು ಸಮಸ್ಯೆ ಇದೆಯಾ ಅಂತ ತಿಳ್ಕೊಳ್ಲಿಕ್ಕೆ, ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯಾ, ಸೊ ಈ ತರದ್ದು ನೋಡ್ಲಿಕ್ಕೋಸ್ಕರ, ಮತ್ತೆ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ಕೊಡೋದಕ್ಕೋಸ್ಕರ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಮತ್ತೆ 6 ವಾರಗಳ ನಂತರ ಇನ್ನೊಮ್ಮೆ ತಪಾಸಣೆಗೆ ಹೇಳ್ತೀವಿ. ಅಂದ್ರೆ ತಾಯಿಯ ದೇಹದ ಒಂದು ಗರ್ಭಕೋಶ ಇರ್ಬೋದು ಅಥವಾ ಗಾಯ ಇರ್ಬೋದು ಎಲ್ಲ ಸಹಜ ಸ್ಥಿತಿಗೆ ಮರಳಿದ್ಯಾ ಅಂತ ನೋಡ್ಲಿಕ್ಕೋಸ್ಕರ. ಕೆಲವೊಂದು ತಾಯಂದಿರಿಗೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇರುತ್ತೆ,

0: ರಕ್ತದೊತ್ತಡ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಫ್ರೀಕ್ವೆಂಟ್ ಆಗಿ ತಪಾಸಣೆಗೆ ಹೋಗಬೇಕಾದ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಆ ಗರ್ಭಿಣಿ ಆದಾಗ ಯಾವ ಆರೋಗ್ಯ ಸಮಸ್ಯೆಗಳಿರುತ್ತೆ ಅದು ಕೆಲ ಕಾಲದ ನಂತರ ಅಂದ್ರೆ ಬಾಣಂತಿಯಲ್ಲೂ ಕೂಡ ಸ್ವಲ್ಪ ಸಮಯದವರೆಗೂ ಅದು ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ನಿಯಮಿತವಾಗಿ ತಪಾಸಣೆಗೆ ಹೋಗ್ಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಶೀತ, ನೆಗಡಿ, ಕೆಮ್ಮು ಇದ್ದಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರು ಮೆಡಿಕಲ್ ಶಾಪ್ ಇಂದ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಬದಲು ವೈದ್ಯರನ್ನ ಕಂಡು ನಾವು ಎದೆ ಹಾಲು ಉಣಿಸ್ತಿದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ವೈದ್ಯರಿಗೆ ಕೊಟ್ಟು ಎದೆ ಹಾಲು ಉಣಿಸುವಾಗ ಯಾವ್ದು ಸುರಕ್ಷಿತವಾಗಿರುತ್ತೆ ಅಂತಹ ಮಾತ್ರೆಗಳನ್ನ ಅವರು ಬರೆಸಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ.
1: ಬಾಣಂತಿಯರಲ್ಲಿ ಕಬ್ಬಿಣ ಮತ್ತೆ ಕ್ಯಾಲ್ಸಿಯಂ ನ ಅಂಶ ಏನಿರುತ್ತೋ ಇದು ಬಹಳ ಮುಖ್ಯ. ಅದು ಪ್ರಸವ ಪೂರ್ವದಿಂದಲೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ನೀಡಲಾಗುತ್ತೆ, ಪ್ರಸವದ ನಂತರವೂ ಕೂಡ ಅದಕ್ಕೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಯಾವ್ಯಾವಾಗ ಎಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಕ್ಯಾಲ್ಸಿಯಂನ ಅಂಶವನ್ನ ಅವರು ಪಡೆದುಕೊಳ್ಬೇಕಾಗುತ್ತೆ.
0: ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗೋದ್ರಿಂದ ಬಾಣಂತಿಯರಿಗೆ ರಕ್ತಹೀನತೆ ಸಮಸ್ಯೆ ಕಾಡುತ್ತದೆ. ಸೊ ಹಾಗಾಗಿ ತಾಯಂದಿರು ಕಬ್ಬಿಣಾಂಶದ ಮಾತ್ರೆಗಳನ್ನ ಕನಿಷ್ಠ 3 ತಿಂಗಳವರೆಗೆ ಸೇವಿಸಬೇಕು. ಜೊತೆಗೆ ಕಬ್ಬಿಣಾಂಶ ಇರತಕ್ಕಂತ ಆಹಾರ ಸೇವನೆಯನ್ನು, ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು. ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವರು ಕನಿಷ್ಠ 6 ತಿಂಗಳವರೆಗೆ ಸೇವಿಸಬೇಕು. ಎದೆ ಹಾಲು ಉಣಿಸೋವರೆಗೂ ಅದನ್ನ ಕಂಟಿನ್ಯೂ ಕೂಡ ಅವರು ಮಾಡಬಹುದು. ಜೊತೆಗೆ ಕ್ಯಾಲ್ಸಿಯಂ ಇರತಕ್ಕಂತ ಆಹಾರವನ್ನ, ಹಾಲನ್ನ ಚೆನ್ನಾಗಿ ಅವರು ಸೇವಿಸಬೇಕು. ಆವಾಗ ಅವರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ಲ.
1: ಕೆಲವರು ಮಾತ್ರೆ ಬೇಡ ಆಗ್ಲಿಂದಲೂ ಕೂಡ ಸೇವನೆ ಮಾಡಿರ್ತೀವಿ, ಹಂಗಾಗಿ ಹಾಲು ಹಣ್ಣು ಇದ್ರಲ್ಲಿ ಒಂದಷ್ಟು ಮ್ಯಾನೇಜ್ ಮಾಡ್ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ, ಇದು ಸರಿಯೋ ತಪ್ಪ?
0: ಅದು ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಬಾಣಂತಿಯರಿಗೆ ಕನಿಷ್ಠ 100 ಮಿಲಿಗ್ರಾಮ್ಸ್ ಅಷ್ಟು ಐರನ್ ಅಂದ್ರೆ ಕಬ್ಬಿಣಾಂಶದ ಅವಶ್ಯಕತೆ ಇರುತ್ತೆ, 1500 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಆಹಾರದಲ್ಲೇ ಪೂರೈಸಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರದ ಜೊತೆಗೆ ಈ ಒಂದು ಸಪ್ಲಿಮೆಂಟ್ಸ್ ಅನ್ನ, ಮಾತ್ರೆಗಳನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ.
1: ಇನ್ನು ಪ್ರಸವದ ನಂತರ ಎದೆ ಹಾಲು ಉಣಿಸುವುದರ ಬಗ್ಗೆಯೂ ಕೂಡ ಅನೇಕ ತಪ್ಪು ಕಲ್ಪನೆಗಳು ಇದ್ದಾವೆ, ಗೊಂದಲಗಳು ಇದ್ದಾವೆ, ಇದರ ಬಗ್ಗೆ ತಾವೇನ್ ಹೇಳಿ?
0: ತಾಯಿ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಎದೆ ಹಾಲನ್ನ ಕುಡಿಸೋದ್ರಿಂದ ತಾಯಿಯಲ್ಲಿ ಒಂದು ಆಕ್ಸಿಟೋಸಿನ್ ಅಂತಕ್ಕಂತಹ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಇದು ಗರ್ಭಕೋಶನ ಸಂಕುಚಿತಗೊಳಿಸಿ ಹೆರಿಗೆ ಸಮಯದಲ್ಲಿ ಏನು ಗರ್ಭಕೋಶದಿಂದ ಒಂದು ರಕ್ತಸ್ರಾವ ಆಗುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಡೆಲಿವರಿ ಆದ ತಕ್ಷಣವೇ ಎದೆ ಹಾಲನ್ನ ಉಣಿಸ್ಬೇಕು. ಮತ್ತೆ ತಾಯಿ ಮಗುವಿನ ಬಾಂಧವ್ಯ ಕೂಡ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಫಸ್ಟ್ ಒಂದು 3 ದಿನಗಳು ತಾಯಿಗೆ ಅಷ್ಟಾಗಿ ಹಾಲು ಉತ್ಪತ್ತಿ ಆಗದೆ ಇರಬಹುದು. ಕಡಿಮೆ ಪ್ರಮಾಣದಲ್ಲಿ ಹಳದಿ ಬಣ್ಣದ ಒಂದು ಹಾಲು ಉತ್ಪಾದನೆ ಆಗುತ್ತೆ, ಇದನ್ನ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಅದನ್ನ ಕುಡಿಸಬಾರದು, ಅದನ್ನ ಚೆಲ್ಲಬೇಕು ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಹಾಗೆ ಮಾಡಬಾರದು, ಯಾಕಂದ್ರೆ ಈ ಹಾಲಿನಲ್ಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶಗಳಿರ್ತವೆ ಮತ್ತೆ ರೋಗ ನಿರೋಧಕ ಶಕ್ತಿಗಳಿರ್ತವೆ. ಸೊ ಹಾಗಾಗಿ ಈ ಹಾಲನ್ನು ಕೂಡ ಮಗುವಿಗೆ ಅವರು ಉಣಿಸ್ಬೇಕು. 2-3 ದಿನಗಳ ನಂತರ ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಕೆಲವೊಂದು ಮಹಿಳೆಯರಿಗೆ ಏನು ಒಂದು ಆತಂಕ ಇರುತ್ತೆ ಅಂದ್ರೆ ತಮಗೆ ಬರ್ತಕ್ಕಂತ ಹಾಲು ಮಗುವಿಗೆ ಸಾಕಾಗ್ತಿದೆಯೋ ಇಲ್ವೋ, ಆ ಒಂದು ಆತಂಕ ಇದ್ದೇ ಇರುತ್ತೆ ಮಹಿಳೆಯರಿಗೆ. ಮತ್ತೆ ಮನೇಲಿ ಇರತಕ್ಕಂತ ಹಿರಿಯರು ಕೂಡ ಅಯ್ಯೋ ನಮಗ್ ತುಂಬಾ ಬರ್ತಾ ಇತ್ತು, ಇವಳಿಗೆ ಹಾಲೇ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದಾಗ ಅವಳಿಗೆ ಇನ್ನೂ ಒಂದು ಗಾಬರಿ ಆತಂಕ ಉಂಟಾಗೋದು ಸಾಮಾನ್ಯ. ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ತಾಯಂದಿರು ನಾನು ಆಗ್ಲೇ ಹೇಳ್ದಂಗೆ ಪೌಷ್ಟಿಕಾಂಶ ಯುಕ್ತ ಆಹಾರವನ್ನ ಸೇವಿಸಬೇಕು, ಚೆನ್ನಾಗಿ ನೀರು ಮತ್ತು ಹಾಲನ್ನ ಸೇವಿಸಬೇಕು. ಜೊತೆಗೆ ಮಗುವಿಗೆ 2 ಗಂಟೆಗಳಿಗೊಮ್ಮೆ ಕನಿಷ್ಠ 10-15 ನಿಮಿಷಗಳವರೆಗೆ ಎದೆ ಹಾಲನ್ನ ಉಣಿಸೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗತ್ತೆ. ಎಷ್ಟು ಹಾಲು ಕುಡಿಸ್ತಾರೋ ಅಷ್ಟು ಹಾಲು ಉತ್ಪತ್ತಿ ಆಗುತ್ತೆ. ಮತ್ತೆ ವಾತಾವರಣನು ಕೂಡ ಹಾಗೆ ಇರಬೇಕು, ಪ್ರಶಾಂತವಾಗಿರಬೇಕು, ಏಕಾಂತದಲ್ಲಿ ಎದೆ ಹಾಲನ್ನ ಅವರು ಕುಡಿಸೋದ್ರಿಂದ ಕೂಡ ಉತ್ಪತ್ತಿ ಚೆನ್ನಾಗಾಗತ್ತೆ. ಮಗು ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಥವಾ ದಿನದಲ್ಲಿ ಒಂದು 24 ಗಂಟೆಗಳಲ್ಲಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡ್ತಿದೆ, ಮತ್ತೆ ಮಗುವಿನ ತೂಕ ಆ ಕಾಲಕ್ಕನುಗುಣವಾಗಿ ಹೆಚ್ಚಾಗ್ತಿದೆ ಅಂದಾಗ ತಾಯಿ ಅಂದ್ರೂ ಯಾವುದೇ ರೀತಿಯ ಆತಂಕ ಪಡೋ ಅವಶ್ಯಕತೆ ಇರಲ್ಲ, ಮಗುವಿಗೆ ಅವರಿಂದ ಬರ್ತಕ್ಕಂತ ಹಾಲು ಸಾಕಾಗ್ತಿದೆ ಅನ್ನೋದೇ ಆಗುತ್ತೆ. ಆನ್ ಡಿಮ್ಯಾಂಡ್ ಮಗು ಕೇಳಿದಾಗೆಲ್ಲ ಅವ್ರು ಎದೆ ಹಾಲನ್ನ ಕುಡಿಸ್ಬೇಕು. ಮಗು ಆಕ್ಟಿವ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಹೊತ್ತು ಎಚ್ಚರ ಇದೆ, ಆಕ್ಟಿವ್ ಆಗಿದೆ ಅಂದಾಗ ಅದು ಪದೇ ಪದೇ ಹಾಲನ್ನ ಕೇಳಂತ ಒಂದು ಸಾಧ್ಯತೆ ಇರುತ್ತೆ. ಗಂಟೆಗಳಿಗೊಮ್ಮೆ ಕೇಳಬಹುದು, ಅದೇ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕುಡಿಸಿದ್ರು ಸಾಕಾಗ್ಬಹುದು.
1: ಇತ್ತೀಚೆಗೆ ಒಂದು ಸಮಸ್ಯೆ, ಅವು ಹಾಲು ಕೇಳೋದಿಲ್ಲ ಮತ್ತೆ ಹಾಲು ಕುಡಿಯೋದಿಲ್ಲ ಅಂತ ಹೇಳಿ, ಈ ತರದ್ದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಾಗತ್ತೆ?
0: ಸಾಮಾನ್ಯವಾಗಿ ಆತರ ಮಗು ಹಾಲು ಕೇಳೋದಿಲ್ಲ ಅನ್ನೋದಿರೋದಿಲ್ಲ. ಯೂಶ್ವಲಿ ಏನು ಅಂತಂದ್ರೆ ಈ ಟಾಪ್ ಫೀಡ್ಸ್ ಕೊಡುವಂತ ಸಂದರ್ಭದಲ್ಲಿ ತಾಯಿ ಎದೆ ಹಾಲು ಸಾಕಾಗ್ತಿಲ್ಲ ಅನ್ಕೊಂಡು ಈ ಪೌಡರ್ ಅಥವಾ ಟಾಪ್ ಫೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುವಂತ ಸಂದರ್ಭದಲ್ಲಿ ಮಗು ಹೊಟ್ಟೆ ತುಂಬಿ ಹಾಲು ಕೇಳದೆ ಇರಬಹುದು ಅಷ್ಟೇ ಹೊರತು, ಸಾಮಾನ್ಯವಾಗಿ ಆರೋಗ್ಯವಾಗಿರ್ತಕ್ಕಂತ ಎಲ್ಲಾ ಮಕ್ಕಳು ಹಾಲನ್ನ ಕೇಳ್ತಾರೆ. ಅದೇ ಆಕ್ಟಿವ್ ಆಗಿದ್ದಾಗ ಪದೇ ಪದೇ ಕೇಳ್ತಾರೆ, ನಿದ್ದೆ ಮಾಡುವಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕೇಳುವಂತ ಅದೇ ಸಾಧ್ಯತೆ ಇರುತ್ತೆ. ಬಟ್ ಮಗು ಎದೆ ಹಾಲು

0: ಕುಡಿತಾ ಇಲ್ಲ ಅಂದಾಗ ಅವರು ಮಕ್ಕಳ ವೈದ್ಯರಲ್ಲಿಗೆ ಹೋಗಿ ಮಗುವಿನ ತಪಾಸಣೆಯನ್ನ ಮಾಡಿಸೋದು
1: ಹೆಚ್ಚು
0: ಸೂಕ್ತ ಅಂತ ಅನ್ಸುತ್ತೆ.
1: ಇನ್ನು ಈ ಪ್ರಸವದ ನಂತರ ನಾವು ಗಮನಹರಿಸಬೇಕಾದಂತ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು ಅಥವಾ ಕುಟುಂಬ ನಿಯಂತ್ರಣ ಅಂತ ಹೇಳಿ ನಾವು ಕರಿತೇವೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಮತ್ತು ಕುಟುಂಬ ನಿಯಂತ್ರಣವನ್ನು ನಾವು ಎಲ್ಲಿಯವರೆಗೆ ಮಾಡಬೇಕಾಗುತ್ತೆ?
0: ಇದು ಏನು ಅಂತಂದ್ರೆ, ಒಂದು ತಪ್ಪು ಕಲ್ಪನೆ ಬಾಣಂತಿಯರಿಗೆ ಏನಿರುತ್ತೆ ಅಂದ್ರೆ, ಯೂಶಲಿ ಎದೆ ಹಾಲು ಉಣಿಸುವಂತ ಎಲ್ಲ ಬಾಣಂತಿಯರಿಗೆ ನಿಯಮಿತವಾಗಿ ಅವರು ಮುಟ್ಟಾಗೋದಿಲ್ಲ, ಕೆಲ ಕಾಲಗಳು ಮುಟ್ಟಾಗೋದೇ ಇಲ್ಲ, 6 ತಿಂಗಳಿರ್ಬೋದು, 9 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಹಾಗಿಲ್ಲ, ಅದು ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಗರ್ಭಧರಿಸತಕ್ಕಂತಹ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವರು ಪಾಲಿಸಲೇಬೇಕಾಗುತ್ತೆ. ಮೊದಲನೇ ಮಗುವಿಗೂ ಮತ್ತೆ ಎರಡನೇ ಮಗುವಿಗೂ ಕನಿಷ್ಠ ಒಂದು 3 ವರ್ಷಗಳ ಅಂತರವನ್ನ ಅವರು ಕೊಡಲೇಬೇಕಾಗತ್ತೆ. ಯಾಕಂತಂದ್ರೆ ತಾಯಿಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ. ಅವಳು ಸಹಜ ಸ್ಥಿತಿಗೆ ಮರಳಲು, ಅವಳು ಆರೋಗ್ಯವಂತ ಒಂದು ತಾಯಿಯಾಗಲಿಕ್ಕೆ ಒಂದು ಕನಿಷ್ಠ 3 ವರ್ಷಗಳ ಅವಧಿಯಾದ್ರೂ ಬೇಕಾಗಿರುತ್ತೆ. ಜೊತೆಗೆ ಈ ಮೊದಲನೇ ಮಗುವಿನ ಪಾಲನೆಗೆ, ಆರೈಕೆಗೆ ಕೂಡ ಅವಳು ಗಮನ ಹರಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಪೀರಿಯಡ್ ತುಂಬಾನೇ ಮುಖ್ಯ. ಮತ್ತೆ ಒಂದು ಪಕ್ಷ ಅವಳು ಆ 3 ವರ್ಷಗಳ ಅಂತರವನ್ನ ಕೊಡದೆ ಬೇಗ ಗರ್ಭಧರಿಸಿದ್ದೆ ಆದಲ್ಲಿ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಗರ್ಭಪಾತ ಇರ್ಬೋದು, ಅಥವಾ ದಿನ ತುಂಬಕ್ಕೂ ಮುಂಚೆನೆ ಹೆರಿಗೆ ನೋವು ಬರ್ತಕ್ಕಂಥದ್ದು, ಹೆರಿಗೆ ಆಗ್ತಕ್ಕಂಥದ್ದು, ಮತ್ತೆ ಕಡಿಮೆ ತೂಕದ ಒಂದು ಮಗು ಹುಟ್ಟತಕ್ಕಂಥದ್ದು. ಸೊ ಈ ತರ ಸಮಸ್ಯೆಗಳು ಅವಳು ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಕಾಡತ್ತೆ, ಮತ್ತೆ ರಕ್ತಹೀನತೆನೂ ಕೂಡ ಆಗ್ಬೋದು. ಸೊ ಹಾಗಾಗಿ ಈ ಒಂದು 3 ವರ್ಷಗಳ ಅಂತರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವಳ ಆರೋಗ್ಯವನ್ನು ಚೆನ್ನಾಗಿರುತ್ತೆ, ಮತ್ತೆ ಮೊದಲನೇ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ, ಮುಂದೆ ಹುಟ್ಟತಕ್ಕಂಥ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ. ಯಾವುದಾದರೂ ಒಂದು ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವಳು ಪಾಲಿಸಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಒಂದು ರೆಕಮೆಂಡ್ ಮಾಡ್ತಕ್ಕಂಥದ್ದು ಕಾಪರ್ ಟೀ ಅಂತ ಹೇಳ್ತೀವಿ. ಇದು ಕಾಪರ್ ಟೀ ಅಂತಕ್ಕಂಥದ್ದು ಒಂದು ಸಣ್ಣ ಟೀ ಆಕಾರದಲ್ಲಿ ಇರ್ತಕ್ಕಂಥ ಸಾಧನ, ಇದರಲ್ಲಿ ಕಾಪರ್ ಅಂಶ ಇರುತ್ತೆ. ಇದನ್ನ ಗರ್ಭಕೋಶದ ಒಳಗಡೆ ನಾವು ಅದನ್ನ ಅಳವಡಿಸ್ತೀವಿ. ಆ ಅಳವಡಿಸಿದಂತ ಸಂದರ್ಭದಲ್ಲಿ ಗರ್ಭಧಾರಣೆ ಆಗೋದಿಲ್ಲ. ಇದು ಏನು ಅಂತಂದ್ರೆ, ಹೆರಿಗೆಯಾದ ತಕ್ಷಣವೇ ಕೂಡ ಇದನ್ನ ಅಳವಡಿಸಿಕೊಳ್ಬಹುದು, ಸಹಜ ಹೆರಿಗೆ ಆಗಿರ್ಲಿ ಅಥವಾ ಸಿಸೇರಿಯನ್ ಹೆರಿಗೆ ಆಗಿರ್ಲಿ, ಆ ತಕ್ಷಣವೇ ಇದನ್ನ ಗರ್ಭಕೋಶದಲ್ಲಿ ಅಳವಡಿಸತಕ್ಕಂತಹ ಒಂದು ಮಾರ್ಗ ಇದೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಏನಂದ್ರೆ, ಅವಾಗ್ಲೇ ಹಾಕಿಸ್ಕೊಂಡ್ರೆ ಮತ್ತೆ ಈ ಕಾರಣಕ್ಕೋಸ್ಕರ ಅವರು ಆಸ್ಪತ್ರೆ ಭೇಟಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ನೋವೇನು ಇರೋದಿಲ್ಲ, ಬಟ್ ಯಾವುದೇ ರೀತಿಯ ಒಂದು ಡಿಸ್ಕಂಫರ್ಟ್ ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ಅಳವಡಿಸಿಕೊಳ್ಳೋದ್ರಿಂದ. ಆ ಸಂದರ್ಭದಲ್ಲಿ ಮಿಸ್ ಆದ್ರೆ 6 ವಾರಗಳ ನಂತರ ಈ ಕಾಪರ್ಟಿಯನ್ನ ಅವರು ಅಳವಡಿಸಿಕೊಳ್ಬಹುದು. ಆದ್ರೂ 3 ವರ್ಷ, 5 ವರ್ಷ, 10 ವರ್ಷ ಈ ತರ ಬೇರೆ ಬೇರೆ ಕಾಲಾವಧಿಯ ಕಾಪರ್ಟಿ ಲಭ್ಯ ಇರುತ್ತೆ. ಅವರು ನೋಡಿಕೊಂಡು ಅವ್ರಿಗೆ ಎಷ್ಟು ವರ್ಷಗಳ ಅಂತರ ಬೇಕೋ ಅಷ್ಟು ವರ್ಷಗಳ ಕಾಪರ್ಟಿಯನ್ನು ಅಳವಡಿಸಿಕೊಳ್ಬಹುದು. ಅವರಿಗೆ ಮತ್ತೆ ಗರ್ಭಧರಿಸುವ ಒಂದು ಆಸೆ ಬಂದಾಗ ಅವರು ವೈದ್ಯರಲ್ಲಿಗೆ ಬಂದು ಅದನ್ನ ತೆಗೆಸ್ಕೊಳ್ಬಹುದು. ಸೊ ಅದನ್ನ ತೆಗೆಸಿದ ಇಮಿಡಿಯೇಟ್ ಆಗಿ ಅವರು ಗರ್ಭಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಪರ್ ಟೀ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ದೇಹದಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೂ ಅದರಿಂದ ಬಂತು ಅನ್ನೋದನ್ನ ನಾವು ದಿನನಿತ್ಯ ನಮ್ಮ ಹೊರರೋಗಿ ವಿಭಾಗದಲ್ಲಿ ನೋಡ್ತೀವಿ. ಮೇಡಮ್, ಅದನ್ನ ಹಾಕಿಸ್ಕೊಂಡಿದ್ರಿಂದ ನಾನ್ ದಪ್ಪ ಆಗ್ತಿದ್ದೀನಿ ಅಂತ ಬಂದ್ರೆ, ಮತ್ತೆ ಇನ್ನೊಂದು ಪೇಷಂಟ್, ಮೇಡಮ್ ಅದನ್ನ ಹಾಕಿಸ್ಕೊಂಡಿರೋದ್ರಿಂದ ನಾನ್ ಸಣ್ಣ ಆಗ್ತಿದ್ದೀನಿ, ವೀಕ್ ಆಗ್ತಿದ್ದೀನಿ. ಸೊ ಈ ತರ ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ಕಾಪರ್ಟಿಯಿಂದನೇ ಅನ್ನೋದು ಒಂದು ಭಾವನೆ ನಮ್ಮ ಸಮಾಜದಲ್ಲಿದೆ. ಕೆಲವೊಂದು ಹೆಂಗೆ ಅಂದ್ರೆ, ಅದು ಎದೆಗೆ ಹೋಯ್ತಂತೆ, ಇನ್ನೇನೋ ಪ್ರಾಬ್ಲಮ್ ಆಯ್ತಂತೆ ಅಂತ ಮನೆಯಲ್ಲಿ ಹಿರಿಯರು ಕೂಡ ಆತಂಕ ಪಡೋದನ್ನ ನಾವು ನೋಡಿದೀವಿ. ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇದು ಬಹಳ ಒಂದು ಸುರಕ್ಷಿತ ಕುಟುಂಬ ನಿಯಂತ್ರಣ ವಿಧಾನ ಅಂತಾನೆ ಹೇಳ್ಬೋದು. ಅದರ ದಾರನ ಪದೇ ಪದೇ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದು ಏನು ಇರೋದಿಲ್ಲ, ಅಥವಾ ವೈದ್ಯರಲ್ಲಿಗೆ ಪದೇ ಪದೇ ಹೋಗಿ ಅದು ಸರಿಯಾಗಿ ಕೂತಿದೆಯಾ ಅಂತನೋ ಅಥವಾ ಅದು ಸುರಕ್ಷಿತವಾಗಿದೆಯಾ ಅಂತನೋ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳುವಂತ ಅವಶ್ಯಕತೆಯನ್ನು ಕೂಡ ಅವ್ರಿಗೆ ಇರೋದಿಲ್ಲ. ಯಾವ್ದಾದ್ರು ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ವೈದ್ಯರಲ್ಲಿಗೆ ಹೋದ್ರೆ ಸಾಕಾಗುತ್ತೆ. ಸೊ ಇದೊಂದು ಒಳ್ಳೆಯ ವಿಧಾನ ಅಂತಾನೆ ಹೇಳ್ಬೋದು, ಇದನ್ನ ಅವರು ಅಳವಡಿಸ್ಕೊಳ್ಬಹುದು. ಅದನ್ನ ಬಿಟ್ರೆ ಬಾಣಂತಿಯರಿಗೆ ಇನ್ನೊಂದು ಸೂಕ್ತವಾದ ವಿಧಾನ ಅಂತಂದ್ರೆ ಗರ್ಭನಿರೋಧಕ ಚುಚ್ಚುಮದ್ದು. ಈ ಒಂದು ಚುಚ್ಚುಮದ್ದಿನಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ. ಸೊ ಇದು ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರುತ್ತೆ, ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತರ ಅಂತಕ್ಕಂತ ಹೆಸರಿನಲ್ಲಿ ಈ ಒಂದು ಚುಚ್ಚುಮದ್ದು ಲಭ್ಯ ಇರುತ್ತೆ. ಇದು 6 ವಾರಗಳ ನಂತರ ಬಾಣಂತಿ ಮಹಿಳೆಯರು ಹಾಕಿಸ್ಕೊಳ್ಬಹುದು. ಇದು 3 ತಿಂಗಳ ಕಾಲ ಇದರ ಒಂದು ಎಫೆಕ್ಟ್ ಇರುತ್ತೆ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಈ ಚುಚ್ಚುಮದ್ದನ್ನ ಅವರು ಹಾಕಿಸ್ಕೊಳ್ಬಹುದು. ಇದರ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಸಂದರ್ಭದಲ್ಲಿ ಇದನ್ನ ಹಾಕಿಸ್ಕೊಳ್ಳೋ ಆದಾಗ ಏನಾಗುತ್ತೆ ಅಂದ್ರೆ, ಮುಟ್ಟಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಈ ಬಾಣಂತಿ ಮಹಿಳೆಯರಿಗೆ ಸಹಜವಾಗಿ ಮುಟ್ಟು ಅವರು ನಿಯಮಿತವಾಗಿ ಆಗ್ತಾ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಗ್ತಿದ್ದಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ವಿಧಾನವನ್ನು ಕೂಡ ಅವರು ಅನುಸರಿಸಬಹುದಾಗಿರುತ್ತೆ. ಮತ್ತೆ ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಅವರು ಬೇಕಾದ್ರೆ ಶಾಶ್ವತವಾದ ಒಂದು ಕುಟುಂಬ ನಿಯಂತ್ರಣ ಯೋಜನೆಗೆ ಅವರು ಹೋಗ್ಬೋದು. ಅಂದ್ರೆ

0: ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ಅಂತ ಹೇಳ್ತೀವಿ. ಇದನ್ನ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದಂತ ಸಂದರ್ಭದಲ್ಲಿ ಆ ತಕ್ಷಣವೇ ಮಾಡಿಸ್ಕೊಳ್ಬಹುದು. ಆ ಸಂದರ್ಭದಲ್ಲಿ ಮಾಡಿಸ್ಲಿಲ್ಲ ಅಂತಂದ್ರೆ 6 ವಾರಗಳ ನಂತರ ಅವರು ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ನ ಮಾಡಿಸ್ಕೊಳ್ಬಹುದು. ಅದನ್ನ ಮಾಮೂಲಿ ಲ್ಯಾಪ್ರೋಟಮಿ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಮಗುವಿನ ಆರೋಗ್ಯ ಸುಧಾರಿಸಿದ ನಂತರ ಯಾವುದೇ ಒಂದು ಸಂದರ್ಭದಲ್ಲಿ ಮುಟ್ಟಾದ 7 ದಿನಗಳ ಒಳಗೆ ಈ ಒಂದು ಆಪರೇಷನ್ ನ ಅವರು ಮಾಡಿಸ್ಕೊಳ್ಬಹುದು. ಮತ್ತೆ ಈಗ ತಾಯಿಗೆ ಅದು ಸಾಧ್ಯವಾಗ್ಲಿಲ್ಲ ಟ್ಯೂಬೆಕ್ಟಮಿ ಆಪರೇಷನ್ ಅಥವಾ ಬೇರೆ ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ಅವರ ಪತಿಯಂದ್ರು ಕೂಡ ನಿರೋಧನ ಬಳಸಬಹುದು. ಅದು ತಾತ್ಕಾಲಿಕ ವಿಧಾನ ಆಗುತ್ತೆ. ಶಾಶ್ವತವಾಗಿ ಬೇಕು ಅಂದಾಗ ಅವರು ವ್ಯಾಸೆಕ್ಟಮಿ ಅಂತ ಒಂದು ಆಪರೇಷನ್ ಇರುತ್ತೆ, ಇದನ್ನು ಕೂಡ ಮಾಡಿಸ್ಕೊಳ್ಬಹುದು. ಇದನ್ನು ಮಾಡಿಸ್ಕೊಳ್ಳೋಕು ಕೂಡ ನಮ್ಮ ಸಮಾಜದಲ್ಲಿ ಪುರುಷರಿಗೆ ಒಂದ್ಗೆ ಹಿಂಜರಿಕೆ ಇರುತ್ತೆ, ಅದರಿಂದ ಅವ್ರಿಗೆ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅಂತನೋ ಅಥವಾ ಲೈಂಗಿಕ ಸಂಪರ್ಕ ಸಮಯದಲ್ಲಿ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇರುತ್ತೆ. ಯಾವುದೇ ರೀತಿಯ ಒಂದು ಅವ್ರಿಗೆ ಅಡ್ಡ ಪರಿಣಾಮಗಳಿರೋದಿಲ್ಲ. ಇದು ಸರಳವಾದ ಒಂದು ಹೊಲಿಗೆ ರಹಿತ ಗಾಯರಹಿತ ಶಸ್ತ್ರಚಿಕಿತ್ಸೆ. ಸೊ ಅದನ್ನು ಕೂಡ ಪುರುಷರು ಕೂಡ ಮಾಡಿಸ್ಕೊಳ್ಬಹುದು.
1: ಹೀಗೆ ಈ ಎಲ್ಲ ವಿಧಾನಗಳನ್ನ ಬಳಕೆಯನ್ನ ಮಾಡಿಕೊಂಡು ಕುಟುಂಬ ನಿಯಂತ್ರಣವನ್ನ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ಒತ್ತನ್ನು ನೀಡಬೇಕಾಗುತ್ತೆ?
0: ಇದು ಹೇಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಇಂಪಾರ್ಟೆನ್ಸ್ ನ ಕೊಡ್ತೀವೋ ಅದೇ ರೀತಿ ಆಕೆಯ ಒಂದು ಮಾನಸಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಬೇಕಾಗತ್ತೆ. ಸಹಜವಾಗಿ ತಾಯಿಗೆ ಏನಾಗುತ್ತೆ, ಒಂದು ಆರೋಗ್ಯದಲ್ಲಿ ಸುಸ್ತು ಆಯಾಸದ ಜೊತೆಗೆ ಮಗುವಿನ ಒಂದು ಆರೈಕೆ ಅನ್ನೋದು ಅವಳಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಅವಳಿಗೆ ಆತಂಕಗಳು ಗಾಬರಿಗಳು ಇರುತ್ತೆ. ಮತ್ತೆ ಹಾರ್ಮೋನಲ್ಲೂ ವ್ಯತ್ಯಾಸ ಕೂಡ ಆಗೋದ್ರಿಂದ ತಾಯಿಗೆ ಸಹಜವಾಗಿ ಒಂದು ಬೇಸರ ಆಗ್ತಕ್ಕಂಥದ್ದು, ಖಿನ್ನತೆ ಆಗ್ತಕ್ಕಂಥದ್ದು, ಅವಾಗವಾಗ ಅಳು ಬರೋದು, ಕೋಪ ಬರೋದು, ಕಿರಿಕಿರಿ ಆಗೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅಂದ್ರೆ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರ ಸೇವಿಸಬೇಕು, ಚೆನ್ನಾಗಿ ವಿಶ್ರಾಂತಿಯನ್ನ ಪಡಿಬೇಕು, ಮತ್ತೆ ಚೆನ್ನಾಗಿ ನಿದ್ರೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಚೆನ್ನಾಗಿ ನಿದ್ರೆ ಮಾಡಬೇಕು. ಜೊತೆಗೆ ಕುಟುಂಬದವರು ಕೂಡ, ಜೊತೆಯಲ್ಲಿ ಇರೋರು ಕೂಡ ಆಕೆಗೆ ಒಂದು ಎಮೋಷನಲ್ ಸಪೋರ್ಟ್ ಅನ್ನ ಕೊಡಬೇಕು. ಮಗುವಿನ ಆರೈಕೆಯನ್ನ ಜವಾಬ್ದಾರಿಯನ್ನ ಅವರು ಕೂಡ ಹೊತ್ಕೊಳ್ಬೇಕು. ಅದು ಪತಿಯಂದ್ರೆ ಇರ್ಬೋದು ಅಥವಾ ಮನೆಯವರು ಇರ್ಬೋದು, ಆರೈಕೆಯ ಜವಾಬ್ದಾರಿಯನ್ನ ಅವರು ಹಂಚ್ಕೊಳ್ಳೋದ್ರಿಂದ ಆಕೆಯ ಒಂದು ಮಾನಸಿಕ ಒತ್ತಡ ಏನಿದೆ ಅದು ಕಡಿಮೆ ಆಗಿ ಅವಳ ಮಾನಸಿಕ ಆರೋಗ್ಯ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಬಾರಿ ಅದು ಹೆಚ್ಚಿನ ತೀವ್ರತೆಗೆ ತಿರುಗಿ ಆಕೆಗೆ ಸೈಕೋಸಿಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಈ ತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು, ಬಾಣಂತಿ ಸನ್ನಿ ಅಂತ. ಸೊ ಅಂತಹ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಗ್ರಾಮೀಣ ಭಾಗದಲ್ಲಿ ತಕ್ಷಣ ವೈದ್ಯರಿಗೆ ಅವ್ರು ಕರ್ಕೊಂಡು ಹೋಗೋದಿಲ್ಲ. ಬೇರೆ ಬೇರೆ ಸೋಂಕಾಗಿದೆ ಅಂತನೋ ಇನ್ನೇನೋ ಆಗಿದೆ ಅಂತನೋ ಇನ್ನೇನೋ ಮಾಡಿಸುವಂತದ್ದನ್ನ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು, ಅದನ್ನ ಇಗ್ನೋರ್ ಮಾಡದೇನೆ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಆಕೆಯನ್ನ ಕರ್ಕೊಂಡು ಹೋಗಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ಆಕೆಯ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ.
1: ಕಡೆಯದಾಗಿ ಈ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಿಮ್ಮ ಸಲಹೆಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ನಾನು ಆಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಅಲ್ಲಿಗೆ ಬಂದು ನನ್ನನ್ನ ಕಾಣಬಹುದು. ಮತ್ತೆ ನನ್ನ ಫೋನ್ ನಂಬರ್ 9343-99-5917. ಸೊ ಈ ಸಂಖ್ಯೆಗೂ ಕೂಡ ಕರೆ ಮಾಡಿ ತಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೆ, ಅನುಮಾನಗಳಿದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ.
0: 9343-99-5917.
1: ಒಳ್ಳೆಯದು ಡಾಕ್ಟರ್ ಕಿರಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್, ಥ್ಯಾಂಕ್ ಯು. ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ: ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತ

0: ಅತಿಥಿ ಯೋಗೀಶ್ ಎಂಎನ್.
1: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ PM ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ AIF, ಇದು ಕೃಷಿ ಕೊಯ್ಲು ನಂತರದ ನಿರ್ವಹಣೆ, ಮಾರುಕಟ್ಟೆ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ನೀಡುವಂತಹ ಧನಸಹಾಯ ಯೋಜನೆ. 2020-2029 10 ವರ್ಷಗಳ ಅವಧಿಗೆ 1,00,000 ಕೋಟಿವರೆಗೆ ಬಡ್ಡಿ ರಿಯಾಯಿತಿ ನೀಡುವ ಸಾಲದ ಒಂದು ಯೋಜನೆಯಾಗಿದೆ. ಇದು ರೈತರು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ FPOs, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಸ್ಟಾರ್ಟ್ಅಪ್ಗಳಿಗೆ 2.5 ಕೋಟಿವರೆಗೆ 3% ವಾರ್ಷಿಕ ಬಡ್ಡಿ ಸಬ್ಸಿಡಿಯೊಂದಿಗೆ ಸಾಲ ನೀಡಲಾಗ್ತದೆ. ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2020 ಆರಂಭವಾದ ಈ ನಿಧಿಯು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವ ಮೂಲಕ ಬೆಳೆ ಕೊಯ್ಲು ನಂತರದ ನಿರ್ವಹಣಾ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಮಧ್ಯಮದಿಂದ ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ಒದಗಿಸುವಂತಹ ಒಂದು ಯೋಜನೆ. ಉತ್ಪಾದಕತೆಯನ್ನು ಸುಧಾರಿಸುವಂಥದ್ದು, ಆಹಾರ ವ್ಯರ್ಥವಾಗುವುದನ್ನು ಕಡಿಮೆ ಮಾಡೋದು ಮತ್ತು ಗೋದಾಮು, ಕೋಲ್ಡ್ ಸ್ಟೋರೇಜ್ ಮತ್ತು ಸಮುದಾಯ ಕೃಷಿ ಸತ್ತುಗಳಂತಹ ಸೌಲಭ್ಯಗಳಲ್ಲಿ ಹೂಡಿಕೆಯನ್ನು ಬೆಂಬಲಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಈ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯು ಫಲಾನುಭವಿಗಳಿಗೆ ಹಲವು ಪ್ರೋತ್ಸಾಹಗಳನ್ನು ನೀಡುತ್ತಾ ಬರ್ತಾ ಇದೆ. ಪ್ರಮುಖವಾಗಿ ಬಡ್ಡಿ ರಿಯಾಯಿತಿ ನೀಡುತ್ತೆ. ಯೋಜನೆಯಡಿಯಲ್ಲಿ ಮಂಜೂರಾದ 2 ಕೋಟಿವರೆಗಿನ ಸಾಲಗಳಿಗೆ ವಾರ್ಷಿಕ ಬಡ್ಡಿ ರಿಯಾಯಿತಿ ಲಭ್ಯ ಇರುತ್ತೆ. ಈ ರಿಯಾಯಿತಿಯನ್ನು ಗರಿಷ್ಠ 7 ವರ್ಷಗಳವರೆಗೆ ಒದಗಿಸಲಾಗುತ್ತೆ. ಅರ್ಹ ಸಾಲಗಾರರಿಗೆ 2 ಕೋಟಿವರೆಗಿನ ಸಾಲಗಳಿಗಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯಡಿಯಲ್ಲಿ ಕ್ರೆಡಿಟ್ ಖಾತರಿ ಕವರೇಜ್ ಲಭ್ಯ ಇರುತ್ತೆ. ಈ ಕವರೇಜ್ಗೆ ತಗಲುವ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನ ನಬಾರ್ಡ್ ಅಂಗಸಂಸ್ಥೆಗಳ ಮೂಲಕ ವಿಸ್ತರಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಸಾಲ ಮರುಪಾವತಿಯ ಮೇಲಿನ ಮುಂದೂಡಿಕೆ ಅವಧಿಯು ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 2 ವರ್ಷಗಳವರೆಗೆ ಇರುತ್ತೆ. ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರು ಅನ್ನೋದನ್ನು ನೋಡೋಣ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಉದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಸ್ವಸಹಾಯ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು, ಬಹು ಉಪಯೋಗಿ ಸಹಕಾರಿ ಸಂಘಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಒಕ್ಕೂಟಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳು ಕೂಡ ಹಣಕಾಸು ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ನಿಧಿಯು ಮುಖ್ಯವಾಗಿ ಬೆಳೆ ಕೊಯ್ಲು ನಂತರದ ನಿರ್ವಹಣೆಗಾಗಿ ಮತ್ತು ಸಮುದಾಯ ಕೃಷಿ ಆಸ್ತಿಗಳಿಗೆ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತೆ. ಅವುಗಳೆಂದರೆ ಗೋದಾಮುಗಳ ನಿರ್ಮಾಣ, ಸಿಲೋಸ್ಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಮತ್ತು ಕೋಲ್ಡ್ ಚೈನ್ ಪ್ಯಾಕೇಜಿಂಗ್ ಘಟಕಗಳು, ಪ್ರಾಥಮಿಕ ಸಂಸ್ಕರಣಾ ಚಟುವಟಿಕೆಗಳು, ಸಾರಿಗೆ ಸೌಲಭ್ಯಗಳು, ಸಾರಿಗೆ ಸೌಲಭ್ಯ ಅಂದರೆ ರೆಫರ್ ವ್ಯಾನ್ಗಳು, ಟ್ರ್ಯಾಕ್ಟರ್ಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಸಾವಯವ ಜೈವಿಕ ಉತ್ತೇಜಕ ಉತ್ಪಾದನಾ ಘಟಕಗಳು, ಹೈಡ್ರೋಫೋನಿಕ್ ಕೃಷಿ, ಅಣಬೆ ಕೃಷಿ, ಒಳಾಂಗಣ ಕೃಷಿ, ಏರೋಫೋನಿಕ್ ಕೃಷಿ, ಪಾಲಿಹೌಸ್ ಅಂದರೆ ಹಸಿರುಮನೆ ಕೃಷಿ, ಈ ಥರ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡುತ್ತೆ. ಜೊತೆಗೆ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಕೂಡ ಉತ್ತೇಜನವನ್ನು ಕೊಡುತ್ತೆ. ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಲಾಗಿದೆ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಾಧ್ಯವಾಗುವ ಸಮುದಾಯ ಕೃಷಿ ಆಸ್ತಿಗಳ ಮೂಲಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಅನುಮತಿಯನ್ನು ನೀಡಲಾಗಿದೆ. PM ಕುಸುಮ್ ಘಟಕ ಎ ಸಂಯೋಜನೆಯಡಿ ರೈತರು, ರೈತ ಉತ್ಪಾದಕ ಸಂಘಗಳು, ಸಹಕಾರಿ ಸಂಘಗಳು ಮತ್ತು ಪಂಚಾಯಿತಿಗಳಿಗೆ ಸೌರ ವಿದ್ಯುತ್ ಸ್ಥಾವರ ಘಟಕಗಳ ಅಳವಡಿಕೆಗೆ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿಯಿಂದ ಸಂಯೋಜನೆ ನೀಡಲಾಗಿದೆ. ಬಡ್ಡಿ ರಿಯಾಯಿತಿಯು 2 ಕೋಟಿವರೆಗಿನ ಸಾಲಗಳಿಗೆ ಮಾತ್ರ ಲಭ್ಯ ಇರುತ್ತೆ. ರೈತರ ಒಟ್ಟು ಸಾಲದ ಮೊತ್ತ 2 ಕೋಟಿಗಿಂತ ಹೆಚ್ಚಿದ್ದರೂ ಬಡ್ಡಿ ವಿನಾಯಿತಿಯನ್ನು ಕೇವಲ ಮೊದಲ 2 ಕೋಟಿಗೆ ಮಾತ್ರ ಮೀಸಲಿಡಲಾಗಿರುತ್ತೆ. ಸಮಗ್ರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಈಗ ಕೃಷಿ ಮೂಲಸೌಕರ್ಯ ನಿಧಿ ಅಡಿಯಲ್ಲಿ ಸೇರಿಸಲಾಗಿದೆ. ಆದರೆ ಕೇವಲ ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಮಾತ್ರ ಅರ್ಹವಾಗಿರೋದಿಲ್ಲ. ಅವುಗಳನ್ನು ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯದ ಯೋಜನೆಗಳ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅರ್ಜಿ ಸಲ್ಲಿಸುವಾಗ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ

ಅತ್ಯವಶ್ಯಕವಾಗಿರುತ್ತದೆ. ಭೂ ಹಿಡುವಳಿ ಪುರಾವೆಯಾಗಿ ಭೂ ಮಾಲೀಕತ್ವದ ದಾಖಲೆಗಳು ಅಥವಾ ಗುತ್ತಿಗೆ ಒಪ್ಪಂದ ದಾಖಲಾತಿಗಳು ಬೇಕಾಗುತ್ತೆ. ಬ್ಯಾಂಕ್ ವಿವರಗಳಿಗಾಗಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇರಬೇಕು. ನಂತರ ವಿವರವಾದ ಒಂದು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅರ್ಜಿಯ ಜೊತೆ ಲಗತ್ತಿಸಬೇಕು. ಯೋಜನೆಯಡಿ ಸಾಲ ಪಡೆಯಲು ಕೃಷಿ ಮೂಲಸೌಕರ್ಯ ನಿಧಿ ಪೋರ್ಟಲ್, ಆ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು. agriinfra.dac.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಬೇಕು. ರೈತರ ಮೊಬೈಲ್ ಮತ್ತು ಆಧಾರ್ ಸಂಖ್ಯೆ ಬಳಸಿ ನೋಂದಾವಣಿ ಮಾಡಿ OTPಯನ್ನು ಪಡಿಬೇಕು. OTPಯನ್ನು ಬಳಸಿ ಲಾಗಿನ್ ಆಗಬೇಕು. ಹೆಸರು, ವಿಳಾಸ, ಇಮೇಲ್ನಂತಹ ವಿವರಗಳನ್ನು ನೀಡಿ ಫಲಾನುಭವಿ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ನಿಂದ ವಿಸ್ತೃತ ಯೋಜನಾ ವರದಿ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರಸ್ತಾವಿತ ಮೂಲಸೌಕರ್ಯ, ವೆಚ್ಚ, ಅನುಷ್ಠಾನ, ಯೋಜನಾ ವರದಿ ಮತ್ತು ನಿರೀಕ್ಷಿತ ಪ್ರಯೋಜನಗಳನ್ನು ವಿವರಿಸುವ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿಕೊಳ್ಬೇಕು.

0: ಆ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು. ಅಗ್ರಿ ಇನ್ಫ್ರಾ ಡಾಟ್ ಡಿ ಎ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಬೇಕು. ರೈತರ ಮೊಬೈಲ್ ಮತ್ತು ಆಧಾರ್ ಸಂಖ್ಯೆ ಬಳಸಿ ನೋಂದಾವಣಿ ಮಾಡಿ ಓಟಿಪಿಯನ್ನು ಪಡಿಬೇಕು. ಓಟಿಪಿಯನ್ನು ಬಳಸಿ ಲಾಗಿನ್ ಆಗಬೇಕು. ಹೆಸರು, ವಿಳಾಸ, ಇಮೇಲ್ನಂತಹ ವಿವರಗಳನ್ನು ನೀಡಿ ಫಲಾನುಭವಿ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ನಿಂದ ವಿಸ್ತೃತ ಯೋಜನಾ ವರದಿ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ಲೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರಾಸ್ತಾವಿತ ಮೂಲಸೌಕರ್ಯ, ವೆಚ್ಚ, ಅನುಷ್ಠಾನ, ಯೋಜನಾ ವರದಿ ಮತ್ತು ನಿರೀಕ್ಷಿತ ಪ್ರಯೋಜನಗಳನ್ನು ವಿವರಿಸುವ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿಕೊಳ್ಬೇಕು. ಗುರುತು ಮತ್ತು ವಿಳಾಸದ ಪುರಾವೆ, ಭೂ ದಾಖಲೆಗಳು ಮತ್ತು ಇತರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿ ಮೊದಲೇ ಇಟ್ಟುಕೊಳ್ಬೇಕು. ನಂತರ ಖಾತೆಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಭರ್ತಿ ಮಾಡಿ ಡಿಪಿಆರ್ ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಪೋರ್ಟಲ್ನಲ್ಲಿ ನೀಡಲಾದ ಪಟ್ಟಿಯಿಂದ ಒಂದು ಸಾಲ ನೀಡುವ ಸಂಸ್ಥೆಯನ್ನು ಆರಿಸಿಕೊಳ್ಬೇಕು. ಸಾಕಷ್ಟು ಸಂಸ್ಥೆಗಳು ಅಲ್ಲಿ ವೆಬ್ಸೈಟ್ನಲ್ಲಿ ಕೊಡಲಾಗಿರುತ್ತೆ. ಅದರಲ್ಲಿ ಯಾವುದಾದರೂ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಸಾಲ ನೀಡುವ ಸಂಸ್ಥೆಯು ರೈತರ ಯೋಜನೆಯ ಕಾರ್ಯಸಾಧ್ಯತಾ ವರದಿಯನ್ನು ಪರಿಶೀಲನೆ ಮಾಡುತ್ತೆ, ಮೌಲ್ಯಮಾಪನ ಮಾಡುತ್ತೆ, ಅನುಮೋದನೆಗೊಂಡರೆ ಒಪ್ಪಿತ ನಿಯಮಗಳ ಪ್ರಕಾರವಾಗಿ ಸಾಲ ಸೌಲಭ್ಯವನ್ನು ವಿತರಣೆ ಮಾಡುತ್ತೆ. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಯೋಜನೆಯ ಪರಿಪೂರ್ಣ ವಿವರ. ನಮಸ್ಕಾರ.
1: ಇದುವರೆಗೂ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ವಿಷಯ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್, ಎಂಎನ್, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಈ ಮಧ್ಯಾಹ್ನ 1:30 ಚೈತ್ರವನ್ನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

0: ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ್ರ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ ಯುಎಇಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21 ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21 ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14 ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ, ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್.

0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ ಶೇಕಡಾ 20-100 ಹೆಚ್ಚಳವಾಗಿತ್ತು. ಆದರೆ ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ ಕೇವಲ ಶೇಕಡ 3.2 ಮತ್ತು ಡೀಸೆಲ್ ಮೇಲೆ ಶೇಕಡ 3.4 ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ದಿನಗಳ ಕಾಲ ಭಾರಿ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ ₹3 ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ತಲಾ ₹3 ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗಿದ್ದು ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೂ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಭಾರತೀಯ ಸೇನೆಯ ಮೊದಲ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಗೌರವ ನಮನ ಸಲ್ಲಿಸಿವೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಅನೇಕ ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಫೀಲ್ಡ್ ಮಾರ್ಷಲ್ ಕೆಎಂ ಕರಿಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28 ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಕೆಎಂ ಕರಿಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949 ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21 ನೀಟ್ ಯುಜಿ 2026 ಮರುಪರೀಕ್ಷೆ. ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:23. ಇನ್ನು ಮುಂದೆ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಹೊರೆಯಾಲ ದೊರೆಸ್ವಾಮಿ ಅವರ ರಚನೆ ವೃಂದಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ.
1: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
2: ಮಡಿಕೇರಿ ಆಕಾಶವಾಣಿ.
1: ಹೌದು,
3: ಉಲ್ಲಾಸದ ಮಳೆ.
2: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
1: ಹೌದು.
3: ಮುಂಜಾನೆ
1: ಗೂಗಲ್ ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು.

0: ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ. ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.
1: ಸಮಯ 1:30 ಸೆಕೆಂಡುಗಳು.

ಪ್ರಿಯ ಶ್ರೋತೃಗಳೇ, ಇಂದು ಮೇ 15, ಫೀಲ್ಡ್ ಮಾರ್ಷಲ್ ಕೊಡಂದೇರ ಕಾರ್ಯಪ್ಪ ಅವರ ಪುಣ್ಯತಿಥಿ. ಅವರು 1993 ಮೇ 15 ಬೆಂಗಳೂರಿನಲ್ಲಿ ವಿಧಿವಶರಾದರು. ಕರ್ನಾಟಕದ ಕೊಡಗು ಜಿಲ್ಲೆಯ ಗ್ರಾಮದಲ್ಲಿ 1899 ಜನವರಿ 28 ಜನಿಸಿದ ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಇತಿಹಾಸದಲ್ಲಿ ಅಮರ ವ್ಯಕ್ತಿತ್ವವಾಗಿದ್ದಾರೆ. ಸ್ವಾತಂತ್ರ್ಯ ನಂತರ 1949 ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕಗೊಂಡರು. ಅವರ ಶಿಸ್ತು, ದೇಶಭಕ್ತಿ ಮತ್ತು ನಾಯಕತ್ವ ಭಾರತೀಯ ಸೇನೆಗೆ ಹೊಸ ದಿಕ್ಕನ್ನು ನೀಡಿತು. 1986 ಭಾರತ ಸರ್ಕಾರವು ಅವರಿಗೆ ಫೀಲ್ಡ್ ಮಾರ್ಷಲ್ ಎಂಬ 5 ನಕ್ಷತ್ರಗಳ ಅತ್ಯುನ್ನತ ಸೈನಿಕ ಹುದ್ದೆಯನ್ನು ನೀಡಿ ಗೌರವಿಸಿತು. ಈ ಗೌರವ ಪಡೆದ ವಿರಳ ಭಾರತೀಯ ಸೇನಾ ಅಧಿಕಾರಿಗಳಲ್ಲಿ ಅವರು ಒಬ್ಬರು. 1965 ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ಅವರ ಪುತ್ರ ಯುದ್ಧ ಕೈದಿಯಾಗಿದ್ದಾಗಲೂ ಎಲ್ಲ ಭಾರತೀಯ ಸೈನಿಕರು ಸಮಾನರು ಎಂದು ಯಾವುದೇ ವಿಶೇಷ ಸೌಲಭ್ಯವನ್ನು ನಿರಾಕರಿಸಿದ ಘಟನೆ ಅವರ ದೇಶಪ್ರೇಮ ಮತ್ತು ನಿಷ್ಠೆಗೆ ದೊಡ್ಡ ಉದಾಹರಣೆಯಾಗಿದೆ. ಪ್ರತಿ ವರ್ಷ ಕೊಡಗು ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತದೆ. ಭಾರತೀಯ ಸೇನೆಯ ಶಕ್ತಿ, ಶಿಸ್ತು ಮತ್ತು ದೇಶಭಕ್ತಿಯ ಪ್ರತೀಕವಾಗಿ ಕಾರ್ಯಪ್ಪ ಅವರು ಸದಾ ಸ್ಮರಣೀಯರಾಗಿದ್ದಾರೆ. ಈಗ ಕೇಳೋಣ ಹಂಸಲೇಖ ಅವರು ಸಾಹಿತ್ಯ ರಚಿಸಿ ಸಂಗೀತ ನೀಡಿರುವ ಮುತ್ತಿನ ಹಾರ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ ಅವರ ಧ್ವನಿಯಲ್ಲಿ.

ಪ್ರಿಯ ಶ್ರೋತೃಗಳೇ, ಇಂದು ಮೇ 15, ನಾವು ಅಂತಾರಾಷ್ಟ್ರೀಯ ಕುಟುಂಬಗಳ ದಿನವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕುಟುಂಬದ ಮಹತ್ವವನ್ನು ನೆನಪಿಸುವ ವಿಶೇಷ ದಿನವಾಗಿದೆ ಇದು. 1993 ಯುನೈಟೆಡ್ ನೇಷನ್ಸ್ ಸಂಸ್ಥೆಯು ಈ ದಿನವನ್ನು ಘೋಷಿಸಿತು. ಇದರ ಉದ್ದೇಶ ಕುಟುಂಬಗಳ ಒಗ್ಗಟ್ಟು, ಪ್ರೀತಿ, ಜವಾಬ್ದಾರಿ ಮತ್ತು ಸಮಾಜದ ಅಭಿವೃದ್ಧಿಯಲ್ಲಿ ಕುಟುಂಬದ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದಾಗಿದೆ. ಕುಟುಂಬ ಎಂಬ ಪದವೇ ನಮಗೆ ಭದ್ರತೆ, ಪ್ರೀತಿ ಮತ್ತು ನಂಬಿಕೆಯನ್ನು ನೀಡುತ್ತದೆ. ಒಂದು ಮಗು ತನ್ನ ಮೊದಲ ಪಾಠವನ್ನು ಕಲಿಯುವುದು ಕುಟುಂಬದಲ್ಲೇ. ತಾಯಿಯ ಮಮತೆ, ತಂದೆಯ ಮಾರ್ಗದರ್ಶನ, ಅಜ್ಜ ಅಜ್ಜಿಯರ ಅನುಭವ, ಸಹೋದರ ಸಹೋದರಿಯರ ಸ್ನೇಹ, ಇವೆಲ್ಲವೂ ಸೇರಿ ಒಂದು ಉತ್ತಮ ವ್ಯಕ್ತಿತ್ವವನ್ನು ನಿರೂಪಿಸುತ್ತದೆ. ಆದ್ದರಿಂದ ಕುಟುಂಬವನ್ನು ಸಮಾಜದ ಮೂಲ ಘಟಕ ಎಂದು ಕರೆಯಲಾಗುತ್ತದೆ. 2026 ಅಂತಾರಾಷ್ಟ್ರೀಯ ಕುಟುಂಬಗಳ ದಿನಾಚರಣೆಯ ಘೋಷವಾಕ್ಯ ಹೀಗಿದೆ: ಕುಟುಂಬಗಳು, ಅಸಮಾನತೆಗಳು ಮತ್ತು ಮಕ್ಕಳ ಯೋಗಕ್ಷೇಮ. ಇಂದಿನ ವೇಗದ ಜೀವನದಲ್ಲಿ ಜನರು ತಮ್ಮ ಉದ್ಯೋಗ, ಶಿಕ್ಷಣ ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ. ಇದರ ಪರಿಣಾಮವಾಗಿ ಹಲವಾರು ಕುಟುಂಬಗಳಲ್ಲಿ ಒಟ್ಟಾಗಿ ಸಮಯ ಕಳೆಯುವ ಪದ್ಧತಿ ಕಡಿಮೆಯಾಗುತ್ತಿದೆ. ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಬ್ಯುಸಿ ಜೀವನದಿಂದ ಮನೆಯವರ ಜೊತೆ ಮಾತುಕತೆ ಕೂಡ ಕಡಿಮೆಯಾಗುತ್ತಿರುವುದು ವಿಷಾದಕರ ಸಂಗತಿ. ಆದರೆ ಯಾವಷ್ಟು ಸಾಧನೆ ಮಾಡಿದರೂ ಸಂಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ನಿಲ್ಲುವುದು ಕುಟುಂಬ ಮಾತ್ರ ಎಂಬುದನ್ನು ನಾವೆಂದೂ ಮರೆಯಬಾರದು. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಕುಟುಂಬಗಳು ಆರ್ಥಿಕ ಸಮಸ್ಯೆಗಳು, ಉದ್ಯೋಗದ ಒತ್ತಡ, ವಲಸೆ, ಆರೋಗ್ಯ ಸಮಸ್ಯೆಗಳು ಹಾಗೂ ತಲೆಮಾರಿನ ಅಂತರದಿಂದ ಹಲವು ಸವಾಲುಗಳನ್ನು ಎದುರಿಸುತ್ತಿವೆ. ಆದ್ದರಿಂದ ಕುಟುಂಬ ಸದಸ್ಯರು ಪರಸ್ಪರ ಅರ್ಥ ಮಾಡಿಕೊಳ್ಳುವುದು, ಸಮಯ ಕೊಡುವುದು ಮತ್ತು ಬೆಂಬಲಿಸುವುದು ಬಹಳ ಮುಖ್ಯವಾಗಿದೆ. ಕುಟುಂಬಗಳ ಅಂತಾರಾಷ್ಟ್ರೀಯ ದಿನವು ನಮಗೆ ಕೆಲವು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಅವೇನೆಂದರೆ, ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯಿರಿ, ಹಿರಿಯರನ್ನು ಗೌರವಿಸಿ, ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸಿ, ಕುಟುಂಬದಲ್ಲಿ ಪ್ರೀತಿ ಮತ್ತು ಏಕತೆಯನ್ನು ಕಾಪಾಡಿ, ಸಂಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿರಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬಕ್ಕೆ ಅತ್ಯಂತ ಮಹತ್ವವಿದೆ. ವಸುದೈವ ಕುಟುಂಬಕಂ ಎಂಬ ನಮ್ಮ ಪುರಾತನ ತತ್ವವೇ ಇಡೀ ಜಗತ್ತನ್ನು ಒಂದು ಕುಟುಂಬವೆಂದು ಕಾಣುವ ಮಹಾನ್ ಸಂದೇಶವನ್ನು ನೀಡುತ್ತದೆ. ಸಂಯುಕ್ತ ಕುಟುಂಬ ಪದ್ಧತಿ, ಹಿರಿಯರಿಗೆ ಗೌರವ, ಹಬ್ಬಗಳನ್ನು ಒಟ್ಟಾಗಿ ಆಚರಿಸುವ ಸಂಪ್ರದಾಯ, ಇವೆಲ್ಲವೂ ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯಗಳಾಗಿವೆ. ಕೊನೆಗೆ, ನಾವೆಲ್ಲರೂ ನಮ್ಮ ಕುಟುಂಬದೊಂದಿಗೆ ಪ್ರೀತಿಯಿಂದ ನಡೆದು ಒಗ್ಗಟ್ಟನ್ನು ಬೆಳೆಸಿ ಕುಟುಂಬ ಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸೋಣ.

ಏಕೆಂದರೆ ಸಂತೋಷದ ಕುಟುಂಬವೇ ಸಂತೋಷದ ಸಮಾಜಕ್ಕೆ ಆಧಾರ. ಈಗ ಕೇಳೋಣ ನಮ್ಮ ಸಂಸಾರ ಆನಂದ ಸಾಗರ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಹಾಗೂ ನಂದಿತಾ. ಸಾಹಿತ್ಯ ಶ್ರೀಚಂದ್ರು, ಸಂಗೀತ ನೀಡಿದ್ದಾರೆ ಪ್ರಶಾಂತ್ ರಾಜ್.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 1:46:10. ಪ್ರಿಯ ಶ್ರೋತೃಗಳೇ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇಂದು ನಾವು ನ್ಯಾಷನಲ್ ಎಂಡೇಂಜರ್ಡ್ ಸ್ಪೀಷೀಸ್ ಡೇ, ಎಂದರೆ ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ದಿನವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಈ ದಿನವು ಭೂಮಿಯ ಮೇಲಿನ ಅಪಾಯದಲ್ಲಿರುವ ಜೀವಜಾಲವನ್ನು ರಕ್ಷಿಸುವ ಮಹತ್ವವನ್ನು ನೆನಪಿಸುವ ದಿನವಾಗಿದೆ. ಈ ದಿನವನ್ನು ಪ್ರತಿ ವರ್ಷ ಮೇ ತಿಂಗಳ 3ನೇ ಶುಕ್ರವಾರ ಆಚರಿಸಲಾಗುತ್ತದೆ. ಮಾನವ ಅಭಿವೃದ್ಧಿಯ ನಡುವೆ ಅಸ್ತಿತ್ವ ಕಳೆದುಕೊಳ್ಳುತ್ತಿರುವ ಅನೇಕ ಪ್ರಾಣಿ, ಪಕ್ಷಿ ಮತ್ತು ಸಸ್ಯಜಾತಿಗಳನ್ನು ಉಳಿಸುವ ಜವಾಬ್ದಾರಿಯನ್ನು ಈ ದಿನ ನಮಗೆ ತಿಳಿಸುತ್ತದೆ. ಪ್ರಕೃತಿ ನಮ್ಮ ಜೀವನದ ಆಧಾರ. ಕಾಡುಗಳು, ನದಿಗಳು, ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲವೂ ಸೇರಿ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಆದರೆ ಇಂದು ಅನೇಕ ಜೀವಿಗಳು ನಾಶದ ಅಂಚಿನಲ್ಲಿವೆ. ಇಂತಹ ಜೀವಿಗಳನ್ನು ಅಪಾಯದಲ್ಲಿರುವ ಜಾತಿಗಳು ಎಂದು ಕರೆಯಲಾಗುತ್ತದೆ. ಕಾಡು ನಾಶ, ಅಕ್ರಮ ಬೇಟೆ, ಮಾಲಿನ್ಯ, ಹವಾಮಾನ ಬದಲಾವಣೆ ಮತ್ತು ಮಾನವ ಅತಿಕ್ರಮಣ ಇವುಗಳ ಪ್ರಮುಖ ಕಾರಣಗಳಾಗಿವೆ. ಭಾರತವು ಜೈವ ವೈವಿಧ್ಯತೆಯಲ್ಲಿ ಶ್ರೀಮಂತ ದೇಶ. ಆದರೆ ನಮ್ಮ ದೇಶದಲ್ಲಿಯೂ ಅನೇಕ ಅಪರೂಪದ ಜೀವಿಗಳು ಅಪಾಯದಲ್ಲಿವೆ. ಉದಾಹರಣೆಗೆ ಬೆಂಗಾಲ್ ಟೈಗರ್, ಏಷ್ಯನ್ ಎಲಿಫೆಂಟ್, ಸ್ನೋ ಲೆಪರ್ಡ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮುಂತಾದ ಜೀವಿಗಳು ಅಸ್ತಿತ್ವ ಉಳಿಸಿಕೊಳ್ಳಲು ಹೋರಾಡುತ್ತಿವೆ. ಒಂದು ಜೀವಿ ನಾಶವಾದರೆ ಅದರೊಂದಿಗೆ ಸಂಬಂಧಿಸಿದ ಪರಿಸರ ಸರಪಳಿಯು ದುರ್ಬಲವಾಗುತ್ತದೆ. ಉದಾಹರಣೆಗೆ ಹುಲಿಗಳು ಕಡಿಮೆಯಾದರೆ ಕಾಡಿನ ಪರಿಸರ ಸಮತೋಲನಕ್ಕೂ ಹಾನಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ಜೀವಿಯೂ ಪ್ರಕೃತಿಗೆ ಅಮೂಲ್ಯ. ಭಾರತ ಸರ್ಕಾರ ಹಾಗೂ ಅನೇಕ ಪರಿಸರ ಸಂಸ್ಥೆಗಳು ಅಪಾಯದಲ್ಲಿರುವ ಜೀವಿಗಳನ್ನು ರಕ್ಷಿಸಲು ಹಲವು ಯೋಜನೆಗಳನ್ನು ಜಾರಿಗೆ ತಂದಿವೆ. ಉದಾಹರಣೆಗೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಸಂಸ್ಥೆಗಳು ಜಾಗೃತಿ ಮೂಡಿಸುತ್ತಿವೆ. ಜೊತೆಗೆ ಪ್ರಾಜೆಕ್ಟ್ ಟೈಗರ್ ಮುಂತಾದ ಯೋಜನೆಗಳು ಹಲವು ಜೀವಿಗಳನ್ನು ಉಳಿಸುವಲ್ಲಿ ಯಶಸ್ವಿ ಕೂಡ ಆಗಿದೆ. ನಾವು ಕೂಡ ಪ್ರಕೃತಿ ಸಂರಕ್ಷಣೆಗೆ ನಮ್ಮದೇ ಆದ ಕೊಡುಗೆ ನೀಡಬಹುದು. ಅದು ಹೇಗೆ ಎಂದರೆ, ಮರಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು, ಕಾಡು ಪ್ರಾಣಿಗಳ ಉತ್ಪನ್ನಗಳನ್ನು ಖರೀದಿಸದಿರುವುದು, ಪರಿಸರ ಜಾಗೃತಿ ಮೂಡಿಸುವುದು, ಇವೆಲ್ಲ ಸಣ್ಣ ಸಣ್ಣ ಪ್ರಯತ್ನಗಳಾದರೂ ಕ್ರಮೇಣವಾಗಿ ದೊಡ್ಡ ಬದಲಾವಣೆಯನ್ನು ತರಬಲ್ಲವು. ಪ್ರಕೃತಿಯನ್ನು ರಕ್ಷಿಸಿದರೆ ಮಾತ್ರ ಭವಿಷ್ಯ ಸುರಕ್ಷಿತ. ಈ ಸಂದೇಶವನ್ನು ಈ ದಿನ ನಮಗೆ ನೀಡುತ್ತದೆ. ನಮ್ಮ ಮುಂದಿನ ಪೀಳಿಗೆಯು ಸುಂದರವಾದ ಪ್ರಕೃತಿ ಮತ್ತು ಜೀವ ವೈವಿಧ್ಯತೆಯನ್ನು ಕಾಣಬೇಕಾದರೆ ನಾವು ಈಗಲೇ ಜಾಗೃತರಾಗಬೇಕು. ಪ್ರತಿ ಜೀವಿಗೂ ಬದುಕುವ ಹಕ್ಕಿದೆ. ಪ್ರಕೃತಿಯನ್ನು ಉಳಿಸುವುದು ಮಾನವನ ಕರ್ತವ್ಯವಾಗಿದೆ. ಇನ್ನು ಕೇಳೋಣ ಚಂದ್ರಚಕೋರಿ ಚಿತ್ರಕ್ಕೆಂದು ಚಿತ್ರ ಅವರು ಹಾಡಿರುವ ಈ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

ಪ್ರಿಯ ಶ್ರೋತೃಗಳೇ, ಈಗಷ್ಟೇ ನಾವು ರಾಷ್ಟ್ರೀಯ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ದಿನದ ಕುರಿತು ಮಾತನಾಡಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಪ್ರತಿ ವರ್ಷ ಮೇ 22ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಜೈವ ವೈವಿಧ್ಯತಾ ದಿನವನ್ನು ಕೂಡ ಆಚರಿಸಲಾಗುತ್ತದೆ. ಈ ದಿನವನ್ನು ವಿಶ್ವಸಂಸ್ಥೆಯು ಪ್ರಕೃತಿಯ ಮಹತ್ವವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಘೋಷಿಸಿದೆ. ಜೈವ ವೈವಿಧ್ಯತೆ ಎಂದರೆ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳ ವೈವಿಧ್ಯತೆ. ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳ ಪರಿಸರ ವ್ಯವಸ್ಥೆಗಳು. ನಮ್ಮ ಭೂಮಿ ಅನೇಕ ಜೀವಿಗಳ ಮನೆ. ಒಂದು ಸಣ್ಣ ಇರುವೆಯಿಂದ ಹಿಡಿದು ಅತಿ ದೊಡ್ಡ ಆನೆಯವರೆಗೂ, ಒಂದು ಹುಲ್ಲಿನ ಗಿಡದಿಂದ ಹಿಡಿದು ಅರಣ್ಯದ ಮಹಾವೃಕ್ಷದವರೆಗೆ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಮಹತ್ವವಿದೆ. ಪ್ರಕೃತಿಯ ಸಮತೋಲನ ಕಾಪಾಡಲು ಪ್ರತಿಯೊಂದು ಜೀವಿಯೂ ಅವಶ್ಯಕವಾಗಿದೆ. ಆದರೆ ಇಂದು ಜೈವ ವೈವಿಧ್ಯತೆ ಅಪಾಯದಲ್ಲಿದೆ. ಅರಣ್ಯನಾಶ, ಪರಿಸರ ಮಾಲಿನ್ಯ, ಹವಾಮಾನ ಬದಲಾವಣೆ, ಅತಿಯಾದ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾನವನ ಅತಿಯಾದ ಹಸ್ತಕ್ಷೇಪದಿಂದ ಅನೇಕ ಜೀವಿಗಳು ನಾಶವಾಗುತ್ತಿವೆ. ಕೆಲವು ಪ್ರಾಣಿಗಳು ಈಗಾಗಲೇ ಅಳಿವಿನಂಚಿನಲ್ಲಿವೆ. ಇದು ಕೇವಲ ಪ್ರಕೃತಿಗೆ ಮಾತ್ರವಲ್ಲ, ಮಾನವ ಕುಲಕ್ಕೂ ದೊಡ್ಡ ಎಚ್ಚರಿಕೆಯಾಗಿದೆ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ ಇವೆಲ್ಲವೂ ಪ್ರಕೃತಿಯ ಕೊಡುಗೆಗಳು. ಜೈವ ವೈವಿಧ್ಯತೆ ಇಲ್ಲದೆ ಮಾನವ ಜೀವನವೂ ಅಸಾಧ್ಯ. ಆದ್ದರಿಂದ ಪ್ರಕೃತಿಯನ್ನು

ನಾವು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಭಾರತವು ಜೈವ ವೈವಿಧ್ಯತೆಯಲ್ಲಿ ಶ್ರೀಮಂತ ದೇಶವಾಗಿದೆ. ಪಶ್ಚಿಮ ಘಟ್ಟಗಳು, ಸುಂದರ ಬನಗಳು, ಹಿಮಾಲಯ ಪ್ರದೇಶಗಳು, ಇವೆಲ್ಲ ಅನೇಕ ಅಪರೂಪದ ಜೀವಿಗಳ ನೆಲೆಯಾಗಿವೆ. ಕರ್ನಾಟಕದಲ್ಲಿಯೂ ಕೂಡ ಕಾಡುಗಳು, ಪಕ್ಷಿಧಾಮಗಳು ಮತ್ತು ಅನೇಕ ವನ್ಯಜೀವಿ ಸಂರಕ್ಷಣಾ ಪ್ರದೇಶಗಳಿವೆ. ಇವುಗಳನ್ನು ಉಳಿಸುವುದು ನಮ್ಮ ಹೊಣೆಗಾರಿಕೆ. ಜೈವ ವೈವಿಧ್ಯತೆಯನ್ನು ರಕ್ಷಿಸಲು ನಾವು ಕೆಲ ಸರಳ ಕ್ರಮಗಳನ್ನು ಅನುಸರಿಸಬಹುದು. ಅವು ಯಾವುದೆಂದರೆ, ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ನೀರನ್ನು ಸಂರಕ್ಷಿಸುವುದು, ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವುದು ಹಾಗೂ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು. ಒಂದು ಮಾತು ನೆನಪಿರಲಿ, ಭೂಮಿಯನ್ನು ನಾವು ಪೂರ್ವಜರಿಂದ ಸ್ವತ್ತಾಗಿ ಪಡೆದಿಲ್ಲ, ಮುಂದಿನ ಪೀಳಿಗೆಯಿಂದ ಸಾಲವಾಗಿ ಪಡೆದಿದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಶ್ರೇಯಾ ಜಯದೀಪ್ ಅವರ ಧ್ವನಿಯಲ್ಲಿ ಗಂಧದ ಕುಡಿ ಚಿತ್ರದ ಗೀತೆ. ರಜಾಕ್ ಪುತ್ತೂರವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರಸಾದ್ ಕೆ ಶೆಟ್ಟಿ.

0: ಪ್ರಿಯ ಶ್ರೋತೃಗಳೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರ.
1: ಗುಡ್ ಆಫ್ಟರ್ನೂನ್, ದಿಸ್ ಈಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi and UAE President Sheikh Mohammed bin Zayed Al Nahyan discuss energy cooperation and bilateral trade in Abu Dhabi. Both leaders exchange key MOUs in defense, petroleum and investments. BRICS foreign ministers meeting 2026 underway in New Delhi. External Affairs Minister Dr. S. Jaishankar reaffirms India's commitment in advancing goal of reformed and effective multilateralism. NTA to reconduct NEET UG 2026 examination on June 20.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ.

0: ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಹಲವು ಅನುಮಾನಗಳಿದ್ದು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೆಲವರ ಹೆಸರನ್ನು ಕಿತ್ತು ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
1: ಎಸ್ಐಆರ್ ಬಗ್ಗೆ ನಮಗೆಲ್ಲರಿಗೂ ಕೂಡ ಅನುಮಾನಗಳಿವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಇಲ್ಲಿ ಎಸ್ಐಆರ್ ಮಾಡಿದ್ದಾರೆ. ಅಲ್ಲೆಲ್ಲ ಇವತ್ತು ಅನುಮಾನಗಳು ಉಟ್ಕೊಂಡಿವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗೀತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ ಈ ಎಸ್ಐಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇ ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ್ತೀವಿ.
0: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 ವರ್ಷಗಳಲ್ಲಿ 7,490 ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮವಹಿಸಿದ ರಾಜ್ಯದ ಎಲ್ಲಾ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ದ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ, ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವರ್ಷದಲ್ಲಿ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ

0: ನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ಬಿದ್ದಿದ್ದು ನಾಲ್ವರು ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದ್ದು ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು ಶಾಸಕ ಕೆಎಸ್ ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, ಎನ್ಆರ್ಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡು ಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡು ಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು 20ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ಮಂದಿ ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ ಸರಿಯಾಗಿ 2:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಈ ಬೋಯರ್ ಯುದ್ಧ ಶುರುವಾಯಿತು. ಅಯುದ್ಧ ಕೆಲಸದಲ್ಲಿ ಗಾಂಧೀಜಿ ಭಾಗವಹಿಸಿದರು. ಆ ಯುದ್ಧದ ಕೆಲಸದಿಂದ ಬಿಡುಗಡೆ ಆದಮೇಲೆ ಈ ನನ್ನ ಕೆಲಸ ಇರೋ ದಕ್ಷಿಣ ಆಫ್ರಿಕಾದಲ್ಲೆಲ್ಲ ಭಾರತದಲ್ಲಿ ಅಂತ ಅನಿಸೋಕೆ ಶುರುವಾಯಿತು. ಭಾರತದಲ್ಲಿದ್ದಂಥ ಮಿತ್ರರು ಕೂಡ ಹಿಂದೆ ಬರಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಕೆಲಸ ಇದೆ ಬಾ ಅಂತ ಹೇಳ್ತಾಯಿದ್ರು. ಹೇಗಿದ್ದರು ಆಫ್ರಿಕಾ ಕೆಲಸ ನೋಡ್ಕೋ ಖಾನ್ ಮತ್ತು ಮನ್ಸುಖ್ ಲಾಲ್ ನಾಜರ್ ಇದ್ದರು. ಆದ್ದರಿಂದ ಸಹೋದ್ಯೋಗಿಗಳಿಗೆ ಹೇಳಿ ನಾನು ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಬಹಳ ಕೇಳ್ಕೊಂಡ ಮೇಲೆ ಪ್ರಾರ್ಥನೆಯ ರೂಪಿ ಒಂದು ಸೆರತ್ತಿಗೆ ಒಪ್ಕೊಂಡ್ರಂತೆ. ಏನು ಅಂದರೆ, ಭಾರತಕ್ಕೆ ಪ್ರಯಾಣ ಮಾಡಿದ ಒಂದು ವರ್ಷದೊಳಗೆ ಆಫ್ರಿಕಾದ ಭಾರತೀಯರಿಗೆ ಅವಶ್ಯಕತೆ ಉಂಟಾದರೆ ಮತ್ತೆ ಆಫ್ರಿಕಾಕ್ಕೆ ವಾಪಸ್ ಬರಬೇಕು ಅಂತ. ಕಠಿಣ ಷರತ್ತು. ಆದ್ರೇನು ಮಾಡೋದು, ಭಾರತೀಯರ ಬಗ್ಗೆ ಪ್ರೀತಿ ಇತ್ತಲ್ಲ, ಬರ್ತೇನೆ ಅಂತ ಒಪ್ಕೊಂಡ್ಬಿಟ್ಟೆ. ಆಗ ನೆಟಾಲ್ ಭಾರತೀಯರು ಇವ್ರಿಗೆ ಅತ್ಯಂತ ಪ್ರೇಮಾಮೃತದಲ್ಲಿ ಸ್ನಾನ ಮಾಡಿಸ್ಬಿಟ್ರು. ಎಲ್ಲಿ ಹೋದರೂ ಬೀಳ್ಕೊಡೆ ಸಮಾರಂಭಗಳು, ಅಭಿನಂದನೆ ಪತ್ರಗಳು ಕೊಟ್ಟರು. ಭಾರತಕ್ಕೆ ಹೋಗ್ತಾರಲ್ಲ ವಾಪಸ್. ಇನ್ನು ಹಿಂದಕ್ಕೆ 1899 ಭಾರತಕ್ಕೆ ಬಂದಾಗಲೂ ಕೂಡ ಉಡುಗೊರೆಗಳನ್ನು ಕೊಟ್ಟಿದ್ರು. ಆದರೆ ಈ ಸಲದ ಉಡುಗೊರೆಗಳು ಬಹಳ ವೈಭವಪೂರ್ಣವಾಗಿದ್ದವು. ಚಿನ್ನ ಬೆಳ್ಳಿ ವಸ್ತುಗಳಂತೂ ಇದ್ದೇ ಇದ್ದವು.

ಇದ್ರ ಜೊತೆಗೆ ವಜ್ರದ ಪದಾರ್ಥಗಳು ಇದ್ವು ಅಂತ. ಗಾಂಧೀಜಿ ವಿಚಾರ ಮಾಡಿದರು, ಈ ಉಡುಗೊರೆಗಳನ್ನು ತಗೊಳ್ಳೋಕೆ ನನಗೆ ಏನು ಅಧಿಕಾರ ಇದೆ? ಅವುಗಳನ್ನು ಸ್ವೀಕರಿಸಿ ಯಾವ ಪ್ರತಿಫಲ ಇಲ್ಲದೆ ನಾನು ನಮ್ಮ ಜನರ ಸೇವೆ ಮಾಡ್ತೀನಿ ಅಂತ ಹೇಗೆ ಹೇಳ್ಕೊಳ್ಳಿ? ನಮ್ಮ ಕಕ್ಷಿಗಾರರು ಕೊಟ್ಟಿದ್ದ ಕೆಲವಂಥ ಉಡುಗೊರೆಗಳ ಹೊರತು ಉಳಿದವೆಲ್ಲ ನಮ್ಮ ಜನಕ್ಕೆ ನಾನು ಮಾಡಿದಂಥ ಸಾರ್ವಜನಿಕ ಸೇವೆಗಾಗಿ ಬಂದ ಉಡುಗೊರೆಗಳು. ಈ ಬಂದಂಥ ಉಡುಗೊರೆಗಳನ್ನು ನೋಡಿದರು, ಅದರಲ್ಲಿ ಒಂದು 50 ಗಿನಿ, ಅಂದರೆ ಆಗಿನ ಕಾಲಕ್ಕೆ 800 ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಸರ ಇವ್ರ ಹೆಂಡತಿ ಕೊಟ್ಟಿದ್ರಂತೆ. ಆದರೆ ಈ ವಸ್ತು ಕೊಟ್ಟದ್ದು ನನ್ನ ಸಾರ್ವಜನಿಕ ಕಾರ್ಯಗಾರಿಗಾಗಿ. ರಾತ್ರಿ ನಿದ್ದೆ ಬರಲಿಲ್ಲಂತೆ, ಅಶಾಂತರಾಗಿ ಕೊಠಡಿ ಒಳಗಡೆ ಹಿಂದಕ್ಕೆ ಮುಂದಕ್ಕೆ ಹುಚ್ಚರಂಗೆ ತಿರುಗಾಡಿದರು, ಪರಿಹಾರ ಕಾಣಿಸ್ಲಿಲ್ಲ. ಈ 1000 ರೂಪಾಯಿ ಬೆಲೆ ಬಾಳೋ ಉಡುಗೊರೆಗಳನ್ನು ಬಿಡೋದು ಕಷ್ಟ, ಆದರೆ ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಕಷ್ಟ ಅನ್ನಿಸ್ತು. ಮಕ್ಕಳ ವಿಚಾರ ಹೇಗೆ, ಹೆಂಡತಿ ವಿಚಾರ ಹೇಗೆ? ಸೇವೆ ಜೀವನಕ್ಕೆ ನನ್ನ ಜೀವನ ಸಿದ್ಧ ಮಾಡ್ತಾ ಇದ್ದೇನೆ, ಮಕ್ಕಳನ್ನ ಸಿದ್ಧ ಮಾಡ್ತಾ ಇದ್ದೀನಿ, ಸೇವೆಯ ಪ್ರತಿಫಲ ಸೇವೆನೆ ಅಂತ ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಈ ಬೆಲೆಯಾದ ಒಡವೆಗಳು ಇರಲಿಲ್ಲ, ನಾನು ಬಹಳ ಬೇಗ ಜೀವನ ಸರಳ ಮಾಡ್ಕೊಳ್ತಾ ಇದ್ವಿ. ಹಾಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟ್ಕೊಳ್ಳೋಕೆ ನಮಗೆ ಹೇಗೆ ಸಾಧ್ಯ ಆದೀತು? ಚಿನ್ನದ ಸರಗಳನ್ನು, ವಜ್ರದ ಉಂಗುರಗಳನ್ನು ಧರಿಸೋದು ಹೇಗೆ? ಜನರಿಗೆ ಆಸೆಗಳನ್ನು ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ಒಂದು ತೀರ್ಮಾನಕ್ಕೆ ಗಾಂಧಿ ಬಂದರು, ಒಡವುಗಳನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನು ನಮ್ಮ ಜನಕ್ಕಾಗಿ ಒಂದು ಟ್ರಸ್ಟ್ ಮಾಡಿ, ಅದಕ್ಕೆ ಪಾರ್ಸಿ ರುಸ್ತುಂಜಿಯವರನ್ನು ಇನ್ನು ಕೆಲವು ಟ್ರಸ್ಟಿಗಳನ್ನಾಗಿ ಮಾಡಿ ಒಂದು ಪತ್ರ ಬರೆದರು. ಮರುದಿನ ಬೆಳಗ್ಗೆ ಹೆಂಡತಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಈ ಹೊರೆ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಹೆಂಡತಿನ ಒಪ್ಸೋದು ಸ್ವಲ್ಪ ಕಷ್ಟ ಆಗಬಹುದು, ಮಕ್ಕಳನ್ನ ಒಪ್ಸೋದು ಅಷ್ಟು ಕಷ್ಟ ಆಗಲಾರದು ಅಂತ ಅಂದ್ಕೊಂಡಿದ್ರು ಗಾಂಧಿ. ಮಕ್ಕಳು ಒಪ್ಕೊಂಡ್ರು, ನಮ್ಮ ಬೆಲೆ ಬಾಳೋಂಥ ವಸ್ತುಗೆ ಬೇಡ, ಅವುಗಳನ್ನ ಜನರಿಗೆ ಹಿಂತಿರುಗಿಸ್ಬಿಡ್ಬೇಕು, ನಾವು ಬೇಕಾದಾಗ ನಾವೇನು ಕೊಂಡ್ಕೊಂಡ್ರೆ ಸುಲಭದಲ್ಲಿ ಅಂತ ಅಂದ್ಕೊಂಡ್ರು. ಹಾಗಾದ್ರೆ ನಿಮ್ಮ ತಾಯಿಗೆ ಹೇಳ್ತೀರಾ ಅಂದರು. ಹೌದು, ನಮ್ಮ ಹೊಣೆಗಾರಿಕೆ ನಾವು ಹೇಳ್ತೀವಿ ಅಂದರು. ಹೇಳೋದೇನೋ ಸುಲಭ ಆಯಿತು, ಆದರೆ ಹೆಂಡತಿ ಹೇಳಿದ್ರಂತೆ ನಿಮಗದು ಬೇಕಾಗದೇ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಕಾಗದೇ ಇರ್ಬೋದು, ನೀವು ಪುಸಲಾಯಿಸಿದರೆ ನಿಮ್ಮ ತಾಳ ಕುಣಿತಾರೆ ಅವರು, ಆದರೆ ಅವುಗಳನ್ನು ಧರಿಸೋದನ್ನು ನೀವು ಒಪ್ಪೋದಿಲ್ಲ, ನನಗೆ ಅರ್ಥ ಆಗ್ತದೆ. ಆದರೆ ನನ್ನ ಸೊಸೆಯರ ವಿಚಾರ ಹೇಗೆ, ಅವು ಬೇಕೇ ಬೇಕು, ನಾಳೆ ಏನಾಗುತ್ತೋ ಬಲ್ಲವರು ಯಾರು? ಇಷ್ಟು ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಗಳನ್ನು ನಾನು ಎಂದಕ್ಕೂ ಹಿಂದೆ ಕೊಡೋದಿಲ್ಲ ಅಂತ ವಾದ ಮಾಡಿದರು. ಅದ್ರ ಜೊತೆಗೆ ಅಳೋದು ಕರೆಯೋದು, ಆದರೆ ಮಕ್ಕಳು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಮೃದುವಾಗಿ ಹೇಳಿದ್ರಂತೆ, ಮಕ್ಕಳಿಗೆ ಮದುವೆ ಆಗೋದಕ್ಕೆ ಇನ್ನೂ ಕಾಲ ದೂರ ಇದೆ, ಬಾಲ್ಯದಲ್ಲೇ ಮದುವೆ ಮಾಡೋದು ನಮಗೆ ಇಷ್ಟ ಇಲ್ಲಲ್ಲ, ಅವ್ರ ವಯಸ್ಸಾದ ನಂತರ ಅವ್ರ ಪಾಡನ್ನು ಅವ್ರು ನೋಡ್ಕೋತಾರೆ. ಒಡವುಗಳೇ ಆಸೆ ಇರೋರನ್ನ ನಾವೇನು ಸೊಸೆಯರಾಗಿ ತರೋದಿಲ್ಲ, ಹಾಗೂ ಒಡವುಗಳು ಕೂಡಲೇ ಬೇಕಾದ ನಾನು ಇದ್ದೇನಲ್ಲ, ಆಗ ನನ್ನನ್ನು ಕೇಳಿದ್ರಾಯ್ತು. ಆಗ ಕಸ್ತೂರ್ಬಾ ಹೇಳ್ತಾರಂತೆ, ನಿಮ್ಮನ್ನು ಕೇಳೋದ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗಿದೆ, ಈಗಲೇ ನನ್ನ ಒಡವೆಗಳು ಒಂದು ಇಲ್ದಂಗೆ ಮಾಡಿದ್ದೀರಿ, ನೀವೇ ನಿಮ್ಮ ಒಡಿ ಸೊಸೆಯರಿಗೆ ಒಡವೆ ತಂದುಕೊಡ್ತೀರಾ? ಇವತ್ತಿಂದಾನೇ ಮಕ್ಕಳನ್ನು ಬೈರಾಗಿಗಳನ್ನು ಮಾಡೋಕೆ ಹೊರಟಿದ್ದೀರಿ, ಆಭರಣಗಳನ್ನು ಹಿಂದಕ್ಕೆ ಕೊಡೋದಿಲ್ಲ, ಅದಲ್ಲ ನನ್ನ ಹಾರದ ಮೇಲೆ ನಿಮಗೇನು ಅಧಿಕಾರ ಅಂತ ಕೇಳಿದರು. ಗಾಂಧಿ ಹೇಳ್ತಾರೆ, ಆದರೆ ಹಾರವನ್ನು ನೀವು ಮಾಡಿ ಸೇವೆ ಕೊಟ್ಟಿದ್ದಾರೇನು? ಇಲ್ಲ, ಅದು ನೀವು ಮಾಡಿ ಸೇವೆ ಕೊಟ್ಟದ್ದು, ಆದರೆ ನಿಮ್ಮ ಸೇವೆ ನಾನು ಮಾಡಿಲ್ವಾ? ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀನಿ, ಅದು ಸೇವೆ ಅಲ್ವಾ? ನೀವು ಯಾರ್ಯಾರನ್ನು ಕರ್ಕೊಂಬರ್ತೀರಿ ಮನೆಗೆ, ನಾನು ಕಣ್ಣೀರು ಹರಿಸ್ಬಿಟ್ಟಿದ್ದೀರಿ, ಅವರೆಲ್ಲರದ್ದು ಚಾಕರಿ ಮಾಡಿದ್ದೇನೆ ಅಂತ ಕಸ್ತೂರ್ಬಾತ್ರು. ಅವ್ರ ಬಾಣ ಎಲ್ಲ ತೀಕ್ಷ್ಣವಾಗಿದ್ದು, ಕೆಲವು ಇವರಲ್ಲಿ ನಾಟಿದ್ರು, ಆದರೆ ಒಡವೆಗಳನ್ನು ಹಿಂದಿರುಗಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಗಾಂಧೀಜಿದಾಗಿತ್ತು. ಕೊನೆಗೆ ಹೇಗೋ ಕಸ್ತೂರ್ಬಾ ಒಪ್ಕೊಂಡ್ರು. 1896 ಮತ್ತು 1901 ದೊರೆತಂಥ ಎಲ್ಲ ಉಡುಗೊರೆಗಳನ್ನು ಹಿಂದಿರುಗಿಸ್ಬಿಟ್ರು, ಒಂದು ಟ್ರಸ್ಟ್ ಮಾಡಿ ಪತ್ರ ಕೊಟ್ಬಿಟ್ರು. ಒಡವೆಗಳನ್ನು ಅಥವಾ ಧರ್ಮದರ್ಶಿಗಳ ಅಭಿಪ್ರಾಯ ಪ್ರಕಾರ ಅನುಗುಣವಾಗಿ ದಕ್ಷಿಣ ಆಫ್ರಿಕೆಯ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ನಲ್ಲಿ ಇಟ್ಬಿಟ್ರಂತೆ. ಸಾರ್ವಜನಿಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕಾಗಿ ಬಂದಾಗ ಆ ಟ್ರಸ್ಟನ್ನು ತಗೊಳ್ಬೇಕು ಅಂತ ತೀರ್ಮಾನ ಆಯಿತು. ಟ್ರಸ್ಟ್ ಈಗಲೂ ಇದೆ, ಅದು ಅವಶ್ಯವಾದಾಗ ಬಳಕೆ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ ಗಾಂಧಿ, ಅದು ಕ್ರಮವಾಗಿ ನಡೀತಾ ಇದೆ ಅಂತ. ಗಾಂಧೀಜಿ ಮುಂದೆ ನೆನೆಸ್ಕೊಳ್ಳೋದು, ಈ ಕಾರ್ಯದಿಂದ ನನಗೆಂದೂ ಪಶ್ಚಾತ್ತಾಪ ಉಂಟಾಗಲಿಲ್ಲ, ದಿನಗಳು ಕಳೆದ ಹಾಗೆ ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗ್ತಾ ಬಂದಿದೆ, ಅದು ನಮ್ಮನ್ನು ಅನೇಕ ದುರಾಸೆಗಳಿಂದ ರಕ್ಷಿಸಿದೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಾತು ಗಾಂಧೀಜಿ ಹೇಳೋದು. ಸಾರ್ವಜನಿಕ ಕೆಲಸಗಾರ ಬೆಲೆಯಾದ ಉಡುಗೊರೆಗಳನ್ನು ಸ್ವೀಕರಿಸಕೂಡದು ಅನ್ನುವಂಥದ್ದು ಗಾಂಧೀಜಿ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಹಡಗಿನಲ್ಲಿ ಭಾರತಕ್ಕೆ ಹೊರಟರು. ದಾರಿಯಲ್ಲಿ ಮಾರಿಷಸ್ ಬಂದರದಲ್ಲಿ ಹಡಗು ನಿಲ್ತಾ ಇತ್ತು. ಅಲ್ಲಿ ಹಡಗು ಸ್ವಲ್ಪ ಹೆಚ್ಚು ಕಾಲ ನಿಲ್ತಿರೋದ್ರಿಂದ ಅಲ್ಲಿ ಇಳಿದು ಮಾರಿಷಸ್ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಒಂದು ದಿವಸ ಅಲ್ಲಿ ಗವರ್ನರ್ ಆಗಿದ್ದಂಥ ಚಾರ್ಲ್ಸ್ ಬ್ರೂಸ್ ಅವರ ಅತಿಥಿಯಾಗಿದ್ದರು. ಭಾರತ ತಲುಪಿದ ಮೇಲೆ ಸ್ವಲ್ಪ ಕಾಲ ದೇಶದಲ್ಲಿ ಸುತ್ತಾಡಿದರು. ಅದು 1901 ಕಾಂಗ್ರೆಸ್ ಮಹಾಸಭೆ ದಿನ್ಶಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ ಕಲ್ಕತ್ತಾದಲ್ಲಿ ಸೇರ್ತಾ ಇತ್ತು. ಆ ಸಭೆಗೆ ಹೋದರು ಗಾಂಧಿ. ಅವರಿಗೆ ಕಾಂಗ್ರೆಸ್ ಮಹಾಸಭೆಯ ಮೊದಲನೇ ಅನುಭವ. ಇವರು ಮುಂಬೈಯಿಂದ ಹೋಗುವಾಗ ಸರ್ ಫಿರೋಜ್ ಶಾ ಮೆಹ್ತಾ ಪ್ರಯಾಣ ಮಾಡ್ತಾ ಇದ್ರಲ್ಲ, ಅದೇ

ರೈಲ್ ಗಾಡಿಯಲ್ಲಿ ಪ್ರಯಾಣ ಮಾಡಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಕೆಲವು ವಿಷಯಗಳನ್ನು ಮಾತಾಡಬೇಕಾಗಿತ್ತು. ಅವರು ಅತ್ಯಂತ ರಾಜವೈಭವದಿಂದ ಜೀವನ ನಡೆಸಿದ್ದನ್ನು ಗೊತ್ತಿತ್ತು ಅಂತ ಬರೀತಾರೆ. ಅವರು ತಮಗಾಗಿಯೇ ಒಂದು ವಿಶೇಷ ಗಾಡಿ ಮಾಡಿಕೊಂಡಿದ್ರಂತೆ. ಮಧ್ಯ ಮಾರ್ಗದೊಳಗೆ ಸ್ವಲ್ಪ ಕಾಲ ಅವರು ಗಾಡಿಯಲ್ಲಿ ಕುಳಿತು ಮಾತಾಡಬೇಕು ಅಂತ ಸೂಚನೆ ಇತ್ತು. ಅವರು ಎಷ್ಟು ಚೆಂದ ದಾಖಲೆ ಮಾಡ್ತಾರೆ ಅದನ್ನಂತ ಮೊದಲೇ ಗೊತ್ತಾಗಿದ್ದ ಸ್ಟೇಷನ್ನಲ್ಲಿ ಅವ್ರ ಗಾಡಿಗೆ ಹೋಗಿ ಅವ್ರನ್ನ ಕಂಡರು. ಅವರೊಂದಿಗೆ ದಿನ್ಶಾ ವಾಚ ಮತ್ತು ಸರ್ ಚಿಮನ್ಲಾಲ್ ಸೆಟಲ್ ವಾರ್ಡ್ ಇವರೆಲ್ಲ ಕೂತಿದ್ರು. ರಾಜಕೀಯ ವಿಷಯಗಳನ್ನು ಚರ್ಚೆ ಮಾಡ್ತಾಯಿದ್ರು. ಸರ್ ಫಿರೋಜ್ ಶಾ ಗಾಂಧೀಜಿ ನೋಡಿದ ತಕ್ಷಣ, ಗಾಂಧಿ ನಿಮಗಾಗಿ ನಾನು ಏನೂ ಮಾಡೋಂಗೆ ಕಾಣಿಸಲ್ಲ, ನೀವು ಹೇಳೋ ನಿರ್ಣಯವನ್ನೇನೋ ಅಂಗೀಕರಿಸ್ತೇವೆ, ಆದರೆ ನಮ್ಮ ದೇಶದಲ್ಲಿಯೇ ನಮಗೆ ಯಾವ ಹಕ್ಕು ಇದ್ದಾವೆ? ನಮ್ಮ ದೇಶದಲ್ಲಿ ನಮಗೆ ಅಧಿಕಾರ ದೊರೆಯುವವರಿಗೆ ವಸಾಹತುಗಳಲ್ಲಿ ನಿಮ್ಮ ಸ್ಥಿತಿ ಉತ್ತಮ ಆಗೋದಿಲ್ಲ ಅನ್ನೋ ನನ್ನ ನಂಬಿಕೆ ಅಂತ ಹೇಳಿಬಿಟ್ರು. ಅದನ್ನು ಕೇಳಿ ಗಾಬರಿ ಆಗಿಬಿಟ್ಟಿತು ಗಾಂಧೀಜಿಗೆ. ಸೆಟಲ್ ವಾರ್ಡವರು ಹಂಗೆ ಹೇಳಿಬಿಟ್ರು. ದಿನ್ಶಾರ್ ಅವರು ಇವ್ರನ್ನ ದಯಾದೃಷ್ಟಿಯಿಂದ ನೋಡಿದರು. ಫಿರೋಜ್ ಶಾರನ್ನ ಒಪ್ಪಿಸೋಕೆ ಪ್ರಯತ್ನ ಮಾಡಿದರು ಇವರು. ಆದರೆ ಮುಂಬೈನ ಅನಭಿಷಕ್ತ ರಾಜ ಅವರು ಅವ್ರನ್ನ ಒಪ್ಪಿಸೋದಂದ್ರೆ ಹೇಗೆ ಆಯಿತು, ಸಭೆ ನಿರ್ಣಯ ಆದರೂ ಇಡೀ ಅಂತ ಹೇಳಿ ಅವಕಾಶ ಸಿಕ್ಕದಕ್ಕೆ ತೃಪ್ತಿ ಆಗಬೇಕಾಯಿತು. ಪ್ರೋತ್ಸಾಹ ಕೊಡಬೇಕಂತ ವಾಚ ಹೇಳಿದ್ರಂತೆ, ನಿಮ್ಮ ನಿರ್ಣಯ ಸ್ವಲ್ಪ ತೋರಿಸ್ತೀರಿ ನನಗೆ ಅಂತ ಹೇಳಿ ಹೋದರು. ಅವ್ರು ವಂದಿಸಿ ಮುಂದಿನ ಸೆಷನಲ್ಲಿ ಗಾಂಧಿ ಬೇರೆ ಕಂಪಾರ್ಟ್ಮೆಂಟಿಗೆ ಹೋದರು. ಕಲ್ಕತ್ತಾ ಸೇರಿಕೊಂಡ್ರು. ಅಧ್ಯಕ್ಷರನ್ನು ಸ್ವಾಗತ ಸಮಿತಿಯವರು ವೈಭವದಿಂದ ಅವ್ರು ಬಿಡಾರೆ ಕರ್ಕೊಂಡು ಹೋದರು. ನಾನು ಎಲ್ಲಿ ಇಳ್ಕೋಬೇಕು ಅಂತ ಸ್ವಯಂ ಸೇವಕನ ಕೇಳಿದ್ರಂತಿವ್ರು. ಆತ ರಿಪ್ಪನ್ ಕಾಲೇಜಿಗೆ ಕರ್ಕೊಂಡು ಹೋದ. ಅದು ಪ್ರತಿನಿಧಿಗಳ ಬಿಡಾರ ಆಗಿತ್ತು. ಅದೃಷ್ಟ ಚೆನ್ನಾಗಿತ್ತು ಗಾಂಧೀಜಿದು. ಲೋಕಮಾನ್ ಟಿಳಕರು ಅಲ್ಲೇ ಇಳ್ಕೊಂಡಿದ್ರು. ಸಹಜವಾಗಿ ಏನಾಗ್ತಿತ್ತು, ಲೋಕಮಾನ್ ಟಿಳಕರು ಎಲ್ಲಿ ಇರ್ತಾರೋ ಅಲ್ಲೊಂದು ದರ್ಬಾರ್ ಇದ್ದಂಗೆ ಇರ್ತಿತ್ತಂತೆ. ಅದು ಗಾಂಧಿ ಹೇಳ್ತಾರೆ, ನಾನೇನಾದರೂ ಒಬ್ಬ ಚಿತ್ರಕಾರ ಆಗಿದ್ದರೆ ಹಾಸಿಗೆ ಮೇಲೆ ಅವರು ಕೂತುಕೊಳ್ತಂತೆ ಚಿತ್ರ ಬಿಡಿಸ್ತಾ ಇದ್ದೆ. ಅಸಂಖ್ಯಾತ ಜನರ ಪೈಕಿ ಒಬ್ಬರು ಮಾತ್ರ ನೆನಪಿದ್ದದ್ದು, ಅಮೃತ ಬಜಾರ್ ಪತ್ರಿಕೆ ಸಂಪಾದಕರಾದಂಥ ಬಾಬು ಮೋತಿಲಾಲ್ ಘೋಷ್ರು. ಅವ್ರ ಜೋರಾದ ನಗು ಧ್ವನಿ ಅದು ಮರೆಯೋಗಿರಲಿಲ್ಲ. ಆದರೆ ಬಿಡಾರ ಸ್ಥಿತಿಗತಿಗಳನ್ನು ಕೂರು ಸ್ವಲ್ಪ ಬರೀಬೇಕು. ಆ ಸ್ವಯಂ ಸೇವಕರು ಒಬ್ಬರಿಗೊಬ್ಬರು ಅಡ್ಡಿ ಮಾಡ್ತಾಯಿದ್ರು. ಒಬ್ಬನಿಗೊಂದು ಕೆಲಸ ಹೇಳಿದರೆ ಅದು ಇನ್ನೊಬ್ಬನಿಗೆ ಹೇಳ್ತಾ ಇದ್ದ, ಅವನು ಮೂರನೇದವನಿಗೆ, ಮೂರನೇ ನಾಲ್ಕನೇ ಹೇಳ್ತಿದ್ದ. ಪಾಪ ಪ್ರತಿನಿಧಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅದು ಗಾಂಧೀಜಿ ಏನು ಮಾಡಿದರು, ಸೇವೆ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು. ಸೇವೆ ಅನ್ನೋದು ಇದ್ದಕ್ಕಿದ್ದಂತೆ ನಾಯಿ ಕೊಡೆ ಹಂಗೆ ಬೆಳೆಯೋಲ್ಲ. ಅದು ಮೊದಲು ಇಚ್ಛೆ ಇರಬೇಕು, ಆನಂತರ ಅನುಭವ ಅಭ್ಯಾಸ ಆಗಬೇಕು. ಅವರ ಅನುಭವ ಇರಲಿಲ್ಲ. ಕಾಂಗ್ರೆಸ್ ವರ್ಷದಲ್ಲಿ ಮೂರು ದಿನ ಸಭೆ ಸೇರಿ ಅಂತ ನಿದ್ರೆ ಮಾಡಿಬಿಡ್ತಿತ್ತು. ವರ್ಷಕ್ಕೊಂದ್ಸಲ ಮೂರು ದಿವಸ ಸೇರೋ ಪ್ರದರ್ಶನದಿಂದ ಯಾವ ತರಬೇತಿ ದೊರೆತಿತ್ತು? ಪ್ರತಿನಿಧಿಗಳು ಸ್ವಯಂ ಸೇವಕರು ಹಾಗೇ ಇದ್ದರು. ಅವ್ರಿಗೂ ಉತ್ತಮವಾದಂಥ ಹೆಚ್ಚು ಕಾಲ ಸಿದ್ಧತೆ ಇರಲಿಲ್ಲ. ಅವ್ರು ಯಾವ ಕಾರ್ಯವನ್ನು ತಾವೇ ಮಾಡ್ಕೋತಾ ಇರಲಿಲ್ಲ. ಇಲ್ಲಿ ಸಹ ಅಸ್ಪೃಶ್ಯತೆ ಸಾಕಷ್ಟು ಪ್ರಮಾಣದಲ್ಲಿತ್ತು. ತಮಿಳರ ಪಾಕಶಾಲೆ ಉಳಿದ ಪಾಕಶಾಲೆಗಿಂತ ದೂರ ಇತ್ತು. ತಮಿಳು ಪ್ರತಿನಿಧಿ ಊಟ ಮಾಡುವಾಗ ಬೇರೆಯವ್ರು ನೋಡಿದರೆ ಸಹ ಅವ್ರ ಮೈಲಿಗೆ ಉಂಟಾಗ್ತಿತ್ತು. ಆದ್ದರಿಂದ ಅವ್ರಿಗೆ ಕಾಲೇಜ್ ಆವರಣದಲ್ಲಿ ಕಿಟ್ಟಿಗೆ ಗೋಡೆಗಳಿಂದ ಮರೆಯಾದಂಥ ಒಂದು ಅಡುಗೆ ಮನೆಯನ್ನು ಮಾಡಿದರು. ಅದರಲ್ಲಿ ಹೊಗೆ ತುಂಬಿ ಉಸಿರಾಡಿಸೋದು ಕಷ್ಟ ಆಗಿತ್ತು. ಅಡುಗೆ ಮನೆ, ಸ್ನಾನದ ಮನೆ, ಬಚ್ಚಲ ಮನೆ ಎಲ್ಲೂ ಅದೇ ಆಗಿತ್ತು. ಇದೊಂಥರ ನನಗೆ ವರ್ಣಧರ್ಮದ ಆಭಾಸ ಅಂತ ತೋರಿಸ್ತು ಅಂತ ಬರೀತಾರೆ. ಕಾಂಗ್ರೆಸ್ ಪ್ರತಿನಿಧಿಗಳಲ್ಲೇ ಅಂತ ಅಸ್ಪೃಶ್ಯತೆ ಇದ್ದ ಮೇಲೆ ಇವ್ರನ್ನ ಆರಿಸಿ ಕಳಿಸಿದಂಥ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿದರು. ಕೊಳೆ ಅಂತೂ ಅಸಾಧ್ಯ ಕೊಳೆ. ಎಲ್ಲಿ ನೋಡಿದಲ್ಲಿ ನೀರು ಹಳ್ಳ ಹಳ್ಳ ನಿಂತ್ಕೊಂಡಿರ್ತಿತ್ತು. ಕಕ್ಕಸ್ಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದವು. ಅವಾಗ ದುರ್ಗಂಧ ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅಂತದೆ ಅಂತಾರೆ ಗಾಂಧಿ. ಸ್ವಯಂ ಸೇವಕ ತೋರಿಸಿದ್ರಂತೆ. ಆತ ಸ್ಪಷ್ಟವಾಗಿ ಹೇಳಿದಂತೆ, ನಮ್ಮ ಕೆಲಸ ಅಲ್ಲ, ಜಾಡಮಾಲಿ ಕೆಲಸ ಅಂದ. ಗಾಂಧೀಜಿ ಹಾಗಾದ್ರೆ ಒಂದು ಪೊರಕೆ ಕೊಡಿ ಅಂತ ಕೇಳಿದರು. ಆಶ್ಚರ್ಯದಿಂದ ಇವನೇ ನೋಡಿದವನು, ಒಂದು ಪೊರಕೆ ಕೊಡಪ್ಪ ನೀನು ಅಂಥೇಳಿ ತಾವೇ ಕಕ್ಕಸ್ಸನ್ನು ಶುದ್ಧಿ ಮಾಡಿದರು. ಅದು ನನ್ನಷ್ಟಕ್ಕೇ ಆಯಿತು. ಜನರ ಗುಂಪು ಜಾಸ್ತಿ ಆಗಿತ್ತು, ಕಕ್ಕಸ್ಗಳು ಕಡಿಮೆ ಆದ್ದರಿಂದ ಪದೇ ಪದೇ ಶುದ್ಧಿ ಮಾಡೋದು ಅವಶ್ಯಕವಾಗಿತ್ತು. ಇದು ನನ್ನ ಶಕ್ತಿಗೆ ಮೀರಿದಂಥ ಕೆಲಸ ಆಗಿತ್ತು. ಆದರೆ ನಾನು ನನ್ನ ಕಾರ್ಯವನ್ನು ಮಾಡಿಕೊಂಡು ತೃಪ್ತಿ ಆಗಬೇಕಾಯಿತು. ಇತರರು ಆ ದುರ್ಗಂಧವನ್ನು ಕೊಳಕನ್ನು ಮನಸ್ಸಿಗೆ ಹಚ್ಚಿಕೊಂಡಂತೆ ಕಾಣಿಸ್ಲಿಲ್ಲ ಅಂತ ಬರೀತಾರೆ. ಇದನ್ನು ಗಮನಿಸಬೇಕು, ಆಗಿನ ಕಾಲಕ್ಕೆ ಇದು. ಇಷ್ಟೇ ಅಲ್ಲ, ಕೆಲವು ಪ್ರತಿನಿಧಿಗಳು ಕೂಡ ತಮ್ಮ ಕೊಠಡಿಗಳ ಹೊರ ಆವರಣವನ್ನೇ ರಾತ್ರಿ ಹೊತ್ತು ಪೈಖಾನೆ ಸ್ಥಳ ಮಾಡಿಕೊಂಡಿದ್ರು. ಪ್ರಾತಃಕಾಲ ಆ ಸ್ಥಳಗಳನ್ನೆಲ್ಲ ಸ್ವಯಂ ಸೇವಕರು ತೋರಿಸಿದಾಗ ಸ್ವಚ್ಛತೆ ಕಾರ್ಯ ಮಾಡೋದಕ್ಕೆ ಯಾರೂ ಬರಲಿಲ್ಲ ಅಂತ ದಾಖಲೆ ಮಾಡ್ತಾರೆ. ಗಾಂಧೀಜಿ ತಾವೇ ಸ್ವಚ್ಛ ಮಾಡೋಕ್ಕೆ ಶುರು ಮಾಡಿದಾಗ ಆ ಗೌರವಕ್ಕೆ ಭಾಗಿಯಾಗೋದಕ್ಕೂ ಯಾರೂ ಸಿದ್ಧ ಆಗಲಿಲ್ಲ. ಅಂದರೆ ಎತ್ತರದ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಳ್ಳುವವರ ಶುದ್ಧತೆ ಇಲ್ಲದೆ ಹೋದರೆ ಸಮಾಜದಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆ ಗಾಂಧೀಜಿ ಬಹಳ ದೊಡ್ಡ ದೂರದೃಷ್ಟಿಯನ್ನು ಇಟ್ಟು ನೋಡ್ತಾರೆ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಈಗ ಕೇಳಿ ಶಾಂತಾ ಜಯತೀರ್ಥ ಅವರು ಹಾಡಿರುವ ಮೀರಾ ಭಜನ್.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 4:23.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು ಒಂದು ಡ್ರೈನ್ ಒಳಗಡೆ. ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು. ಆಮೇಲೆ ಅದೆಲ್ಲ ಹಾಕೊಂಡು ಹೊರಟಾಯ್ತು. ಅದೇ ಕತೆ,
4: ಅದೇ ಕತೆ.
5: ಇದೇ ಭಾನುವಾರ ಅಂದರೆ ಮೇ 17 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ
6: ಸಿಂಚನ
5: ಪುಟ್ಟ ಮಕ್ಕಳ ಕಲರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಪಕ್ಷಿ ಪ್ರೇಮಿ, ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
3: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
5: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
3: ನಾವು ಫುಡ್ ಕೊಟ್ರೆ ನಮ್ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಆ ಗುಬ್ಬಚ್ಚಿಗಳ ಆಹಾರನ ಸಿಗಲ್ಲ.
5: ಸಮಯ ಭಾನುವಾರ ಬೆಳಗ್ಗೆ 10:00. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ?

0: ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು. ಯಾರು ಕೊಡಬೇಕು, ಹೇಗೆ ಕೊಡಬೇಕು, ಇವೆಲ್ಲ ಮಾಹಿತಿಯನ್ನ ಕಿವಿ ಮಾತಾಗಿ ತಿಳಿಸಿದ್ದಾರೆ ಕೊಡಗಿನ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್.
1: ಮನೆ ಪರಿಸರ ಮೊಬೈಲ್ನ ದೂರ ಮಾಡಬೇಕು, ಮತ್ತೆ ತಂದೆ ತಾಯಿಯರ ಮನೆಗಳಲ್ಲಿ ಯಾವುದೇ ತರ ಗೊಂದಲ ಇರಬಾರದು.
0: ಕಾರ್ಯಕ್ರಮ ಪೂರ್ಣ ಮಾಹಿತಿಯುಕ್ತ ಕಾರ್ಯಕ್ರಮ.
1: ಹಾಗೆಲ್ಲ ಊಟ ಪೌಟ್ ತೆಗಿತಾ ಇದ್ರು, ಆಗ ನನಗೊಂದು ಖುಷಿ, ಭರವಸೆ ಬಂತು, ಇವಳು ಓದ್ತಾಳೆ, ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ.
0: ಸಮಯ ನಾಳೆ ಬೆಳಗ್ಗೆ 9:05 ಅಂದ ಹಾಗೆ ಈ ಕಾರ್ಯಕ್ರಮ ನಾಳೆ ಸಂಜೆ 4 ಮರುಪ್ರಸಾರ ಆಗತ್ತೆ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
2: ನನಗೆ ಬದುಕೋ ಕನಸೇ ನೀವು.
3: ಮಗಳು ಅಂತ ಅಂದ್ರೆ ಹೃದಯ ತುಂಬಿ ಬರುತ್ತೆ.
1: ಹೌದು ಮೇಡಮ್, ಮಗಳು ಎಲ್ಲ ನನಗೆ ಅವಳೇ ಮೇಡಮ್. ನಮ್ಮನೇಲಿ ಮಗಳು ಅಂದ್ರೆ ಏನೋ, ಅದನ್ನ ವಿವರಣೆ ಮಾಡಕ್ಕಾಗಲ್ಲ ಮೇಡಮ್, ಅಷ್ಟು ಪ್ರೀತಿ.
0: ಟ್ಯೂನ್ ಮಾಡಿ FM 103.1.

ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಕುಟುಂಬದ ಕೇಂದ್ರ ಬಿಂದು ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ಸಣ್ಣುಗೊಂಡ ಬಿ ತೇಜ. ಬಳಿಕ ಮಡಿಕೇರಿಯ ಕೃಪಾ ದೇವರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನ. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. ಸಂಪರ್ಕಿಸಲು ಸಂಖ್ಯೆ 08272228558. ಸಂಖ್ಯೆ ಮತ್ತೊಮ್ಮೆ 08272228558. 6:50 ಕೃಷಿ ರಂಗದಲ್ಲಿ ಅಡಿಕೆ ಬೆಳೆ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ ಕೆಆರ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:05:07. ಈಗ ಒಂದೆರಡು ಭಾವಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ HS ವೆಂಕಟೇಶ ಮೂರ್ತಿ ಅವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್. ಸಂಜೆಯಾಗುತ್ತಿದೆ, ನಡೆ ನಡೆ ಗೆಳೆಯ ಬೃಂದಾವನದ ಕಡೆ.

ಜಿಎಸ್ ಶಿವರುದ್ರಪ್ಪ ಅವರ ಕವಿತೆ, ಹಾಡಿದ್ದಾರೆ ಬಿಆರ್ ಛಾಯಾ. ಆ ಕನಸಿನ ಮೂರ್ತಿ ನನಸಿನೊಳು ತಾನಾಯಿತು ಸ್ಫೂರ್ತಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 4:15:58. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಸಾರ್ವಜನಿಕ ಸಹಭಾಗಿತ್ವದ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿ ಎಕ್ಸಿಕ್ಯೂಟಿವ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು 17 ಕೊನೆಯ ದಿನ. ಇಂಜಿನಿಯರಿಂಗ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳ ಆಕಾಂಕ್ಷಿಗಳು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಅಕೌಂಟ್ಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇಂಟರ್ ಸಿಎ, ಇಂಟರ್ ಸಿಎಂಎ ಪದವೀಧರರಾಗಿರಬೇಕು. ಬಿಕಾಂ, ಬಿಬಿಎ, ಬಿಎಸ್ಸಿ, ಬಿಎಂಎಸ್ ಅಥವಾ ಬಿಎಚ್ಎಂ ಪದವಿ ಪಡೆದವರಿಗೆ ವೇಜ್ ಅಮ್ಯುನಿಟೀಸ್ ವಿಭಾಗದ ಜೂನಿಯರ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಇನ್ನು ಪಿಯುಸಿ ಅರ್ಹತೆ ಅಥವಾ ಪದವಿ ವಿದ್ಯಾರ್ಹತೆ ಉಳ್ಳವರು ಸೆಕ್ರೆಟರಿ ಹುದ್ದೆಗೂ, ಎಂಎಸ್ಸಿ ಅಥವಾ ಹಿಂದಿ ಸ್ನಾತಕೋತ್ತರ ಪದವಿ ಅರ್ಹತೆ ಉಳ್ಳವರು ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೂ ಪ್ರಯತ್ನಿಸಬಹುದು. ಅಸೋಸಿಯೇಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 35 ವರ್ಷ, 3 ವರ್ಷದ ಸೇವಾ ಅನುಭವ ಅವಶ್ಯಕ. ಇನ್ನುಳಿದ ಹುದ್ದೆಗಳಿಗೆ 32 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. 5 ವರ್ಷದ ಸೇವಾ ಅನುಭವ ಕಡ್ಡಾಯ. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನರು ಹೊರತುಪಡಿಸಿ ಉಳಿದೆಲ್ಲರೂ 1,000 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು.

ಒಂದಿಗೆ ಜಿಎಸ್ಟಿ ಪಾವತಿ ಕಡ್ಡಾಯ. ಹೆಚ್ಚಿನ ವಿವರಗಳಿಗೆ ಬಿಪಿಸಿಎಲ್ ವೆಬ್ಸೈಟ್ www.bharatpetroleum.in ಅನ್ನು ನೋಡಬಹುದು. ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿಬಿಎಸ್ಇ 2026 ಸೆಪ್ಟೆಂಬರ್ 6 ನಡೆಸಲಿರುವ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸಿಟಿಇಟಿಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಜೂನ್ 10 ಕೊನೆಯ ದಿನ. ಕೇಂದ್ರ ಸರ್ಕಾರದ ಕೇಂದ್ರಾಡಳಿತ ಪ್ರದೇಶದ ಮತ್ತು ಅನುದಾನರಹಿತ ಶಾಲೆಗಳ ಶಿಕ್ಷಕರ ನೇಮಕಕ್ಕೆ ಇದು ಅರ್ಹತಾ ಪರೀಕ್ಷೆಯಾಗಿದ್ದು, ಶಿಕ್ಷಕರ ನೇಮಕಕ್ಕೆ ಅರ್ಹತಾ ಪರೀಕ್ಷೆ ಟಿಇಟಿ ನಡೆಸದ ರಾಜ್ಯ ಸರ್ಕಾರಗಳು ಕೂಡ ಈ ಪರೀಕ್ಷೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಿವೆ. ಈ ಪರೀಕ್ಷೆಯು 2 ವಿಭಾಗದಲ್ಲಿ ನಡೆಯಲಿದ್ದು, 1-5 ತರಗತಿಯವರೆಗೆ ಬೋಧಿಸಲಿಚ್ಛಿಸುವವರು ಪ್ರೈಮರಿ ಹಂತದ ಮತ್ತು 6-8 ತರಗತಿಗೆ ಬೋಧಿಸಲು ಇಚ್ಛಿಸುವವರು ಎಲಿಮೆಂಟರಿ ಹಂತದ ಪರೀಕ್ಷೆ ಬರೆಯಬೇಕು. 1-5 ತರಗತಿಗೆ ಬೋಧಿಸಲು ಪರೀಕ್ಷೆ ತೆಗೆದುಕೊಳ್ಳುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50 ಅಂಕಗಳೊಂದಿಗೆ ತೆರಿಗಡೆಯಾಗಿರಬೇಕು ಮತ್ತು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 2 ಡಿಪ್ಲೊಮೋ ಪಡೆದಿರಬೇಕು, ಇಲ್ಲವೇ ಅಂತಿಮ ವರ್ಷದ ಪರೀಕ್ಷೆಯನ್ನು ಎದುರಿಸುತ್ತಿರಬೇಕು. ಇದು ಯಾವುದೇ ವಿಷಯದಲ್ಲಾದರೂ ಆಗಿರಬಹುದು. ದ್ವಿತೀಯ ಪಿಯುಸಿ ಪೂರ್ಣಗೊಳಿಸಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 4 ಪದವಿಯ ಬಿಎಡ್ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು, ದ್ವಿತೀಯ ಪಿಯುಸಿ ನಂತರ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡುತ್ತಿರುವವರು ಅಥವಾ ಪದವಿಯ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಇನ್ನು 6-8 ತರಗತಿಗೆ ಬೋಧಿಸಲಿಚ್ಛಿಸುವ ಅಭ್ಯರ್ಥಿಗಳು ಪದವಿ ಪಡೆದಿರಬೇಕು ಮತ್ತು ಎಲಿಮೆಂಟರಿ ಎಜುಕೇಷನ್ನಲ್ಲಿ ಡಿಪ್ಲೊಮಾ ಪಡೆದಿರಬೇಕು, ಇಲ್ಲವೇ ಅಂತಿಮ ಹಂತದ ಪರೀಕ್ಷೆಯನ್ನು ಎದುರಿಸುವವರು ಪ್ರಥಮ ಬಿಎಡ್ ಅಭ್ಯಸಿಸುತ್ತಿರುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50 ಅಂಕಗಳೊಂದಿಗೆ ತೇರ್ಗಡೆಯಾಗಿ 4 ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ದ್ವಿತೀಯ ವರ್ಷದ 4 ಎಲಿಮೆಂಟರಿ ಎಜುಕೇಷನ್ನಲ್ಲಿ ಪದವಿ ಪಡೆದಿರುವವರು ಅಥವಾ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 50 ಅಂಕಗಳನ್ನು ಪಡೆದು ತೇರ್ಗಡೆಯಾಗಿ 4 ಬಿಎಸ್ಸಿ ಎಡ್ ಪದವಿ ಪಡೆದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಅರ್ಜಿ ಶುಲ್ಕ 1 ಪತ್ರಿಕೆಗೆ 1,000 ರೂಪಾಯಿ, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 500 ರೂಪಾಯಿ. 2 ಪತ್ರಿಕೆಯನ್ನು ಬರೆಯಲಿಚ್ಛಿಸುವವರು ಒಟ್ಟು 1,200 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು 600 ರೂಪಾಯಿ ಪಾವತಿಸಬೇಕು. ರಾಜ್ಯದ ಅಭ್ಯರ್ಥಿಗಳು ಕೂಡ ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಕನ್ನಡದಲ್ಲಿಯೂ ಪರೀಕ್ಷೆ ಬರೆಯಲು ಅವಕಾಶವಿದೆ.

ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ 84 ಹಿಂದಿ ಅನುವಾದಕರು ಮತ್ತು 737 ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಅರ್ಹ ಅಭ್ಯರ್ಥಿಗಳು ಮೇ 15 ಅರ್ಜಿ ಸಲ್ಲಿಸಬಹುದು. ಜೂನ್ ಅಥವಾ ಆಗಸ್ಟ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದು. ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಹಾಗೂ ಇಂಗ್ಲಿಷ್ ಕಡ್ಡಾಯ ವಿಷಯವಾಗಿ ಓದಿರುವ ಅಭ್ಯರ್ಥಿಗಳು ಈ ಪರೀಕ್ಷೆ ತೆಗೆದುಕೊಳ್ಳಬಹುದು. ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದು ಹಿಂದಿ ಕಡ್ಡಾಯ ವಿಷಯವಾಗಿ ಓದಿದ ಅಭ್ಯರ್ಥಿಗಳಿಗೂ ಈ ಪರೀಕ್ಷೆ ಬರೆಯಲು ಅವಕಾಶವಿದೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾವುದೇ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಿಂದಿ ಕಡ್ಡಾಯ ವಿಷಯವಾಗಿ ಓದಿರುವ ಅಥವಾ ಇಂಗ್ಲಿಷ್ ಹಿಂದಿ ಹೊರತುಪಡಿಸಿ ಯಾವುದೇ ವಿಷಯದ ಸ್ನಾತಕೋತ್ತರ ಪದವಿಯಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಕಡ್ಡಾಯ ವಿಷಯವಾಗಿ ಓದಿರುವ ಅಭ್ಯರ್ಥಿಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಸ್ನಾತಕೋತ್ತರ ವಿದ್ಯಾರ್ಹತೆ ಜೊತೆಗೆ ಹಿಂದಿಯಿಂದ ಇಂಗ್ಲಿಷ್ಗೆ ಮತ್ತು ಇಂಗ್ಲಿಷ್ನಿಂದ ಹಿಂದಿಗೆ ಅನುವಾದದಲ್ಲಿ ಡಿಪ್ಲೊಮೊ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಪಡೆದಿರಬೇಕು. ರಾಜ್ಯ ಅಥವಾ ಕೇಂದ್ರ ಸರ್ಕಾರದಲ್ಲಿ ಹಿಂದಿಯಿಂದ ಇಂಗ್ಲಿಷ್ಗೆ ಅಥವಾ ಇಂಗ್ಲಿಷ್ನಿಂದ ಹಿಂದಿಗೆ 2 ಅನುವಾದಕರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರಬೇಕು. ಸ್ಟೆನೋಗ್ರಾಫರ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ PUC ತೇರ್ಗಡೆಯಾಗಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯೋಮಿತಿ 18, ಗರಿಷ್ಠ 30. ಮೀಸಲಾತಿ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 5 ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ. ಅರ್ಜಿ ಶುಲ್ಕ 100 ರೂಪಾಯಿ. SC/ST ವಿಶೇಷಚೇತನ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಮೇ 15 ಕೊನೆಯ ದಿನ. ಶುಲ್ಕ ಪಾವತಿಗೆ ಮೇ 16 ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಅವಕಾಶವಿದ್ದು ಮೇ 20 ಮತ್ತು 21 ಅರ್ಜಿ ತಿದ್ದುಪಡಿ ಮಾಡಬಹುದು. ಆದರೆ ಹೀಗೆ ತಿದ್ದುಪಡಿ ಮಾಡುವಾಗ ಮೊದಲ ತಿದ್ದುಪಡಿಗೆ 200 ರೂಪಾಯಿ, ಎರಡನೇ ತಿದ್ದುಪಡಿಗೆ 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಉಡುಪಿಯಲ್ಲಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ

ಕೇಂದ್ರದ ಹಣಕಾಸು ಸಚಿವಾಲಯದ ಅಧೀನದಲ್ಲಿರುವ ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ SPMCL ಇಲ್ಲಿ ಒಟ್ಟು 534 ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು May 19 ಅವಕಾಶವಿದೆ. ಹುದ್ದೆಗಳು ಟೆಕ್ನಿಕಲ್, ಪ್ರಿಂಟಿಂಗ್ IT, ಮೆಕ್ಯಾನಿಕಲ್, AC, ಎಲೆಕ್ಟ್ರಿಕಲ್, ಇನ್ಸ್ಟ್ರೂಮೆಂಟೇಷನ್, ಫ್ಯಾಕ್ಟರಿ, ಸಿವಿಲ್ ಮತ್ತು ಅಫಿಷಿಯಲ್ ಲ್ಯಾಂಗ್ವೇಜ್ನಲ್ಲಿ ಸೂಪರ್ವೈಸರ್ಗಳ ನೇಮಕಾತಿ ನಡೆಯಲಿದೆ. ಈ ಹುದ್ದೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಡಿಪ್ಲೊಮಾ ಪಡೆದವರು ಅರ್ಜಿ ಸಲ್ಲಿಸಬಹುದು. ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಮತ್ತು ಆರ್ಟಿಸ್ಟ್ ಹುದ್ದೆಗಳು ಖಾಲಿ ಇದ್ದು, ಫೈನ್ ಆರ್ಟ್ಸ್, ಕಮರ್ಷಿಯಲ್ ಆರ್ಟ್ಸ್ ಸೇರಿದಂತೆ ವಿವಿಧ ವಿಷಯಗಳಲ್ಲಿ ಪದವಿ ಪಡೆದವರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದು. ವಿವಿಧ ಟ್ರೇಡ್ನಲ್ಲಿ ಜೂನಿಯರ್ ಟೆಕ್ನಿಷಿಯನ್ ಹುದ್ದೆಗಳು ಖಾಲಿ ಇದ್ದು, ಐಟಿಐ ಅರ್ಹತೆಯುಳ್ಳವರು ಅರ್ಜಿ ಸಲ್ಲಿಸಬಹುದು. ಇನ್ನು ವೆಲ್ಫೇರ್ ಆಫೀಸರ್ ಹುದ್ದೆಗಳಿಗೂ ಅವಕಾಶವಿದ್ದು, ಪದವೀಧರರು ಅರ್ಜಿ ಸಲ್ಲಿಸಬಹುದು. ಈ ಎಲ್ಲಾ ಹುದ್ದೆಗಳಿಗೂ ಕನಿಷ್ಠ ವಯಸ್ಸು 18, ಗರಿಷ್ಠ 30. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ OBC ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೆ 1,000 ರೂಪಾಯಿ, ಉಳಿದೆಲ್ಲ ವರ್ಗದವರಿಗೆ 200 ರೂಪಾಯಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ May 19. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ cnpnasik.spmcil.com ಅನ್ನು ನೋಡಬಹುದು. ಕೇಂದ್ರ ಮೀಸಲು ಪೊಲೀಸ್ ಪಡೆಯು 9,195 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು May 19 ಕೊನೆಯ ದಿನ. ಟೆಕ್ನಿಕಲ್, ಟ್ರೇಡ್ಸ್ಮನ್, ಪೈನೀರ್ ವಿಭಾಗದಲ್ಲಿ ನೇಮಕಾತಿ ನಡೆಯಲಿದ್ದು, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆಯಾ ರಾಜ್ಯವಾರು ಹುದ್ದೆಗಳನ್ನು ಮೀಸಲಿಡಲಾಗಿದ್ದು, ಒಟ್ಟು ಹುದ್ದೆಯಲ್ಲಿ 471 ಹುದ್ದೆಗಳು ಕರ್ನಾಟಕ ರಾಜ್ಯಕ್ಕೆ ಮೀಸಲಿರಿಸಲಾಗಿದೆ. ಬ್ರಾಡ್ಬ್ಯಾಂಡ್, ಬಗ್ಲರ್, ಹೇರ್ಡ್ರೆಸರ್, ಮಾಲಿ, ಪೈಪ್ ಬ್ಯಾಂಡ್, ಪೇಂಟರ್, ಟೇಲರ್, ವಾಟರ್ ಕ್ಯಾರಿಯರ್, ಡ್ರೈವರ್, ಕುಕ್, ಕೋಬ್ಲಾರ್, ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ವಾಷರ್ಮನ್ ವಿಭಾಗದಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಪೈನೀರ್ ವಿಭಾಗದಲ್ಲಿ ಮಾಸನ್ ಮತ್ತು ಎಲೆಕ್ಟ್ರಿಷಿಯನ್ ಹುದ್ದೆಗಳು ಸೇರಿದಂತೆ ಒಟ್ಟು 20 ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳಿಗೆ SSLC ವಿದ್ಯಾರ್ಹತೆ ನಿಗದಿಪಡಿಸಲಾಗಿದ್ದು, ಇದರೊಂದಿಗೆ ಆಯಾ ಟ್ರೇಡ್ಗನುಸಾರ ಐಟಿಐ ಪೂರ್ಣಗೊಳಿಸಿರಬೇಕು ಅಥವಾ ರಾಷ್ಟ್ರೀಯ ಇಲ್ಲವೇ ರಾಜ್ಯ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರಮಾಣಪತ್ರ ಹೊಂದಿರಬೇಕು. ಪೈನೀರ್ ವಿಭಾಗದ ಹುದ್ದೆಗಳಿಗೆ SSLC ಜೊತೆಗೆ 2 ಆಯಾ ಟ್ರೇಡ್ಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸಿದ ಅನುಭವ ಇರಬೇಕು. ಈ ಹುದ್ದೆಗಳ ಪೈಕಿ ಡ್ರೈವರ್ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವವರು ಕನಿಷ್ಠ 21 ಹಾಗೂ ಗರಿಷ್ಠ 27 ವಯೋಮಿತಿ ಹೊಂದಿರಬೇಕಾಗುತ್ತದೆ. ಉಳಿದೆಲ್ಲ ವಿಭಾಗಗಳಿಗೆ 18-23 ವರ್ಷದೊಳಗಿನವರು ಅರ್ಜಿ ಸಲ್ಲಿಸಬಹುದು. SC, ST, ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕರು ಹೊರತುಪಡಿಸಿ ಉಳಿದವರು 100 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ CRPF ವೆಬ್ಸೈಟ್ RECT.CRPF.GOV.IN ಅನ್ನು ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು. ಯಾರು ಕೊಡಬೇಕು, ಹೇಗೆ ಕೊಡಬೇಕು, ಇವೆಲ್ಲ ಮಾಹಿತಿ

0: ಮಾಹಿತಿಯನ್ನ ಕಿವಿ ಮಾತಾಗಿ ತಿಳಿಸಿದ್ದಾರೆ. ಕೊಡಗಿನ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್.
1: ಮನೆ ಪರಿಸರ ಅಂದ್ರೆ ಮೊಬೈಲ್ನ ದೂರ ಮಾಡಬೇಕು, ಮತ್ತೆ ತಂದೆ ತಾಯಿಯರ ಮನೆಗಳಲ್ಲಿ ಯಾವುದೇ ತರ ಗೊಂದಲ ಇರಬಾರದು.
0: ಕಾರ್ಯಕ್ರಮ ಪೂರ್ಣ ಮಾಹಿತಿಯುಕ್ತ ಕಾರ್ಯಕ್ರಮ.
1: ಹಾಗೆಲ್ಲ ಊಟ ಪೌಟ್ ತೆಗಿತಾ ಇದ್ದು, ಆಗ ನನಗೊಂದು ಖುಷಿ, ಭರವಸೆ ಬಂತು, ಇವಳು ಓದ್ತಾಳೆ, ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ.
0: ಸಮಯ ನಾಳೆ ಬೆಳಗ್ಗೆ 9:05 ಅಂದ ಹಾಗೆ ಈ ಕಾರ್ಯಕ್ರಮ ನಾಳೆ ಸಂಜೆ 4 ಮರು ಪ್ರಸಾರ ಆಗುತ್ತೆ. ಶ್ರೋತೃಗಳೇ, ಕಾರ್ಯಕ್ರಮವನ್ನ ಕೇಳ್ತೀರಲ್ಲ,
2: ನನಗೆ ಬದುಕೋ ಕನಸೇ ನೀವು.
3: ಮಗಳು ಅಂತ ಅಂದ್ರೆ ಹೃದಯ ತುಂಬಿ ಬರುತ್ತೆ.
1: ಹೌದು ಮೇಡಮ್, ಮಗಳು ಎಲ್ಲ ನನಗೆ ಅವಳೆ ಮೇಡಮ್. ನಮ್ಮನೆಯಲ್ಲಿ ಮಗಳು ಅಂದ್ರೆ ಏನೋ, ಅದನ್ನ ವಿವರಣೆ ಮಾಡಕ್ ಆಗಲ್ಲ ಮೇಡಮ್, ಅಷ್ಟು ಪ್ರೀತಿ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ.
4: ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು ಒಂದು ಡ್ರೈನ್ ಒಳಗಡೆ. ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು, ಆಮೇಲೆ ಅದೆಲ್ಲ ಹಾಡ್ಕೊಂಡು ಹೊರಟಾಯ್ತು. ಅದೇ ಕತೆ.
0: ಇದೇ ಭಾನುವಾರ ಅಂದ್ರೆ May 17 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ ಪುಟ್ಟ ಮಕ್ಕಳ ಕಲರವ ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲ ನಗರದ ಪಕ್ಷಿ ಪ್ರೇಮಿ. ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
4: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಆ ಗುಬ್ಬಚ್ಚಿಗಳ ಆಹಾರ ಸಿಗಲ್ಲ.
0: ಸಮಯ ಭಾನುವಾರ ಬೆಳಗ್ಗೆ 10:00. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ.

0: ಸಮಯ 4:36 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ ನೆನಪು ನಿನಾದ
1: ಕಾರ್ಯಕ್ರಮ ನೆನಪು ನಿನಾದ
3: ನೆನಪು ನಿನಾದ
1: ಕಾರ್ಯಕ್ರಮ ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ
1: ನೆನಪು ನಿನಾದ
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ವಿಜಯವಾಣಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಬಯಲುದಾರಿ ಚಿತ್ರದ ಗೀತೆ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ, ರಾಜನ್ ನಾಗೇಂದ್ರ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯ

ವಿಜಯನಾರಸಿಂಹ ಅವರು ಸಾಹಿತ್ಯ ಬರೆದಿರುವ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ್ತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ್ತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ನೆನಪು ನಿನಾದ

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಸಮಯ 4:47:20. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಕೇಳಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜಿಸಿರುವ ದೇವರ ಕಣ್ಣು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕನ್ಯಾರತ್ನ ಚಿತ್ರದ ಗೀತೆ. ಸಾಹಿತ್ಯ ಬರೆದಿದ್ದಾರೆ ಕೂರ ಸೀತಾರಾಮ ಶಾಸ್ತ್ರಿ. ಸಂಗೀತ ಜಿ ಕೆ ವೆಂಕಟೇಶ್.

ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜಿಸಿರುವ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಬರೆದಿದ್ದಾರೆ ಜಿ ಉದಯಶಂಕರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಮುಗಿಯದ ಕತೆ ಚಿತ್ರದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ, ಸಾಹಿತ್ಯ ಬರೆದಿದ್ದಾರೆ ಜಿ ಉದಯಶಂಕರ್.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ಸ್ ಸಿಗತ್ತಾ?
6: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು. ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದ್ ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು. ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಎಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತಕ್ಕ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ. ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
4: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
7: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
8: ಇಲ್ಲ, ಎಲ್ಲಿದೆ ಅಂತದ್ದು?
7: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
8: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
7: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
8: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
7: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
8: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
7: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
8: 80%

0: ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ 9900912822 ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ ಮೇ 19ರಂದು ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆನ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
4: ಸಮಯ 5:04:26. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
5: ಆಕಾಶವಾಣಿ ಮಡಿಕೇರಿ.

0: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕುಟುಂಬದ ಕೇಂದ್ರ ಬಿಂದು ಮಹಿಳೆ, ಈ ಕುರಿತು ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ಸಣ್ಣುವಂಡ ಬಿ ತೇಜ ಅವರಿಂದ ಭಾಷಣವಿದೆ. ಬಳಿಕ ಮಡಿಕೇರಿಯ ಕೃಪಾ ದೇವರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನವಿದೆ. ಆರಂಭದಲ್ಲಿ ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ಸಣ್ಣುವಂಡ ಬಿ ತೇಜ ಅವರು ಮಾತನಾಡುವ ವಿಷಯ ಕುಟುಂಬದ ಕೇಂದ್ರ ಬಿಂದು ಮಹಿಳೆ.
1: ಯಾವುದೇ ದೇಶ ಸಮೃದ್ಧಿಯ ನಾಯಕತ್ವವನ್ನು ಹೊಂದಿದಾಗ ಮಾತ್ರ ಆ ದೇಶದ ಆ ನಾಡಿನ ಪ್ರಗತಿ ನಿತ್ಯ ಹಸಿರಾಗಿರಲು ಸಾಧ್ಯ. ಹಾಗೆ ಔನ್ನತ್ಯ ಬದುಕನ್ನು ಸರ್ವರಿಗೂ ಸಿಗುವಂತೆ ಮಾಡುವ ವಾತಾವರಣಗಳು ಸಾಮೂಹಿಕ ಬದುಕಿನಲ್ಲಿ ಬಿತ್ತರಗೊಳ್ಳುವಂತೆ ಮಾಡುವ ಏಕಮಾತ್ರ ಸ್ಥಾನವನ್ನು ತಾಯಿ ಮಾತ್ರ ಪಡೆದಿರುತ್ತಾಳೆ. ಹಾಗೆ ನೋಡಿದರೆ ನಮ್ಮ ಪೂರ್ವಕಾಲದಲ್ಲಿ ಮಾತೃಪ್ರಧಾನ ವ್ಯವಸ್ಥೆಯೇ ಒಪ್ಪ ಓರಣ ಅಚ್ಚುಕಟ್ಟುತನವನ್ನು ಸ್ಥಾಪಿಸಿಕೊಂಡು ಬಂದದ್ದು. ಈ ಹಿನ್ನೆಲೆಯಲ್ಲಿ ಜತನಕಾರಿ ಸಮಾಜ ನಿರ್ಮಾಣದಲ್ಲಿ ಹೆಣ್ಣಿನ ಪಾತ್ರವೇ ಗಣನೀಯವಾಗುತ್ತದೆ. ಪುರುಷ ಸಮಾಜದ ಸಮುದಾಯದಲ್ಲಿ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ವಲಯಗಳಲ್ಲಿ ತನ್ನ ಸ್ಥಿತಿಸ್ಥಾಪಕತ್ವ ಗುಣವನ್ನು ಭದ್ರಪಡಿಸಿಕೊಂಡಿದ್ದರೂ ಅವೆಲ್ಲದಕ್ಕೂ ಮೂಲ ಸೆಲೆಯಾಗಿ ತಾಯಿಯ, ಸಹೋದರಿಯ, ಹೆಂಡತಿಯ, ಗೆಳತಿಯ ಲಾಲನೆ ಪಾಲನೆ ಪೋಷಣೆಗಳು ಬಹುಮುಖ್ಯವಾಗಿ ಕೆಲಸ ಮಾಡುತ್ತಿರುತ್ತವೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಅದು ಇತ್ತೀಚಿನ ದಿನಗಳಲ್ಲಂತೂ ಅಭಿವ್ಯಕ್ತಿಯ ಬಹುದೊಡ್ಡ ಮಾಧ್ಯಮವಾಗಿ ಬೆಳಕಿಗೆ ಬರುತ್ತಿರುವುದು ಸಂತಸದ ವಿಷಯವೇ ಆಗಿದೆ. ಅಂತಹ ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ಮುಕ್ತವಾಗಿ ಗೌರವದಿಂದ ಸ್ವಾಗತಿಸುವ ಮಮಕಾರ ಬುದ್ಧಿ ಪುರುಷ ಸಮಾಜಕ್ಕಿರುವುದನ್ನು ನಾವು ಮರೆಯುವಂತಿಲ್ಲ. ಯಾವುದೇ ವ್ಯವಸ್ಥೆಯ ನೈರ್ಮಲ್ಯತನವನ್ನು ವ್ಯಷ್ಟಿ ವ್ಯಕ್ತಿತ್ವದಲ್ಲಿ ಗುರುತಿಸಿಕೊಳ್ಳಬಾರದು. ಹೇಗೆ ಎರಡು ಕೈ ಸೇರಿದರೆ ಚಪ್ಪಾಳೆ ಎನ್ನುತ್ತಾರೋ ಹಾಗೆ ಪುರುಷ ಸ್ತ್ರೀ ಈರ್ವರ ಸಹಭಾಗಿತ್ವದಲ್ಲಿ ಸಮಾಜದ ಕ್ಷೇಮ ಅಡಗಿರುವುದನ್ನು ನಾವು ಗುರುತಿಸಿಕೊಳ್ಳಬಹುದು. ಹೀಗಿದ್ದಾಗಿಯೂ ಬದುಕಿನ ಸೌಂದರ್ಯವನ್ನು ಹೆಚ್ಚು ಮಾಡುವ ತಾಳ್ಮೆ, ಸಹನೆ, ಅನುಕಂಪ, ಮಮಕಾರ, ಸಹಬಾಳ್ವೆ ಈ ಎಲ್ಲ ಮೌಲ್ಯಗಳ ವಾರಸುದಾರಿಕೆಯನ್ನು ಹೆಣ್ಣು ಪೊರೆಯುವಷ್ಟು ಗಾತ್ರದಲ್ಲಿ ಗಂಡು ಸವೆಯಲಾರನು, ಬೆರೆಯಲಾರನು. ಈ ತತ್ವಗಳಿಗೆ ಸವೆಯುವ, ಬೆರೆಯುವ, ತನ್ನತನವನ್ನು ಇಲ್ಲವಾಗಿಸಿಕೊಳ್ಳುವ ತ್ಯಾಗಮಯಿ ಗುಣದಿಂದ ಹೆಣ್ಣು ಕುಟುಂಬ ಸಮಾಜದ ಮುಖ್ಯಳೂ ಆಗಿ ಸಾಗಲು ಕಾರಣವಾಗಿರುವುದು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತು ಶಿಕ್ಷಣ ಕ್ಷೇತ್ರದ ಸರ್ಕಾರದ ಘೋಷಣೆ.

ಮನೆಗಳಲ್ಲಿ ಮುಖ್ಯವಾಗಿರುವುದನ್ನು ಗಮನಿಸಿದರೂ ಕೂಡ ಹೆಣ್ಣಿಗೆ ಹಂಚುಣ್ಣುವ, ಕೂಡಿಡುವ, ಮುಂದಾಲೋಚನೆ ಸಹಜ ಬುದ್ಧಿಯಂತೆ ತೋರುವುದು ಪ್ರಕೃತಿಯ ವರವೆಂದೇ ಭಾವಿಸಬೇಕು. ಗಂಡಿಗೆ ಸಂಸ್ಕೃತಿ ಸಂಸ್ಕಾರವನ್ನು, ನ್ಯಾಯ ನೀತಿಯನ್ನು ಕಲಿಸಿಕೊಡಬೇಕು, ಹೇಳಿಕೊಡಬೇಕು. ಆದರೆ ಹೆಣ್ಣು ಕುಟುಂಬದಲ್ಲಿ ಕೂಡು ಬಾಳುವೆಯನ್ನು ಕಂಡಾಗಲೇ ಈ ತಾರಾಮೌಲ್ಯಗಳನ್ನು ತನ್ನಿಂದ ತಾನೇ ಅನುಕರಿಸಬಲ್ಲಳು, ಕಲಿತುಕೊಂಡು ಪ್ರಸಾರ ಮಾಡಬಲ್ಲಳು. ಇದು ಅವಳ ಸ್ವಂತಿಕೆಯ ಇಚ್ಛಾಶಕ್ತಿಯೇ ಆಗಿದೆ. ಇದನ್ನು ಕಲಿಯಲು ಅವಳಿಗೆ ಓದಿನ ಪಠ್ಯಪುಸ್ತಕದ ಅವಶ್ಯಕತೆ ಇಲ್ಲ. ತನ್ನ ಹಿರಿಯ ಅಕ್ಕನ

ಎನ್ನು ಕಂಡಾಗಲೇ ಈ ತಾರಾಮೌಲ್ಯಗಳನ್ನು ತನ್ನಿಂದ ತಾನೇ ಅನುಕರಿಸಬಲ್ಲಳು, ಕಲಿತುಕೊಂಡು ಪ್ರಸಾರ ಮಾಡಬಲ್ಲಳು. ಇದು ಅವಳ ಸ್ವಂತಿಕೆಯ ಇಚ್ಛಾಶಕ್ತಿಯೇ ಆಗಿದೆ. ಇದನ್ನು ಕಲಿಯಲು ಅವಳಿಗೆ ಓದಿನ ಪಠ್ಯಪುಸ್ತಕದ ಅವಶ್ಯಕತೆ ಇಲ್ಲ. ತನ್ನ ಹಿರಿಯ ಅಕ್ಕನ, ತಾಯಿಯ, ದೊಡ್ಡಮ್ಮನ, ಅಜ್ಜಿಯ ಬದುಕನ್ನು ಕಂಡುಂಡದೇ ಸಾಕು. ತನ್ನ ಸಂಸಾರ, ಕುಟುಂಬದ ಜವಾಬ್ದಾರಿಯನ್ನು ಯಾರೂ ಕೊಡದೆಯೂ, ಯಾರೂ ಹೇಳದೆಯೂ ವಹಿಸಿಕೊಳ್ಳುವ ಪ್ರಧಾನ ಆಶಯ ಅವಳಿಗೆ ಮನದಟ್ಟಾಗುವಂತೆ ಕುಟುಂಬದ ಯಜಮಾನನೆನಿಸುವ ಗಂಡಿಗೆ ಅರ್ಥವಾಗಲಾರದು. ಎಷ್ಟೋ ವೇಳೆ ಪುರುಷ ಮಹನೀಯರು ಮಹತ್ವದ ಕಾರ್ಯಗಳನ್ನು ಆಗು ಮಾಡುವಲ್ಲಿ ನಮಗೆ ತಾಯಿಯೋ, ಹೆಂಡತಿಯೋ, ತಂಗಿಯೋ, ಮೂಲ ಸ್ಫೂರ್ತಿ, ಸಹಕಾರಿ ಎಂದು ಹೇಳಿಕೊಂಡಿರುವುದನ್ನು ನಾವು ಗಮನಿಸುತ್ತೇವಲ್ಲವೇ. 6ರಲ್ಲಿ ಹೇಳಿಕೊಟ್ಟಿತು 60ರವರೆಗೂ ಬರುತ್ತದೆ ಎಂಬ ನಾಣ್ಣುಡಿಯನ್ನು ಸ್ತ್ರೀಕುಲ ಪಾಲಿಸುತ್ತಿರುವಂತೆ ಪುರುಷ ಸಮುದಾಯ ಇಂಥವಕ್ಕೆ ಮನ ಕೊಡಲಾರದೆಂದೇ ಹೇಳಬೇಕು. ಅಂತಹವರನ್ನು ತಿದ್ದಿ ತೀಡುವ ಪ್ರೇರಣೆ ಪ್ರಭಾವಗಳು ಹೆಣ್ಣಿನಿಂದಲೇ ಧಾರೆಯಾಗುವುದು ಅವಳ ದೊಡ್ಡಸ್ತಿಕೆಯನ್ನು ಕಾಣಿಸುತ್ತದೆ. ಗುಣ ಸಂಪನ್ನತೆಯ ವಿರುದ್ಧಾರ್ಥಕ ಗುಣವಾಚಕಗಳಿಂದ ಹೆಣ್ಣನ್ನು ಗುರುತಿಸಿಕೊಂಡಿದ್ದರೂ ಸಮಷ್ಟಿ ದೃಷ್ಟಿಯಿಂದ ಮಹಿಳೆಯರ ವ್ಯಕ್ತಿತ್ವದ ಮೇಲೆ ವಾಮ ಚಿಂತನೆಗಳನ್ನು ಅಂಟಿಸಲು ಬರುವುದೇ ಇಲ್ಲ. ಮಾರುಕಟ್ಟೆಯಿಂದ ತಂದ ಹಣ್ಣಿನಲ್ಲಿ ಒಂದು ಹಣ್ಣು ಹುಳುಕಿದ್ದಾಗ ಆ ಹಣ್ಣನ್ನು ಎಸೆದು ಉಳಿದ ಒಳ್ಳೆ ಹಣ್ಣುಗಳ ಕಡೆ ನಮ್ಮ ಉಪಯೋಗ ದೃಷ್ಟಿಯನ್ನು ಬೀರಬೇಕೇ ಹೊರತು ಕೊಳೆತ ಹಣ್ಣಿನ ಬಗ್ಗೆಯೇ ನಮ್ಮ ಮಾತುಕತೆ ಸವೆಯಬಾರದೆನ್ನುವ ನೀತಿ ಯಾವ ಕಾಲಕ್ಕೂ ಅರಿವಾಗುತ್ತಲೇ ಇದ್ದಾಗ ಹೆಣ್ಣು ಎತ್ತರದ ಸ್ಥಾನದಲ್ಲಿ ನಿಲ್ಲಲು ಯಾರ ವಶೀಲಿಯೂ ಬೇಕಾಗುವುದಿಲ್ಲ. ಹೆಣ್ಣು ತಾನು ಎಷ್ಟೇ ಸಮರ್ಥಳಾಗಿದ್ದರೂ ಅರ್ಹಳಾಗಿದ್ದರೂ ಪುರುಷ ಸಮುದಾಯವನ್ನು ಮೀರಿ ತನ್ನ ಪ್ರತಿಭೆಯನ್ನು ಪ್ರಕಟಪಡಿಸಲು ಹಿಂತೆಗೆಯುವ ಮನೋಬುದ್ಧಿ ಹೋಗಿಲ್ಲವೆಂಬುದನ್ನು ಪುರುಷ ಸಮುದಾಯ ಮನಗಾಣಬೇಕಾದ ಅನಿವಾರ್ಯತೆಯೂ ಇದೆ. ಈ ಅನಿವಾರ್ಯತೆಯನ್ನು ಮರೆತಾಗ ಮಾತ್ರ ಪುರುಷ ಸಮುದಾಯ ನಾನೇ ಮೇಲೆಂದು ಬೀಗುವ ವಾತಾವರಣಗಳು ಇನ್ನಿಲ್ಲದಂತೆ ಹೆಚ್ಚಾಗುತ್ತವೆ. ಇಂತಹ ಗುಣಸಂಪನ್ನತೆಯ ವ್ಯಕ್ತಿತ್ವವನ್ನು ಪುರುಷ ಸಮುದಾಯ ಕಾಪಾಡಿಕೊಳ್ಳಬೇಕಿರುವುದು ತನ್ನ ಹಿರಿತನದ ಉಳಿವಿಕೆಗಾಗಿಯೇ ಹೊರತು ಮತ್ತಿನ್ನಾವುದೇ ಘನ ಕೊಡುಗೆಯನ್ನು ಹೆಣ್ಣಿಗೆ ದಾರೆ ಏರೆಯಲು ಅಲ್ಲ. ಇಂತಹ ಹಿನ್ನೆಲೆಯಲ್ಲಿಯೇ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಸಂಚಿಯ ಕೆಲಸವನ್ನು ನಿರ್ವಹಿಸುತ್ತಿದ್ದ ಹೊನ್ನಮ್ಮ ತನ್ನ ಹದಿಬದಿಯ ಧರ್ಮ ಕೃತಿಯಲ್ಲಿ ಸ್ತ್ರೀ ವಿಚಾರದಲ್ಲಿ ಗಂಡು ಹೇಗಿರಬೇಕೆಂದು ಪುರುಷ ಸಂಹಿತೆಯನ್ನೇ ಕೊಟ್ಟಿದ್ದಾಳೆ ಎಂಬುದನ್ನು ನಾವುಗಳು ಮರೆಯುವಂತಿಲ್ಲ. ಅರಿತು ನಿಟ್ಟಿಸೇ ಗಂಡು ಮಕ್ಕಳಿಂದ ಅತಿಶಯದ ಎರಕದೊಳ್ ಎಸೆವ ಪೆಣ್ಗಳನ್ನು ಪೊರನೋಟದಿಂದ ನೋಡದೆ ಪೋಲೆನಿಸದೆ ಮರುಕವೆರೆಸಿ ಮನ್ನಿಪುದು. ಅರಿತು ಧ್ಯಾನಿಸಿದರೆ ಗಂಡು ಮಕ್ಕಳಿಗಿಂತ ಅತಿಶಯವಾಗಿ ಕಾಣುವ ಹೆಣ್ಣು ಮಕ್ಕಳ ವ್ಯಕ್ತಿತ್ವ ಹೆಚ್ಚು ಗುಣಕಾರಿ ಎಂದು ಸಂಚಿಯ ಹೊನ್ನಮ್ಮ ಹೇಳಿದ್ದಾಳೆ. ಸಂಚಿ ಹೊನ್ನಮ್ಮನ ಈ ಮಾತನ್ನು ಪುರುಷ ಸಮುದಾಯ ತೀವ್ರವಾಗಿ ಪರಿಗಣಿಸುವ ಕಾಲ ಬಂದಾಗ ಹೆಣ್ಣು ಕುಟುಂಬದ ಕಣ್ಣಾಗಿ ಬದುಕಿನ ಅವಲೋಕನಕ್ಕೆ ದಾರಿಯಾಗಿರುತ್ತಾಳೆ. ಬದುಕು ಕೇವಲ ಹೆಣ್ಣಿನಿಂದಲೋ ಗಂಡಿನಿಂದಲೋ ಮಾತ್ರ ಅವಲಂಬಿಸಿರುವುದಿಲ್ಲ ಎಂಬ ಸತ್ಯ ವಾಸ್ತವವಿದ್ದರೂ ಹೊಣೆಗಾರಿಕೆ ಎಂದಾಗ, ಜವಾಬ್ದಾರಿ ಎಂದಾಗ, ಮನವಾಳ್ತೆಯ ಸೊಗಸು ಎಂದಾಗ ಗಂಡಿಗಿಂತ ನಾವೀನ್ಯ, ಜತನ, ಮಮಕಾರ ಇವುಗಳು ಹೆಚ್ಚಿರುವುದು ಹೆಣ್ಣಿನಲ್ಲಿ. ಆ ದಿಸೆಯಲ್ಲಿ ಹೆಣ್ಣು ಕುಟುಂಬದ ಅರಿವು. ಕುಟುಂಬಗಳು ನಿರಾತಂಕವಾಗಿ ನಿರ್ವಹಣೆಗೊಳ್ಳಬೇಕೆಂದರೆ ದುಡಿಯುವ ಗಂಡಸಿನ ಅಗತ್ಯವೆಷ್ಟಿದೆಯೋ ಅದಕ್ಕಿಂತಲೂ ಒಂದು ಕೈ ಮೇಲಾಗಿ ದುಡಿಯುವ ಗಂಡಸನ್ನು ಅವನ ದುಡಿಮೆಯನ್ನು ಜಾಣತನದಿಂದ ನಿರ್ವಹಿಸುವ ಹಕ್ಕು ಬಾಧ್ಯತೆ ಹೆಣ್ಣಿಗೆ ಇರುವುದರಿಂದಲೇ ಕುಟುಂಬಸ್ಥರ ನಡುವಿನ ಸಾಮರಸ್ಯ ಗಟ್ಟಿಯಾಗಿರುವುದು. ಸಮಾಜ ಹೆಣ್ಣಿನ ಬಗ್ಗೆ, ಅವಳ ಮಹತ್ವದ ಸ್ಥಾನದ ಬಗ್ಗೆ ಮೇರು ಮಮಕಾರವನ್ನೇ ಆರೋಪಿಸಿ ಸ್ಥಾಪಿಸಿ ನಡೆದುಕೊಂಡು ಬಂದಿದೆ. ಅವಳಿಗೆ ಆರೋಪಿಸಿದ ಮಹತ್ವದಿಂದಲೇ ಸಮಾಜ ಸುಭಿಕ್ಷತೆಗೆ ಕಾರಣ ಎಂಬುದನ್ನು ಪ್ರಜ್ಞಾವಂತ ಸಮಾಜ ಅರಿತುಕೊಂಡಿದ್ದರಿಂದಲೇ ಅವಳ ವಿಷಮ ಧ್ಯಾನದ ವರ್ತನೆ ಜರುಗಿದರೆ ಕುಟುಂಬ ವಿಘಟನೆ ಅನಾಯಾಸವಾಗಿ ಜರುಗುತ್ತದೆ ಎಂಬ ತಿಳಿವಳಿಕೆಯಿಂದಲೇ ಬಸವಣ್ಣನವರು ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಎಂದು ಹೆಣ್ಣಿನ ವಾಮ ಚಿಂತನೆಯ ಪರಿಣಾಮ ಎಂತಹ ಸಮಾಜ ಛಿದ್ರತೆಯನ್ನು ಉಂಟು ಮಾಡಬಹುದು ಎಂಬುದನ್ನು
ಹೇಳಿ.

0: ಇರುವುದು. ಅಂದರೆ ಮನೆಗೆ ನಾರಿ ಯಜಮಾನಿಯಂತೆ. ಮನೆಯ ಆಗು ಹೋಗುಗಳ ಸಕಲ ವಿವರಗಳು ಇವಳ ನಿರ್ದೇಶನದಲ್ಲೇ ಜರುಗುವಂಥದ್ದು. ಮನೆಯ ಯಾವ ವಸ್ತು ವಗೈರೆಗಳು ಎಲ್ಲಿ ಇರುತ್ತವೆ, ಹೇಗೆ ಇರುತ್ತವೆ, ಅದನ್ನು ಯಾರು ಬಳಸುತ್ತಾರೆ ಎಂಬ ಪೂರ್ಣ ವಿವರ ಮನೆಯೊಡತಿಗೆ ತಿಳಿದಿರುವಷ್ಟು ಅಥವಾ ಅದರ ಬಗ್ಗೆ ಆಸ್ತಿ ವಹಿಸಿ ಸಲಹುವಷ್ಟು ಅಕ್ಕರೆಯಿಂದ ಗಂಡು ಕಾಣಲಾರನು ಎಂಬುದು ಒಂದು ಸತ್ಯವಾದರೆ, ಮನೆಯ ಒಡತಿ ತನ್ನದೆಂಬುದನ್ನು, ತನ್ನತನವನ್ನು, ತನ್ನ ಹೊಣೆಗಾರಿಕೆಯನ್ನು ಮರೆತು ಮನೆಯಲ್ಲಿ ಕಳ್ಳತನ ಆರಂಭಿಸಿದರೆ ಕುಟುಂಬ ಕ್ಷೋಭೆಗೆ ತಲೆಕೆಡಿಸಿಕೊಳ್ಳುವಂತಾಗುತ್ತದೆ. ಅಷ್ಟರ ಮಟ್ಟಿನ ಜವಾಬ್ದಾರಿ ಹೆಣ್ಣಿಗಿರುತ್ತದೆ ಎಂಬುದನ್ನು ಬಸವಣ್ಣನವರ ಆ ಸಾಲು ಸಮರ್ಥಿಸುತ್ತದೆ. ಮುಂದುವರೆದು ಅಲ್ಲೇ ಹೇಳುವ, ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಎಂಬ ಮಾತಂತೂ ಹೆಣ್ಣಿನ ತಾಯ್ತನದ ಹಿರಿಮೆಯನ್ನೇ ಚಿಂತಿಸುತ್ತದೆ. ನವಜಾತ ಶಿಶುವಿಗೆ ತಾಯ ಎದೆಹಾಲಿಗಿಂತ ಅತಿ ಆರೋಗ್ಯಕರವೂ ಪೌಷ್ಟಿಕವೂ ಆದ ಇನ್ನೊಂದು ಆಹಾರವಿಲ್ಲವೆಂಬುದು ಸಮಾಜದ ಸ್ಥಾಪಿತ ಮೌಲ್ಯ. ಅಂತಹ ತಾಯಿಯ ಎದೆಹಾಲು ವಿಷವಾದರೆ, ವಿಷವಾಗಿ ಕೊಂದರೆ ಮಗುವಿನ ಕಳಕಳಿಯ ಬಗ್ಗೆ, ತಾಯ್ತನದ ಅಕ್ಕರೆಯ ಬಗ್ಗೆ ಇನ್ನಾರಿಗೆ ಹೇಳಿ ಪರಿಹಾರ ದಕ್ಕಿಸಿಕೊಳ್ಳಲಾಗುತ್ತದೆ ಎಂಬ ಆತಂಕದ ಪ್ರಶ್ನೆ ಹೆಣ್ಣಿನ ಜವಾಬ್ದಾರಿಯ ವಿಮುಖತೆಯನ್ನೇ ಅವಲಂಬಿಸಿರುತ್ತದೆ ಎಂಬುದನ್ನು ಯಾರು ತಾನೇ ಅಲ್ಲಗಳೆಯಲು ಸಾಧ್ಯ? ಈ ದಿಶೆಯಲ್ಲಿ ಹೆಣ್ಣು ಹೆಚ್ಚು ಅನಿವಾರ್ಯ ಅಗತ್ಯವಾಗುವುದು ಈ ಸಂಬಂಧವಾಗಿ ಎಂಬುದನ್ನು ಯಾರೂ ನಿರಾಕರಿಸುವಂತಿಲ್ಲ. ಈ ಮಾತನ್ನು ಪುರಸ್ಕರಿಸಲೆಂಬಂತೆ ರಾಷ್ಟ್ರಕವಿ ಕುವೆಂಪುರವರು ಹೆಣ್ಣನ್ನ ಗೃಹದೇವತೆ ಎಂದು ಹೇಳಿರುವುದು. ಯಾವ ದೇವತೆ ಒಲಿದರೇನು, ಮನೆಯ ದೇವತೆ ಮುಳಿದರೆ, ಯಾವ ದೇವತೆ ಹೊಗಳಲೇನು, ಮನೆಯ ದೇವತೆ ಹಳಿದರೆ. ಕುವೆಂಪು ಅವರ ಈ ಮಾತು ಗೃಹಲಕ್ಷ್ಮಿಯ ಹಿರಿತನವನ್ನೇ ಸಾರುತ್ತಿದೆ. ಮನೆಯ ದೇವತೆಗಿಂತಲೂ ಅನ್ಯ ದೇವತೆ ಇಲ್ಲ ಎಂಬ ದಾಂಪತ್ಯ ಸೊಗಸಿನೊಂದಿಗೆ ಅನ್ಯ ದೇವತೆಯ ಹೊಗಳಿಕೆ ತೆಗಳಿಕೆ ಮುಖ್ಯವಾಗದು ಎಂಬುದನ್ನು ಹೇಳುತ್ತಾ ಮನೆ ವಾಳ್ತೆಯ ನಿತ್ಯ ಸೊಗಸನ್ನು ಆಗು ಮಾಡುವ ಗೃಹದೇವತೆಯೇ ಪ್ರಮುಖಳು ಎಂದು ಉದ್ಘರಿಸಿರುವುದು ಕುಟುಂಬದ ಕೇಂದ್ರ ಬಿಂದು ಮಹಿಳೆ ಎಂಬುದನ್ನೇ ಒತ್ತಿ ಹೇಳುತ್ತದೆ. ಸಮಾಜದ ಮುಖ್ಯವಾಹಿನಿಯಲ್ಲಿಯೇ ಆಗಲಿ ಅಥವಾ ಕುಟುಂಬದ ಜತನಕ್ಷೇಮದಲ್ಲಿಯೇ ಆಗಲಿ ಹೆಣ್ಣಿನ ಭಾಗಿತ್ವವನ್ನು ಉಪೇಕ್ಷಿಸಲಾಗದು. ಅವರಿಂದಲೇ ಒಳಿತಿನ ಬೆಳಕು ಪಸರಿಸುವುದು. ಹೇಗೆ ಭೂಮಿಯನ್ನು ರೈತ ಹಸನು ಮಾಡಿ ಉತ್ತಿ ಬಿತ್ತಿ ಫಲ ತೆಗೆಯುತ್ತಾನೋ, ಅಂತೆಯೇ ಹೆಣ್ಣು ಕುಟುಂಬದಲ್ಲಿನ ಸರಸ ವಿರಸಗಳನ್ನು, ಹುಟ್ಟಿ ಬಂದ ಮಾತುಗಳನ್ನು ಕೇರಿ ತೂರಿ ಬೇಕಾದದ್ದನ್ನು ಉಳಿಸಿ ಬೇಡವಾದದ್ದನ್ನು ಬಿಸಾಡಿ ಮಲಿನಮುಕ್ತ ವಾತಾವರಣವನ್ನು ಸಜ್ಜುಗೊಳಿಸುವ ನಿತ್ಯ ಕ್ರಿಯೆ ಜಾರಿಯಲ್ಲಿಯೇ ಇರುತ್ತವೆ. ನಮ್ಮ ಸುಡುವಾಸ್ತವದ ಲೇಖಕ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವ ಕಿರಕೂರಿನ ಗಯ್ಯಾಳಿಗಳು ಕಥೆಯಲ್ಲಿನ ಸ್ತ್ರೀ ಪಾತ್ರಗಳ ನಿರ್ವಹಣೆ ಇದೆಯಲ್ಲ, ಅದು ಹೆಣ್ಣು ಮಕ್ಕಳ ಪ್ರಾಧಾನ್ಯತೆಯನ್ನು, ಕುಟುಂಬಕ್ಕೆ ಅವರ ಅಗತ್ಯವನ್ನು, ಸಮಾಜಕ್ಕೆ ಅವರ ಅನುಕೂಲವನ್ನು ಕಾಣಿಸುತ್ತದೆ. ಈ ನಿಟ್ಟಿನಲ್ಲಿಯೇ ಸಾಹಿತಿಗಳು ಹೆಣ್ಣನ್ನು ಕುಟುಂಬದ ಕೇಂದ್ರ ಬಿಂದುವಾಗಿ ಗಮನಿಸಿ ತಮ್ಮ ಸಾಹಿತ್ಯ ವಲಯದಲ್ಲಿಯೂ ಪೊರೆಯುತ್ತಿರುವುದು. ಡಾಕ್ಟರ್ ವಿನಯ ವಕ್ಕುಂದ ಅವರು ಬರೆದಿರುವ ತೇಲ ಸಂಘದ ಗೆಳತಿಯರಿಗೆ ಸಲಾಂ ಲೇಖನ ಸಮಾಜದಲ್ಲಿ ಮಹಿಳೆಯರ ಮುಖ್ಯ ಪಾತ್ರದಿಂದಾಗಿ ಘಟಿಸುವ ಬದಲಾವಣೆಯನ್ನು, ತನ್ಮೂಲಕ ಆಗುವ ಪುರುಷೋದ್ಧಾರವನ್ನು ನವಿರಾಗಿಯೇ ಈ ಲೇಖನ ವಿವರಿಸುತ್ತದೆ. ಪ್ರಪಂಚದ ಮಧುರತೆಗೆ ಒಗ್ಗಿ ಬದುಕನ್ನು ಸುಖಮಯಗೊಳಿಸುವ ಹಸಿರು ಗರಿಕೆಯ ಪಲ್ಲವ ಶಕ್ತಿ ಹೆಣ್ಣು ಮಕ್ಕಳಿಗೆ ಮೀಸಲಾಗಿ ಇರುವಂಥದ್ದು. ಆ ರೀತಿಯ ವಿಶೇಷ ಹೊಂದಾಣಿಕೆಯ ಸಾಮರ್ಥ್ಯವನ್ನು ಸಹಜವಾಗಿಯೇ ಪ್ರಕೃತಿ ಹೆಣ್ಣಿನ ಪಾಲಿಗೆ ನೀಡಿರುವುದು ವಿಶೇಷವೆನಿಸುತ್ತದೆ. ಆ ದೃಷ್ಟಿಯಲ್ಲಿ ಸಕಲ ಮಂಗಳವನ್ನು ಎಲ್ಲೆಡೆ ಆಶಿಸುವ ಹೆಣ್ಣು ಸಹಜವಾಗಿಯೇ ಕುಟುಂಬದ ಕೇಂದ್ರ ಬಿಂದು ಆಗುವುದು ಅಚ್ಚರಿಯೇನಲ್ಲ ಎಂದೆನಿಸುತ್ತದೆ. ಇಂತಹ ಶುಭ ಕಾರ್ಯಕ್ಕೆ ಒತ್ತಾಸೆಯಾಗುವ ಎಲ್ಲ ಸ್ತ್ರೀ ಕುಲಕ್ಕೂ ನಮನ ಸಲ್ಲಲೇಬೇಕು.
1: ಇದುವರೆಗೆ ಕುಟುಂಬದ ಕೇಂದ್ರ ಬಿಂದು ಮಹಿಳೆ ಈ ಕುರಿತು ಮಾತನಾಡಿದವರು ವಿರಾಜಪೇಟೆ ಮೈತಾಡಿಯ ಪ್ರೊಫೆಸರ್ ಸಣ್ಣುವಂಡ ಬಿ ತೇಜ. ಶ್ರೋತೃಗಳೇ, ಇನ್ನು ಮುಂದೆ ಮಡಿಕೇರಿಯ ಕೃಪಾ ದೇವರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನ.
2: ಕವನದ ಶೀರ್ಷ

ಶಿಕೆ ಹೆಂಡ್ತನದ ತೆರಿಗೆಗೊಂದು ಬೇಕಿದೆ ರಶೀದಿ. ಹೆಂಡ್ತನಕ್ಕೊಂದು ತಿಂಗಳ ಕರ ತಪ್ಪದೇ ಕಟ್ಟುತ್ತಾಳೆ ಆ ಮೂರು ದಿನ. ಹೆಂಡ್ತನಕ್ಕೊಂದು ತಿಂಗಳ ಕರ ತಪ್ಪದೇ ಕಟ್ಟುತ್ತಾಳೆ ಆ ಮೂರು ದಿನ. ಬಗೆವ ಕಿಬ್ಬೊಟ್ಟೆ ವೇದನೆಗೆ ಮೊಗದ ಮೇಲೊಂದು ಮಂದಹಾಸದ ಪರದೆ. ಬಗೆವ ಕಿಬ್ಬೊಟ್ಟೆ ವೇದನೆಗೆ ಮೊಗದ ಮೇಲೊಂದು ಮಂದಹಾಸದ ಪರದೆ. ಎಂದಿನಂತೆ ಇಂದೂ ಇರುವ ಅವರಿಗೇನು ಗೊತ್ತು ಸೂಕ್ಷ್ಮತೆ? ಎಂದಿನಂತೆ ಇಂದೂ ಇರುವ ಅವರಿಗೇನು ಗೊತ್ತು ಸೂಕ್ಷ್ಮತೆ? ಒಡಲ ನೋವಿಗೆ ನಗುವ ಸಂವೇದನೆ, ಒಡಲ ನೋವಿಗೆ ನಗುವ ಸಂವೇದನೆ. ಮತ್ತೊಂದು ಸೃಷ್ಟಿ ಚಕ್ರ ಸದ್ದಿಲ್ಲದೆ ಉರುಳಿರುತ್ತದೆ, ಬಿಗಿತ ಸೆಳೆತದಿ ಆಕೆ ಅದೃಶ್ಯ. ಮತ್ತೊಂದು ಸೃಷ್ಟಿಚಕ್ರ ಸದ್ದಿಲ್ಲದೆ ಉರುಳಿರುತ್ತದೆ, ಬಿಗಿತ ಸೆಳೆತದಿ ಆಕೆ ಅದೃಶ್ಯ. ತಪ್ಪದೇ ತೆರುವ ಮಾಸಿಕ ಹೆಂಡ್ತನದ ತೆರಿಗೆಗೊಂದು ಬೇಕಿದೆ ರಶೀದಿ. ತಪ್ಪದೇ ತೆರುವ ಮಾಸಿಕ ಹೆಂಡ್ತನದ ತೆರಿಗೆಗೊಂದು ಬೇಕಿದೆ ರಶೀದಿ. ನೋವಿಗೊಂದು ನೇವರಿಕೆ, ಮನದ ಅಸಮತೆಗೊಂದು ನೆಳ, ಬೇಕಿದೆ ಅರಿಯುವ ಮುಲಾಮು. ನೋವಿಗೊಂದು ನೇವರಿಕೆ, ಮನದ ಅಸಮತೆಗೊಂದು ನೆಳ, ಬೇಕಿದೆ ಅರಿಯುವ ಮುಲಾಮು. ಕವನದ ಶೀರ್ಷಿಕೆ ಮಳೆ ಸುರಿಯುತ್ತಲಿದೆ. ಮಳೆ ಸುರಿಯುತ್ತಲಿದೆ ಆಗಾಗ ತನ್ನ ಕರ್ತವ್ಯವೆಂಬಂತೆ. ಹೂವು ಚಿಗುರುಗಳು ಕೂಡ ತಾವೇನು ಕಡಿಮೆ ಎನ್ನುತ್ತಿವೆ, ಬಾಗಿದ ತೆನೆ ಎದೆಯುಬ್ಬಿಸಿ ಸವಾಲೊಡ್ಡುತ್ತ. ಈ ಕಾಲಚಕ್ರ ಸಾಗಿದೆ, ಸಾಗುತ್ತಲೇ ಇದೆ. ಹೂವು ಚಿಗುರುಗಳು ಕೂಡ ತಾವೇನು ಕಡಿಮೆ ಎನ್ನುತ್ತಿವೆ, ಬಾಗಿದ ತೆನೆ ಎದೆಯುಬ್ಬಿಸಿ ಸವಾಲೊಡ್ಡುತ್ತಾ ಈ ಕಾಲಚಕ್ರ ಸಾಗಿದೆ, ಸಾಗುತ್ತಲೇ ಇದೆ. ಎನಗೆ ಮತ್ತೆ ನೆನಪಾಗುತ್ತದೆ ಆ ದಿನಗಳು, ಎನಗೆ ಮತ್ತೆ ನೆನಪಾಗುತ್ತದೆ ಆ ದಿನಗಳು. ಹುಡುಕುತ್ತೇನೆ ಸುರಿಯುವ ಮಳೆಯಲ್ಲಿ ಚಿಗುರು ಮಾವಲಿ ತಲೆಬಾಗಿದ ತೆನೆಯಲ್ಲಿ ಮತ್ತೆ ಬಾರವು ಆ ದಿನಗಳು, ಮತ್ತೆ ಬಾರವು ಆ ದಿನಗಳು. ನೆನ್ನೆ ಮೊನ್ನೆಯಂತಿದೆ ಆ ದಿನಗಳು, ಅಲ್ಲಲ್ಲ ಆ ನಾಲ್ಕು ದಶಕಗಳು. ನೆನ್ನೆ ಮೊನ್ನೆಯಂತಿದೆ ಆ ದಿನಗಳು, ಅಲ್ಲಲ್ಲ ಆ ನಾಲ್ಕು ದಶಕಗಳು. ಚಪ್ಪಲಿ ಹಾಕದ ನೆನೆದ ಲಂಗದ ಮರದ ಕೊಡೆಯ ಪೋರಿಗಳು, ಚಪ್ಪಲಿ ಹಾಕದ ನೆನೆದ ಲಂಗದ ಮರದ ಕೋಡೆಯ ಪೋರಿಗಳು. ನಾವಿನ್ನೂ ಶಾಲೆಯತ್ತ ನಡೆಯುತ್ತಿದ್ದ ಆ ಅಭದ್ರ ಕಾಲವದು. ಮಳೆ ಸುರಿಯುತ್ತಲೇ ಇದೆ, ಮತ್ತೆ ನೆನಪಾಗುತ್ತಿದೆ ಆ ದಿನಗಳು. ಕವನದ ಶೀರ್ಷಿಕೆ ಕೋಟೆ. ಕಟ್ಟಿಕೊಳ್ಳಲೇಬೇಕಿದೆ ಒಂದು ಕೋಟೆ ನನ್ನಯ ಸುತ್ತ. ಕಟ್ಟಿಕೊಳ್ಳಲೇಬೇಕಿದೆ ಒಂದು ಕೋಟೆ ನನ್ನಯ ಸುತ್ತ. ಹುತ್ತಗಳು ಹುತ್ತಗಳು ಹುಟ್ಟಿಕೊಳ್ಳುತ್ತವೆ ಸುತ್ತಮುತ್ತ, ಹುತ್ತಗಳು ಹುಟ್ಟಿಕೊಳ್ಳುತ್ತಿವೆ ಸುತ್ತಮುತ್ತ. ಹಾವ ಹಾವಳಿ ಅಪರಿಮಿತ ಹಾಲಾಹಲ ಅತ್ತಿತ್ತ, ಹಾವ ಹಾವಳಿ ಅಪರಿಮಿತ ಹಾಲಾಹಲ ಅತ್ತಿತ್ತ. ಹಾರು ತಿಹುದು ವಿಷದಗಳು ಕಟ್ಟಲೇಬೇಕಿದೆ ಕೋಟೆ ಮುಗಿಲೆತ್ತರಕ್ಕೆ, ಹಾರು ತಿಹುದು ವಿಷದುಗಳು ಕಟ್ಟಲೇಬೇಕಿದೆ ಕೋಟೆ ಮುಗಿಲೆತ್ತರಕ್ಕೆ. ಒಳನುಸುಳದಂತೆ ಶತ್ರುಗಳು ಶತ್ರುವಿನ ಶಸ್ತ್ರಾಸ್ತ್ರಗಳು, ಒಳನುಸುಳದಂತೆ ಶತ್ರುಗಳು ಶತ್ರುವಿನ ಶಸ್ತ್ರಾಸ್ತ್ರಗಳು. ಕಟ್ಟಿಕೊಳ್ಳಲೇಬೇಕಾಗಿದೆ ಆತ್ಮಗೌರವದ ಕೋಟೆ ಎನ್ನಯ್ಯ ಸುತ್ತಮುತ್ತ, ಕಟ್ಟಿಕೊಳ್ಳಲೇಬೇಕಿದೆ ಆತ್ಮಗೌರವದ ಕೋಟೆ ಎನ್ನಯ್ಯ ಸುತ್ತಮುತ್ತ. ಕವನದ ಹೆಸರು ಅಮ್ಮ. ನನ್ನ ಅಮ್ಮನೂ ಸುಂದರಿ ತೊಳೆದ ಮುತ್ತಿನ ಲಹರಿ ಒಂದು ಕಾಲದಲ್ಲಿ, ನನ್ನ ಅಮ್ಮನೂ ಸುಂದರಿ ತೊಳೆದ ಮುತ್ತಿನ ಲಹರಿ ಒಂದು ಕಾಲದಲ್ಲಿ. ಮುದ್ದುಕ್ಕುವ ಹಾಲ್ಗೆನ್ನೆ ಮುಗ್ಧತೆ ಸೂಸುವ ಚಿಹ್ನೆ ಹಳೆ ಭಾವಚಿತ್ರದಲ್ಲಿ, ಮುದ್ದುಕ್ಕುವ ಹಾಲ್ಗೆನ್ನೆ ಮುಗ್ಧತೆ ಸೂಸುವ ಚಿಹ್ನೆ ಹಳೆ ಭಾವಚಿತ್ರದಲ್ಲಿ. ನನ್ನಮ್ಮ ಒಲವಿಂದ ಕನಸುಗಳ ಲೋಕದಿಂದ ಧುಮುಕಿದ್ದು ಸಂಸಾರ ಕೋಪದಲ್ಲಿ, ನನ್ನಮ್ಮ ಒಲವಿಂದ ಕನಸುಗಳ ಲೋಕದಿಂದ ಧುಮುಕಿದ್ದು ಸಂಸಾರ ಕೋಪದಲ್ಲಿ. ಕಟ್ಟಿದ್ದ ಕನಸುಗಳ ಬುಟ್ಟಿ ಒತ್ತೊಟ್ಟಿಗಿಟ್ಟು ಟೊಂಕ ಕಟ್ಟಿ ನಿಂತಿದ್ದು ಸಂಸಾರದಾಳದಲ್ಲಿ, ಕಟ್ಟಿದ ಕನಸುಗಳ ಬುಟ್ಟಿ ಒತ್ತೊಟ್ಟಿಗಿಟ್ಟು ಟೊಂಕ ಕಟ್ಟಿ ನಿಂತಿದ್ದು ಸಂಸಾರದಾಳದಲ್ಲಿ. ಕಷ್ಟ ಕೋಟಲೆಗಳ ಜಂಜಾಟದಲ್ಲಿ ನೊಂದು ನಲುಗಿ ಬಾಳಲ್ಲಿ ಈಗ ಒಣಹೂವ ಮಲ್ಲಿ, ಕಷ್ಟ

ಕೋಟಲೆಗಳ ಜಂಜಾಟದಲ್ಲಿ ನೊಂದು ನಲುಗಿ ಬಾಳಲ್ಲಿ ಈಗ ಒಣಹೂವ ಮಲ್ಲಿ. ಮತ್ತೊಂದು ಕವಿತೆಯ ಶೀರ್ಷಿಕೆ ಸಾವಿನ ಹಕ್ಕಿಯ ಕೂಗು. ಬೆಟ್ಟಗಳಂದು ಕೈಬೀಸಿ ಕರೆದಾಗ ಮನ ಹಕ್ಕಿಯಾಗುತ್ತಿತ್ತು, ಮಸಣದ ಮನದಲ್ಲಿಂದು ಸಾವಿನ ಹಕ್ಕಿಯ ಕೂಗು. ಬೆಟ್ಟಗಳಂದು ಕೈಬೀಸಿ ಕರೆದಾಗ ಮನ ಹಕ್ಕಿಯಾಗುತ್ತಿತ್ತು, ಮಸಣದ ಮನದಲ್ಲಿಂದು ಸಾವಿನ ಹಕ್ಕಿಯ ಕೂಗು. ಜುಳುಜುಳು ನಾದಕ್ಕೆ ಪುಳುಕಗೊಳ್ಳುತ್ತಿತ್ತಂದು ಮೈಮನ, ಜುಳುಜುಳು ನಾದಕ್ಕೆ ಪುಳುಕಗೊಳ್ಳುತ್ತಿತ್ತಂದು ಮೈಮನ, ಭೂ ಒಡಲೊಳ ಜಲ ಹರಿಯುವ ಶಬ್ದಕ್ಕೆ ಮನದೊಳು ಮರಣ ಮೃದಂಗ. ಭೂ ಒಡಲೊಳ ಜಲ ಹರಿಯುವ ಶಬ್ದಕ್ಕೆ ಮನದೊಳು ಮರಣ ಮೃದಂಗ. ಧರೆ ಅಗಿದು ಮರ ಕಡಿದು ಮಾಡಿದ ಮಾನವನ ತೋಟಗಳಲ್ಲಿಂದು ಭೂ ಬಗೆದು ತೆಗೆಯುತ್ತಿರುವರಂತೆ ಹೆಣ, ಭೂ ಬಗೆದು ತೆಗೆಯುತ್ತಿರುವರಂತೆ ಹೆಣ. ಕಥೆಯಲ್ಲ ಇದು, ಕಣ್ಣೆದುರ ಸತ್ಯ. ಹಸಿರ ಬೆಟ್ಟ ದರೆಶಾಯಿಯಾಗಿರೆ ಕೆಮ್ಮಣ್ಣೊಳು ನೆಲೆ ನೆಲದ ಸಮಾಧಿ. ದರಿತ್ರಿಯ ಕೆಂಗಣ್ಣಿಗೆ ಕಂಡಿದ್ದು ಮಾನವನಷ್ಟೇ, ಯಾರದ್ದೋ ಪಾಪಕ್ಕೆ ಇನ್ಯಾರದ್ದೋ ಬಲಿ. ಶಾಶ್ವತ ಎಂದ ಬೆಟ್ಟಗಳೇ ಕುಸಿದು ನಶಿಸಿವೆ, ಹುಲು ಮಾನವ ಕಸಿಯುತ್ತಿರುವನಂತೆ ಹಸಿದವನ ಪಾಲಿನ ಅನ್ನ. ಶಾಶ್ವತ ಎಂದು ಬೆಟ್ಟಗಳೇ ಕುಸಿದು ನಶಿಸಿವೆ, ಹುಲು ಮಾನವ ಕಸಿಯುತ್ತಿರುವನಂತೆ ಹಸಿದವನ ಪಾಲಿನ ಅನ್ನ. ಧರೆ ಬೆದರಿ ನಡುಗದಿರುವಳೆ, ಧರೆ ಬೆದರಿ ನಡುಗದಿರುವಳೆ. ಕವನದ ಶೀರ್ಷಿಕೆ ಗೂಡು ಸೇರುವ ಹೊತ್ತು. ಸಂಜೆ ಮರಳುವ ಹೊತ್ತು ಸುತ್ತೆಲ್ಲ ನನ್ನದೇ ಪ್ರತಿಬಿಂಬ, ಧಾವಂತದ ಮುಖಗಳು. ಸಂಜೆ ಮರಳುವ ಹೊತ್ತು ಸುತ್ತೆಲ್ಲ ನನ್ನದೇ ಪ್ರತಿಬಿಂಬ, ಧಾವಂತದ ಮುಖಗಳು. ತುತ್ತ ಚೀಲ ಪೊರೆಯಲು ಕೆಲಸ ಹೊರೆಯ ಹೊತ್ತು ಮತ್ತಷ್ಟು ನಾಳೆಗಿಟ್ಟು, ತುತ್ತ ಚೀಲ ಪೊರೆಯಲು ಕೆಲಸ ಹೊರೆಯ ಹೊತ್ತು ಮತ್ತಷ್ಟು ನಾಳೆಗಿಟ್ಟು, ಸೂರ್ಯ ಮುಳುಗುವ ಹೊತ್ತು ಕೈಚೀಲದೊಂದಿಷ್ಟು ಸೊತ್ತು ತಿಂಡಿ ಆಟಿಕೆಗಳು. ಕೈಚೀಲದಲ್ಲೊಂದಿಷ್ಟು ಸೊತ್ತು ತಿಂಡಿ ಆಟಿಕೆಗಳು. ಗೂಡಲಿರುವ ಮರಿಗಳು ಕಾಯುತ್ತಿರುವವು ಆಶೆ ಕಣ್ಣ ತುಂಬಾ ಹೊತ್ತು, ಗೂಡಲಿರುವ ಮರಿಗಳು ಕಾಯುತ್ತಿರುವವು ಆಶೆ ಕಣ್ಣ ತುಂಬ ಹೊತ್ತು. ಹಸಿದು ಬಂದ ಕಂದಮ್ಮಗಳ ಆ ಕ್ಷಣದ ಹಸಿವ ನೀಗಿಸಲು ನಾನಿರುವುದಿಲ್ಲ ಅಲ್ಲಿ ಗೂಡಲ್ಲಿ, ಆ ಕ್ಷಣದ ಹಸಿವ ನೀಗಿಸಲು ನಾನಿರುವುದಿಲ್ಲ ಗೂಡಲ್ಲಿ. ಥಳಮಳ ಮನದೊಳಗೆ ಸಂಸಾರ ಭಾರ ಶಿರದೊಳಗೆ ಬಾಳು ವಾಸ್ತವತೆಯಲ್ಲಿ, ಥಳಮಳ ಮನದೊಳಗೆ ಸಂಸಾರ ಭಾರ ಶಿರದೊಳಗೆ ಬಾಳು ವಾಸ್ತವತೆಯಲ್ಲಿ. ಮಗುವೆ ಕೊಡಬಹುದಿಷ್ಟೆ ಹೃದಯ ಬುಟ್ಟಿ ತುಂಬ ಪ್ರೀತಿ, ಬದುಕ ತುಂಬ ಆತ್ಮವಿಶ್ವಾಸ. ಮಗುವೆ ಕೊಡಬಹುದಿಷ್ಟೆ ಹೃದಯ ಬುಟ್ಟಿ ತುಂಬ ಪ್ರೀತಿ, ಬದುಕ ತುಂಬ ಆತ್ಮವಿಶ್ವಾಸ. ಶ್ರೋತೃಗಳೇ, ಇದುವರೆಗೆ ಮಡಿಕೇರಿಯ ಕೃಪಾ ದೇವರಾಜ್ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ.

0: ಇರಬೇಕು.
1: ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಕೇಳುಗರೆ, ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅದುವರೆಗೆಲ್ಲರಿಗೂ ನಮಸ್ಕಾರ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ
4: ಸಮಯ 5:32. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ
5: ಕಾವೇರಿ
4: ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರ ಕಾವೇರಿಗೆ ಆತ್ಮೀಯ ಸ್ವಾಗತ. ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 08272228558. ಸಂಖ್ಯೆ ಮತ್ತೊಮ್ಮೆ: 08272228558.

0: ನಮ್ಮ ಮೊದಲ ಕರೆ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡ್ತಿದ್ದೆ.
0: ಹೇಗಿದ್ದೀರಾ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೇವೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀವಿ. ಹೇಗಿದೆ ವಾತಾವರಣ ಆ ಕಡೆ?
1: ಇಲ್ಲಿ ಮಳೆ ಬರ್ತದೆ ಸರ್.
0: ಮಳೆ ಇದೆಯಾ?
1: ಇವತ್ತು ಇಲ್ಲ, ನಿನ್ನೆ ಬಂದಿದೆ. ಮೊನ್ನೆ ಬರಲಿದೆ. ಒಂದು 9 ದಿವಸ ಆಯ್ತು ಮಳೆ ಬರುದು.
0: ತಂಪಾಯ್ತಾ?
1: ತಂಪಾಯ್ತು. ಸೆಕೆ ಬರ್ತದೆ ಸರ್, ಆದ್ರೆ ನೀರು ಕನಕಾಗ್ಬೇಕಲ್ಲ ಸರ್. ಭೂಮಿ ಸ್ವಲ್ಪ ಕಾಯಿದು ಉಂಟಲ್ಲ, ಹಿಂಗು ಬೇಕಷ್ಟೇ ನೀರು.
0: ಈಗ ಮಳೆಗಾಲ ಆರಂಭ ಆಗುತ್ತೆ, ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ?
1: ನಾವು ಎಲ್ಲ ನಮಗೆ ಬೇಕಾದ ವಸ್ತುಗಳನ್ನೆಲ್ಲ ತಯಾರು ಮಾಡ್ಬೇಕಲ್ಲ ಸರ್.
0: ಏನೆಲ್ಲ ಮಾಡ್ಕೊಂಡಿದ್ದೀರಾ?
1: ನಾವು ಸ್ವಲ್ಪ ಹಪ್ಪಳ ಮಾಡಿಕೊಂಡಿದ್ದೇವೆ ಸರ್.
0: ಯಾವ ಹಪ್ಪಳ?
1: ಹಲಸಿನಕಾಯಿ ಹಪ್ಪಳ ಮತ್ತೆ ಮರಗೆಣಸಿನ ಹಪ್ಪಳ.
0: ಎಲ್ಲ ರೆಡಿಯಾಗಿ ಸಿದ್ಧವಾಗಿದೆ.
1: ಮತ್ತೆ ಉಪ್ಪಿನಕಾಯಿ ಮಾಡಿ ಇಟ್ಟಿದ್ದೇವೆ ಸರ್.
0: ಯಾವುದು, ಮಿಡಿ ಉಪ್ಪಿನಕಾಯ?
1: ಮಿಡಿ ಉಪ್ಪಿನಕಾಯಿ.
0: ಎಷ್ಟು ದಿನ ಬರ್ಬೋದು?
1: ಮಳೆಗಾಲದಲ್ಲಿ ಬೇಕಾಗ್ತದೆ ಎಲ್ಲ ವಸ್ತುಗಳನ್ನು ತಂದು ಅಂತ ಅನಿಸ್ತದೆ.
0: ಈಗ ಹಪ್ಪಳ ಉಪ್ಪಿನಕಾಯಿ ಮಾಡಿದ್ದೀರಾ?
1: ಅದು ಮಾಡಿದ್ದೇವೆ. ನೀವೆಲ್ಲ ಆಗ್ಬೇಕು, ವಸ್ತುಗಳನ್ನೆಲ್ಲ ತರ್ಬೇಕಷ್ಟೆ ಮಳೆಗಾಲ ಬರುವ ಮುಂಚೆ.
0: ಹೌದು,
1: ಅಕ್ಕಿ ಮತ್ತೆ ಧನ್ಯ ಜೀರಿಗೆ ಎಲ್ಲ ತರ್ಬೇಕಷ್ಟೆ. ಎಲ್ಲ ತಂದು ಸ್ಟಾಕ್ ಮಾಡಿದ್ರೆ ಒಳ್ಳೇದು ಮೇಡಮ್ ಸರ್, ಒಣಗಿಸಿ.
0: ಹೌದು ಹೌದು. ಯಾವ ಚಿತ್ರದ ಗೀತೆ ಬೇಕು ನಿಮಗೆ?
1: ನನಗೆ ಜೀವನ ಚರಿತ್ರೆ ಚಿತ್ರದಿಂದ ಲಕ್ಷ್ಮೀಕಾರಂ ಬಾಗಿನ ಚಿತ್ರ ಆಡ್ಬೇಕು.
0: ಪ್ರಸಾರ ಮಾಡುವ. ನಿಮಗೊಂದು ಪ್ರಶ್ನೆ, ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವ ನದಿ ಯಾವುದು?
1: ಅದು ಕಾವೇರಿ ನದಿ.
0: ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ.
1: ಥ್ಯಾಂಕ್ ಯು ಸರ್. ನಮಸ್ತೆ.

0: ಹಲೋ,
1: ಹಲೋ ಸರ್,
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ಇದು ಪ್ರದೀಪ್ ಅಡೂರಿಂದ.
0: ಎಲ್ಲಿಂದ?
1: ಅಡೂರು ಅಡೂರು
0: ಎಲ್ಲಿ ಬರುತ್ತೆ ಅದು?
1: ಅಡೂರು
0: ಎಲ್ಲಿ ಬರುತ್ತೆ ಅದು?
1: ಇದು ಕಾಸರ ಜಿಲ್ಲೆ. ಈ ಕಡೆ
0: ಯಾವ ಜಿಲ್ಲೆಯಲ್ಲಿ ಬರುತ್ತೆ?
1: ಕಾಸರಗೋಡು.
0: ಕಾಸರಗೋಡು.
1: ಹಾಂ.
0: ಹೊಸ ಧ್ವನಿ ಹಾಗಾದ್ರೆ.
1: ಹೌದು.
0: ಏನ್ ಮಾಡ್ಕೊಂಡಿದ್ದೀರಾ ಪ್ರದೀಪ್ ಅವರೇ?
1: ನಾನು ಹೋಟ್ಲ್ ಕೆಲಸ ಇಲ್ಲಿ ಅಡೂರು ಶ್ರೀ ಪ್ರಸಾದ್ ಹೋಟೆಲ್.
0: ಹೇಗಿದ್ದೀರಾ?
1: ಚೆನ್ನಾಗಿದೆ ಸರ್.
0: ರೇಡಿಯೋ ಕೇಳ್ತೀರಾ? ಮಡಿಕೇರಿ ಆಕಾಶವಾಣಿ.
1: ಓ,
0: ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮಗಳು ಕೇಳ್ತೀರಾ?
1: ಹೌದು, ಗೀತಾ ಕಾವೇರಿ. ಅಲ್ಲ,
0: ಯಾವೆಲ್ಲ ಕಾರ್ಯಕ್ರಮಗಳು ಕೇಳ್ತೀರಾ?
1: ನಾನು ಗೀತಾ ಕಾವೇರಿ, ಚಿತ್ರ ಕಾವೇರಿ, ಮತ್ತೆ ಹಲೋ ಆಕಾಶವಾಣಿ, ಅದೆಲ್ಲ ಕೇಳ್ತಾರೆ.
0: ಇವತ್ ಯಾವ್ದು ಕೇಳಿದ್ರಿ?
1: ಇವತ್ತು ಈಗ ಇದು ಕೇಳಿದ್ರೆ ಚಿತ್ರ ಕಾವೇರಿ
0: ಅಷ್ಟೇ.
1: ಹಾಡು ಕಾರ್ಯಕ್ರಮ.
0: ಚಿತ್ರ ಕಾವೇರಿ ಅಷ್ಟೇ ಬೇಕು. ಯಾವ ಚಿತ್ರದ ಗೀತೆ ಬೇಕು ನಿಮಗೆ?
1: ಈಗ ಹೇಳಿ. ದುನಿಯಾ ವಿದ್ಯಾ ಅಭಿನಯಿಸಿದ ನೀಕಂದಾನೆ, ಇನ್ನಾಪಿಸಂದಾನೆ.
0: ಪ್ರಸಾರ ಮಾಡುವ ನಿಮಗೊಂದು ಪ್ರಶ್ನೆ.
1: ಆಯ್ತು ಆಯ್ತು ಆಯ್ತು, ಸರಿ ಕೇಳಿದ.
0: ನಡೆದು ನೋಡು ಕೊಡಗಿನ ಬೆಡಗಂ ಎಂದು ಸಾರಿದ ಕವಿ ಯಾರು?
1: ಎಂತದು?
0: ನಡೆದು ನೋಡು ಕೊಡಗಿನ ಬೆಡಗಂ ಎಂದು ಸಾರಿದ ಅಂದ್ರೆ ಹೇಳಿದ ಕವಿ ಯಾರು? ಏನು? ಹಲೋ
1: ಹಲೋ,
0: ಕೇಳಿಸ್ತಾ ಇದೆಯಾ? ಇಲ್ಲ ಇಲ್ಲ
1: ಅಲ್ಲ,
0: ತಪ್ಪು. ಹೀಗೆ ಕರೆ ಮಾಡ್ತಾ ಇರಿ, ಮುಂದಿನ ಕರೆಯಲ್ಲಿ ನಿರೀಕ್ಷೆ ಮಾಡುವ.
1: ಆಯ್ತು,
0: ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಆಯ್ತು, ಸರಿ ಸರ್.

0: ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಚೀರಮ್ಮಣೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗೋಮಯ್ಯ.
0: ಹೇಗಿದ್ದೀರ ವಾಣಿ ಅವರೇ?
1: ಚೆನ್ನಾಗಿದ್ದೀನಿ ಸರ್.
0: ಆಯ್ತಾ ಸಂಜೆಯ ಕಾಫಿ?
1: ಕಾಫಿ ಆಯಿತು.
0: ಏನು ಕಾಫಿಗೆ?
1: ಕಾಫಿಗೆ ಬಿಸ್ಕೆಟ್.
0: ಬಿಸ್ಕೆಟ್? ಯಾವ ಬಿಸ್ಕೆಟ್?
1: ಅದು ಫೇಕ್ ಜಾಕ್ ಬಿಸ್ಕೆಟ್.
0: ಯಾವ ಚಿತ್ರದ ಗೀತೆ ಬೇಕಿವತ್ತು ನಿಮಗೆ?
1: ನನಗೆ ಪಾವನ ಗಂಗದಿಂದ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷ ಏನು ಆಗಿದ್ದೇವೆ.
0: ಪ್ರಸಾರ ಮಾಡುವ.
1: ಆಯ್ತು.
0: ಇವತ್ತು ಯಾವ ಕಾರ್ಯಕ್ರಮಗಳನ್ನ ಕೇಳಿದ್ರಿ?
1: ನಾನು ಬೆಳಿಗ್ಗೆಯಿಂದ ಕೇಳ್ತೀನಿ, ಎಲ್ಲ ಕಾರ್ಯಕ್ರಮ ಕೇಳ್ತೇನೆ. ಈಗ 5 ಗಂಟೆಗೆ 4:30 ಎಲ್ಲ ಕೇಳ್ತೀನಿ.
0: ಎಲ್ಲ ಟೆಸ್ಟ್ ಮಾಡ್ಬೇಕಲ್ಲ.
1: ಎಲ್ಲ ಕೇಳೋದು. ಕರೆಂಟ್ ಇದ್ರೆ, ಕರೆಂಟ್ ಇರದಿದ್ರೆ ಆಫ್ ಆಗುತ್ತೆ ಅದು.
0: ಮಹಿಳಾ ಲೋಕ ಕೇಳಿದ್ರ?
1: ಮಹಿಳಾ ಲೋಕ ಕೇಳಿ.
0: ಏನ್ ವಿಷಯ ಇತ್ತು?
1: ಅದು ಕವನ ಮತ್ತೆ ಒಂದು ವಿಷಯ ಇತ್ತಲ್ಲ.
0: ಅದಕ್ಕಿಂತ ಮುಂಚೆ, ಕವನಕ್ಕಿಂತ ಮುಂಚೆ
1: ಮುಂಚೆ ಮರ್ತೋಯ್ತು.
0: ಶೀರ್ಷಿಕೆ ಹೆಸರು ಮರ್ತೋಯ್ತು. ಕುಟುಂಬದ ಕೇಂದ್ರ ಬಿಂದು ಮಹಿಳೆ.
1: ಮಹಿಳೆ ಕುಟುಂಬದ ಕೇಂದ್ರ.
0: ನಿಮಗೀಗ ಪ್ರಶ್ನೆ. ನಡೆದು ನೋಡು ಕೊಡಗಿನ ಬೆಡಗಂ ಎಂದು ಸಾರಿದ ಕವಿ ಯಾರು?
1: ಗುಂಡಪ್ಪ.
0: ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ.
1: ಆಯ್ತು, ಸಮಸ್ತ ಕೇಳುಗರಿಗೆ ಧನ್ಯವಾದಗಳು.
0: ಧನ್ಯವಾದಗಳು.

0: ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ. ಯಾರು ಮಾತಾಡ್ತಿರೋದು? ನಿಮ್ ಧ್ವನಿ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ.
1: ಈಗ ಸರ್ ಹಲೋ.
0: ಹಾ ಹಾ, ಈಗ ಕೇಳಿಸ್ತಾ ಇದೆ. ಹೇಗಿದ್ದೀರಾ?
1: ಚೆನ್ನಾಗಿದೆ ಸರ್. ತಾವು ಚೆನ್ನಾಗಿದ್ದೀರಾ?
0: ನಾವೆಲ್ಲರೂ ಕೂಡ ಆರಾಮಾಗಿದ್ದೀವಿ. ಹೇಗಿದೆ ವಾತಾವರಣ ನಿಮ್ ಕಡೆ?
1: ಸರ್ ಬಿಸಿಲು ತುಂಬಾ ಇದೆ ಸರ್. 38-39 point ಇದೆ ಸರ್.
0: ಕೊಪ್ಪಳದಲ್ಲಿ ಏನ್ ಫೇಮಸ್?
1: ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಮಠ ಫೇಮಸ್ ಸರ್. ಮತ್ತೆ ಅದು ಬಿಟ್ರೆ ಕನಕಗಿರಿ ಉತ್ಸವ ಅದು ಚೆನ್ನಾಗಿ.
0: ಕೊಡಗಿಗೆ ಬಂದಿದ್ದೀರಾ ನೀವು?
1: ಏನ್ ಸರ್,
0: ಕೊಡಗಿಗೆ ಬಂದಿದ್ದೀರಾ?
1: ಎರಡ್ ಸರಿ ಬಂದಿದ್ದೀನಿ ಸರ್.
0: ಎರಡ್ ಸತಿ
1: ಹೊರಗೆ ಆ ಕಡೆ ಪ್ರಯಾಣ ಮಾಡ್ಕಂದ್ರೆ ಬಹಳ ಇಷ್ಟ ಸರ್.
0: ಎಲ್ಲಿಗೆ ಬಂದಿದ್ದೀರಾ? ಇಲ್ಲಿ
1: ನನಗೆ ಕುಶಾಲನಗರ್ ಸರ. ಆಮೇಲೆ ಅದು ಯಾವ್ದು ಭಗಂಡೇಶ್ವರ ದೇವಸ್ಥಾನ ಸರ್.
0: ಭಾಗಮಂಡಲ
1: ಭಾಗಮಂಡಲ ಸರ್.
0: ತಲಕಾವೇರಿ ಭಾಗಮಂಡಲ ಇಲ್ಲಿಗೆಲ್ಲ ಬಂದಿದ್ದೀರಾ?
1: ತಲಕಾವೇರಿ ಅವೆಲ್ಲ ನೋಡಿನಿ ಸರ್. ಆ ಕಡೆ ಎಲ್ಲ ಎರಡ್ ಸರಿ ಬಂದಿನಿ ಸರ್.
0: ಎರಡ್ ಸತಿ ಬಂದಿದ್ದೀರಾ? ಹೇಗಿದೆ ಈ ಕಡೆ
1: ಸರ್? ನನಗೆ ಆ ಕಡೆ ಬಂದ್ರೆ ಇಲ್ಲ, ನಾವು ಕಾಶ್ಮೀರಕ್ಕೆ ಬಂದಿನ ಬಿಡಪ್ಪ, ನನಗೆ ಹಂಗ ಫೀಲ್ ಅನ್ಸ ಸರ್.
0: ನೀವು ಆ ಕಡೆ ಬಿಸಿಲು
1: ತುಂಬಾ ಬಿಸಿಲು ಇದೆ ಸರ್.
0: ಯಾವ ಗೀತೆ ಬೇಕಿವತ್ತು ನಿಮಗೆ
1: ಸರ್? ಇವತ್ತು ನಮಗಾಗಿ ಶೃಂಗಾರ ಕಾವ್ಯದಿಂದ ಅಂಬರ ಚುಂಬಿತ ಪ್ರೇಮ ಈ ಗೀತೆ ಚೆನ್ನಾಗಿದೆ ಸರ್.
0: ಪ್ರಸಾರ ಮಾಡುವ ನಿಮಗೆ ಒಂದು ಪ್ರಶ್ನೆ. ಪಿ ಬಿ ಶ್ರೀನಿವಾಸ್ ಕೇಳಿದ್ರೆ ಹೆಸರು? ಈ ಗಾಯಕರು ಯಾವ ನಾಯಕ ನಟರಿಗಾಗಿ ಅತಿ ಹೆಚ್ಚು ಹಿನ್ನೆಲೆ ಹಾಡುಗಳನ್ನ ಹಾಡಿದ್ದಾರೆ?
1: ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಸರ್.
0: ಸರಿಯಾದ ಉತ್ತರ.
1: ಓಕೆ ಸರ್,
0: ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಓಕೆ ಸರ್, ನಮಸ್ತೆ.
0: ನಮಸ್ತೆ.

ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರ ಆಗಲಿರುವ ಕಾರ್ಯಕ್ರಮದ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಅಡಿಕೆ ಬೆಳೆ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ ಕೆಆರ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ, 7:20 ಸುದ್ದಿ ಜುಂಬೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ, ಚಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ಇಂದು ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾವಾದನ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಸಂತೋಷ್ ನಾಯಕ್. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 6:45 ಕಾನೂನು ಅರಿವಿನ

ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರಸಾರ ಆಗಲಿದೆ 7:47 ನಮ್ಮ ನಿಲಯದಿಂದ ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ಎಂ ಶಿವರಾಮ್ 8:35 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಸಿನಿಮಾ ನಟ ಬಿರಾದಾರ್ ಅವರೊಂದಿಗೆ ಸಂದರ್ಶನ ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್ 9:05 ನಮ್ಮ ನಿಲಯದಿಂದ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಮಗಳು ಹುಟ್ಟಿದ ದಿನ ಕೈಗೊಂಡ ಸಂಕಲ್ಪದ ಸಾಧನೆಯ ಹಿಂದೆ ಪೋಷಕನಾಗಿ ನಾನು ಈ ಕುರಿತು ಕೊಡಗಿನ ಮಡಿಕೇರಿಯ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಹೆಚ್ ಅವರೊಂದಿಗೆ ಸಂದರ್ಶನ ಪ್ರಸ್ತುತಿ ಮತ್ತು ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ 9:35 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನವನ್ನು ಕೇಳಬಹುದು 10:30 ಗಾನಭಜಾನ ಹಿಂದಿ ಚಿತ್ರಗೀತೆಗಳು 11:00 ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಧಿಕಸ್ಯ ಅಧಿಕ ಅಧಿಕ ಮಾಸ ಕುರಿತು ಭಾಷಣ ಸಾಹಿತಿಗಳಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ನಂತರ ಭಾವಗೀತೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಸೋಮಶೇಖರ ಕಬ್ಬೆರ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸೋಮೇಶ್ ಉಪ್ಪಾರ್ 1:00 ಪ್ರಗತಿಪಥದಲ್ಲಿ ಪಿಎಂ ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್ ಕುರಿತು ಮಾಹಿತಿಯನ್ನು ಕೇಳಬಹುದು 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ 2:40 ಬೆಂಗಳೂರು ಕೇಂದ್ರದಿಂದ ಹಕ್ಕಿಯ ಬಳಗ 3:00 ನಮ್ಮ ನಿಲಯದಿಂದ ನಾಟಕ ಅಧಿಕಾರ ಮೂಲ ಪಂಜಾಬಿ ಎಂಆರ್ ಚಾಂಡ್ಲಾ ನಿರ್ದೇಶನ ಮತ್ತು ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್ 4:00 ಚಿನ್ನರ ಲೋಕ ಮರುಪ್ರಸಾರ ಕಾರ್ಯಕ್ರಮ 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಾಳೆ 5:00 ಕ್ರೀಡಾಲಹರಿ ಆಟೋಟಗಳ ಕ್ಷೇತ್ರಗಳನ್ನು ಪರೀಕ್ಷಿಸುವ ಮಾಲಿಕೆಯ ಕಾರ್ಯಕ್ರಮ 5:30 ರಸಪ್ರಶ್ನೆಗಳನ್ನು ಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ಡಾಕ್ಟರ್ ನಾಗರಾಜ ಗೋಕವಿ ಅವರೊಂದಿಗೆ ಸಂದರ್ಶನ ನಂತರ ಕೃಷಿ ಮಾಹಿತಿ ಆಲಿಸಲಿದ್ದೀರಿ 7:20 ಸುದ್ದಿ ಜಂಪೆ ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ 9:00 ಬೆಂಗಳೂರು ಕೇಂದ್ರದಿಂದ ಮಣಿಪಾಲ್ ಅಕಾಡೆಮಿಯ ಉನ್ನತ ಶಿಕ್ಷಣ ವಿಭಾಗದ 33ನೇ ವರ್ಷದ ಘಟಿಕೋತ್ಸವ ಸಮಾರಂಭದ ಬಾನುಲಿ ವರದಿಯನ್ನು ಆಲಿಸಲಿದ್ದೀರಿ 8:15 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ 9:30 ಯುವವಾಣಿಯಲ್ಲಿ ರಾಜ್ಯಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನರಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜ್ ಕಪಿನಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ನಿರಂಜನಮೂರ್ತಿ ಆರ್ ಪಂಡರಹಳ್ಳಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ

ಪ್ರಸಾರ ಆಗಲಿರುವ ಕಾರ್ಯಕ್ರಮದ ಪರಿಚಯ ಮಾಡಿಕೊಂಡಿರಿ. ಗಮನಿಸಿ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಅಡಿಕೆ ಬೆಳೆ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ KR ಶ್ರೀನಿವಾಸ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:20.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್ ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೊಗ್, ಇರಿಟಿ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
6: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
3: ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 44 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್ ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್ ಗೋಣಿಗೊಪ್ಪ.
5: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನಾ, BM ರೋಡ್, ಕುಶಾಲನಗರ.

0: Call 0827629877. Mobile 9364881641.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
0: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
3: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಎಲ್ಲಿದೆ ಅಂತದ್ದು?
0: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
0: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಕುತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಆರಂಭಗೊಂಡಿದ್ದು ಇದೇ 18ನೇ ತಾರೀಕಿನವರೆಗೆ ನಡೆಯಲಿದೆ. ನಾಳೆ ಶನಿವಾರ ಬೆಳಿಗ್ಗೆ ಗಣಪತಿ ಹೋಮ, ಅಂಕುರ ಪೂಜೆ, ತತ್ವಹೋಮ, ತತ್ವ ಕಲಶಾಭಿಷೇಕ, 12 ಗಂಟೆಗೆ ಮಧ್ಯಾಹ್ನದ ಪೂಜೆ, ಮಂಟಪ ಸಂಸ್ಕಾರ, ಸಂಜೆ ಅಂಕುರ ಪೂಜೆ, ದುರ್ಗಾ ನಮಸ್ಕಾರ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಕುತಪ್ಪ ದೇವರ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಭಕ್ತಜನ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
0: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
7: ಗಾಳಿಬೀಡು ಗ್ರಾಮ ಯಾಲದಾಳು ಕೂಡಿದ ಕುಟುಂಬಸ್ಥರೆಲ್ಲ ಸೇರಿ ಶ್ರೀ ವೆಂಕಟರಮಣ ಸ್ವಾಮಿನ ಘನ ಹರಿಸೇವೆನ ಇದೇ 16ರಂದು ಶನಿವಾರ ರಾತ್ರಿ 8 ಗಂಟೆಯಿಂದ ಗಾಳಿಬೀಡಲ್ಲಿರುವ ಕುಟುಂಬದ 5 ಮನೆಯಲ್ಲಿ ನಡೆಸುವೆ. ಕುಟುಂಬದವು, ಊರವು, ಕೊಟ್ಟಗೂಡೆಗ ನೆಂಟರಿಷ್ಟರೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗುವ ಕುತ ಯಾಲದಾಳು ಕೂಡಿದ ಕುಟುಂಬಸ್ಥರು ಕೇಳಿಕೊಂಡಳು.
8: ಕಾಂಗರು ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. May 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆಂಟ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
9: ಶ್ರೀ ಭಗವತಿ ದೇವಸ್ಥಾನ ಕಾವಡಿ, ಇದರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಕಳೆದ 13ರಿಂದ ಆರಂಭಗೊಂಡಿದ್ದು 18ರವರೆಗೆ ನಡೆಯಲಿದೆ. ಅಪ್ರಯುಕ್ತ ದಿನಾಂಕ 16ರಂದು ಬೆಳಿಗ್ಗೆ 6 ಗಂಟೆಗೆ ಉಷಾ ಪೂಜೆ, 7 ಗಂಟೆಗೆ ಶ್ರೀ ಗಣಪತಿ ಹೋಮ, ಅಂಕುರ ಪೂಜೆ, ಭಗವತಿ ಸೇವೆ, ತತ್ವ ಕಲಶಾಭಿಷೇಕ, ಶ್ರೀ ಗಣಪತಿ ಅನುಜ್ಞಾ ಕಲಶ, ತತ್ವ ಹೋಮ, ತತ್ವಪಾಣಿ, ತತ್ವ ಕಲಶಾಭಿಷೇಕ, ಮಂಟಪ ಸಂಸ್ಕಾರ ಪೂಜೆ, ತ್ರಿಕಾಲ ಪೂಜೆ, ನಂತರ ಮಂಗಳಾರತಿ, ಸಾಯಂಕಾಲ ದೀಪಾರಾಧನೆ, ಶ್ರೀ ಭಗವತಿ ಸೇವೆ, ಕುಂಡಶುದ್ಧಿ, ಅಥಾಳ ಪೂಜೆ, ಅಂಕುರ ಪೂಜೆ, ನಂತರ ಮಂಗಳಾರತಿ ನಡೆಯಲಿದೆ. ದಿನಾಂಕ 17ರಂದು ಬೆಳಿಗ್ಗೆ 6 ಗಂಟೆಗೆ ಉಷಾ ಪೂಜೆ, 7 ಗಂಟೆಗೆ ಶ್ರೀ ಗಣಪತಿ ಹೋಮ, ಅಂಕುರ ಪೂಜೆ, ಶ್ರೀ ಭಗವತಿ ಸೇವೆ, ಕುಂಭೇಶ ಕರ್ಕರಿ ಪೂಜೆ, ತತ್ವ ಕಲಶಾಭಿಷೇಕ, ಬ್ರಹ್ಮ ಕಲಶ ಪೂಜೆ, ನಿದ್ರಾ ಕಲಶ ಪೂಜೆ, ಶಯನ ಪೂಜೆ, ತತ್ವ ಹೋಮ, ಜೀವ ಉದ್ದಸನೆ ಪೂಜೆ, ಪರಿಕಲಶ ಪೂಜೆ, ತತ್ವ ಕಲಶಾಭಿಷೇಕ, ನಂತರ ಮಂಗಳಾರತಿ. ದಿನಾಂಕ 18ರಂದು ಬೆಳಿಗ್ಗೆ 6 ಗಂಟೆಗೆ ಉಷಾ ಪೂಜೆ, 7 ಗಂಟೆಗೆ ಶ್ರೀ ಗಣಪತಿ ಹೋಮ, ಪೀಠ ಪ್ರತಿಷ್ಠೆ, ಅಧಿವಾಸ ಪೂಜೆ, ಪರಿಕಲಶಾಭಿಷೇಕ, ಅಷ್ಟಬಂಧ ಕ್ರಿಯೆ, ಬ್ರಹ್ಮ

0: ಕಲಶ ಮುಹೂರ್ತ, ಶ್ರೀ ಗಣಪತಿ ಪ್ರತಿಷ್ಠೆ, ಜೀವ ಕಲಶಾಭಿಷೇಕ, ಮಹಾಪೂಜೆ, ಭಗವತಿ ಸೇವೆ, ಬ್ರಹ್ಮ ಕಲಶಾಭಿಷೇಕ, ಮಹಾಪೂಜೆ, ಅವಶ್ರವ ಪೋಷಣೆ, ಶ್ರೀ ಭೂತಬಲಿ ಅಂದರೆ ದೇವರು ಹೊರಗೆ ಬರುವುದು ಮತ್ತು ನೃತ್ಯ, ನಂತರ ಮಹಾಪೂಜೆ, ಪ್ರಸಾದ ವಿತರಣೆ ಮತ್ತು ಮಂತ್ರಾಕ್ಷತೆ ಜರುಗಲಿದೆ. ಊರು ನಾಡಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಭಗವತಿ ದೇವಿಯ ಈ ಪುಣ್ಯ ಮಹಾ ಬ್ರಹ್ಮ ಕಲಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಭಗವತಿ ದೇವಸ್ಥಾನ ಕಾವಡಿ ಇದರ ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಹಾಗೂ ಊರವರು ಕೇಳಿಕೊಂಡಿದ್ದಾರೆ.
1: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದನ್ 9844-8199.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಕನಸುಗಳನ್ನು ರೂಪಿಸಿ ಇಲಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇಲಿಟಿ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತಾ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
4: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
5: ಎಲ್ಲೇ ಅದು?
4: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
2: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ಕುಂಜಲ ಕಕ್ಕಬ್ಬೆ ಕರಳನ ಬಾಚಮಂಡ ಲವ ಚಿನ್ನಪ್ಪ ಐಂಗಡ 49ನೇ ಕಾಲತ್ರ ಪುಟನನ್ನ ಮೇಯಿಂದ ಬಾಚಮಂಡ ಲವ ಚಿನ್ನಪ್ಪ ಇಂಡ ಬೌಸ್ ನಂದಾಡ್ ತಲೆಬಲೇಶ್ವರ ಇಗುತಪ್ಪ ಕಾವೇರಮ್ಮೆ ಗುರುಕರಣ ಊರಿನಡ್ರ ದೇವಾನು ದೇವತೆಯಾಡ ಆಶ್ವಾದ ಎಕ್ಕಲು ಇರಣಂದು ನಲ್ಲಮೆ ಬಂದಿತ್ತ ಪಪ್ಪ ಬಾಚಮಂಡ ರಾಜಪೂವಣ್ಣ, ಅಮ್ಮ ಸೀತಾಪೂವಣ್ಣ, ತಮ್ಮಣ ತಂಗಿಯಾಳನ ಲತಾ ಮಧು, ನೀತಾ ಯೋಗಿ, ಸ್ಮಿತಾ ವಿನು, ನಮಿತಾ ಖೇ ಭರತ್, ತಮ್ಮಣ ಬಿ ಭರತ್ ಪ್ರಿಯ, ಮಕ್ಕ ಸಂಸಾರಕಾರ ಬಿಂದು ಚಂಗಾದ್ಯ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
9: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI ಅಂಡ್ ML, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ MBA ಮತ್ತು MTech ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 0825723-1141 ಅಥವಾ 9845866528.
10: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
11: ಜಾಗ್ವಾರ್, ಸೆರಾ, ಪ್ಯಾರಿವೇರ್, ಸ್ಯಾನಿಟರಿ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಗೂ ಗ್ರಾನೈಟ್ ಇದೀಗ ಗೋಣಿಕೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿಟ್ ಟೈಲ್ ಗ್ಯಾಲರಿಯಲ್ಲಿ, ಅದು ಅತಿ ಕಡಿಮೆ ಬೆಲೆಯಲ್ಲಿ.
12: ಟ್ರಾನ್ಸಿಟ್ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲು. ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್.

0: ಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಗಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
3: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
4: ಏನ್ ರವಿ, ವಿರಾಜ್ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
7: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
8: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
9: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
8: ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
9: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
10: ಮೈತಡಿ ಗ್ರಾಮ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ 17ರಂದು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಶ್ರೀ ಚಾಮುಂಡೇಶ್ವರಿ ದೇವಿಯ ಆರಾಧನೆ, ವಿವಿಧ ಪೂಜಾ ಕೈಂಕರ್ಯಗಳು, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ 5 ಗಂಟೆಗೆ ಭದ್ರಕಾಳಿ ದೇವಿಯ ಆರಾಧನೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
11: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
12: ಬಿಂದು ಪ್ರೀಮಿಯಂ ನೋಡಿದ್ಯಾ?
11: ಇಲ್ಲ, ಯಾಕೆ?
12: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
13: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
12: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
13: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
14: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಷಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೋರ್ಟ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
15: ನೀವು ಬನ್ನಿ.
10: ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘ ಮಡಿಕೇರಿ, ಇವರು ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕದ ಸಹಯೋಗದೊಂದಿಗೆ ಈ ತಿಂಗಳ 16 ಮತ್ತು 17ರಂದು ಶನಿವಾರ ಭಾನುವಾರ ಮಡಿಕೇರಿ ಮ್ಯಾನ್ಸ್ ಕಾಂಪೌಂಡ್ ಕೆಳಗಿನ ಮೈದಾನದಲ್ಲಿ ಸಮ್ಮಿಲನ 2026 ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕ್ರಿಕೆಟ್, ಹಗ್ಗ ಜಗ್ಗಾಟ ಸೇರಿದಂತೆ ಪುರುಷರಿಗೆ, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹಲವಾರು ಕ್ರೀಡಾ ಸ್ಪರ್ಧೆಗಳಿವೆ. 17ರಂದು ಸಂಜೆ 3 ಗಂಟೆಯಿಂದ ಸಮಾರೋಪ ಸಮಾರಂಭ, 2 ದಿನ ಮಧ್ಯಾಹ್ನ ಊಟೋಪಚಾರವಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ.

ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಅಡಿಕೆ ಬೆಳೆ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ ಕೆಆರ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30.

ಆಕಾಶವಾಣಿ ಅವಲೋಕನ. ವಿಷಯ: ಜುಲೈ 1ರಿಂದ ವಿಕಸಿತ ಭಾರತ, ಜಿ ರಾಮ್ಜಿ ಕಾಯ್ದೆ ಜಾರಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ. ಗ್ರಾಮೀಣ ಭಾರತದಾದ್ಯಂತ ಇದೇ ಜುಲೈ 1ರಿಂದ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ. ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ಧ ಉದ್ಯೋಗ ಖಾತರಿ ನೀಡಲಿದೆ. ಉದ್ಯೋಗ, ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡ್ಗಳು ಮಾನ್ಯವಾಗಲಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆಯಿಲ್ಲದೆ ಮುಂದುವರಿಯಲಿದೆ. ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ, ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025ರ ಅನುಷ್ಠಾನವನ್ನು ಜುಲೈ 1ರಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರದ ಅಧಿಸೂಚನೆ ಹೊರಡಿಸಿದೆ. ವಿಬಿ ಚಿರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಅದೇ ದಿನಾಂಕದಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047ರ ರಾಷ್ಟ್ರೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ, ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದ ವಯಸ್ಕರು ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು, ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ರಾಜ್ಯಗಳ ಸಂಭಾವ್ಯ ಕೊಡುಗೆಯನ್ನು ಸೇರಿಸಿದರೆ ಒಟ್ಟು ಯೋಜನೆಯ ವೆಚ್ಚ 1.51 ಲಕ್ಷ ಕೋಟಿ ರೂಪಾಯಿ ಮೀರುತ್ತದೆ ಎಂದು ಅಂದಾಜಿಸಲಾಗಿದೆ. ಈ ಹಂಚಿಕೆಯು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ, ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆದಾಯದ ಹೆಚ್ಚಳಕ್ಕೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ವಿವಿ ಜಿರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ನಿಬಂಧನೆಗಳನ್ನು ಸರ್ಕಾರ ಲಭ್ಯವಾಗುವಂತೆ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡ್ಗಳು, ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುವವರೆಗೆ ವಿಬಿ ಜಿರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡ್ಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರಿಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರಗಳು ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರಿಸಬೇಕು. ವಿಬಿ ಜಿರಾಮ್ಜಿ ಕಾಯ್ದೆ 2025ರ

0: ಅಡಿಯಲ್ಲಿ ವಿವಿಧ ಕರಡು ನಿಯಮಗಳನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮಾಲೋಚಿಸಿ ಸಿದ್ಧಪಡಿಸುತ್ತಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:23.
2: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6:00 to 6:30. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
3: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನಾಟ್ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
4: ಕಾಂಗರು ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. May 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆನ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
1: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
5: ಅಡ್ಮಿಷನ್ಸ್ ಆರಂಭವಾಗಿದ್ಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದ್ಯಾ?
7: ಹಲ್ಲುಜ್ತಾ ಇದೀನಿ ಕಣಮ್ಮ.
6: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
7: ಸರಿ, ನಿಲ್ಸಿದೀನಿ ಬಿಡು.
6: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
7: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
6: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
7: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
8: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
9: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
10: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ಧ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 3ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರೀತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತ ನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಯ್ಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ 50% ಶಿಕ್ಷಕರೇ ಇಲ್ಲ, ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5269 ಹುದ್ದೆಗಳು ಖಾಲಿ ಇದ್ದು, ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು, ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು, ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು, ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ ಕನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
4: ಬೆಂಗಳೂರಿನಲ್ಲಿ 34°C ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು, ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 15, 16 ಹಾಗೂ 17ರಂದು ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ ಶೇಕಡ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಸಾಧ್ಯತೆ ಇದೆ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು

ಆರು ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಇಂದು ಕೇಳಿ ಅಡಿಕೆ ಬೆಳೆ ಸಸ್ಯ ಸಂರಕ್ಷಣೆ ಕುರಿತು ಡಾಕ್ಟರ್ ಕೆಆರ್ ಶ್ರೀನಿವಾಸ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ ಅವರೇ.
2: ನಮಸ್ಕಾರ ಸರ್.
1: ಅಡಿಕೆ ಮುಖ್ಯವಾದ ಒಂದು ತೋಟದ ಬೆಳೆ, ಇದು ವಾಣಿಜ್ಯ ಬೆಳೆ ಅಂತ ಕೂಡ ಪರಿಗಣಿತ ಆಗುತ್ತೆ. ನಮ್ಮಲ್ಲಿ ಇವತ್ತು ಈ ಒಂದು ಬೆಳೆಗೆ ಸಾಕಷ್ಟು ಒಂದು ಬೆಲೆ ಸಿಗ್ತಾ ಇರೋದ್ರಿಂದ ಮತ್ತು ಅಡಿಕೆಗೆ ಬೇಡಿಕೆ ಇರೋದರಿಂದ ನಮ್ಮ ರೈತ ಬಾಂಧವರು ಇದನ್ನು ಹೆಚ್ಚೆಚ್ಚಾಗಿ ಬೇಸಾಯ ಮಾಡೋದಕ್ಕೆ ನೋಡ್ತಾ ಇದ್ದಾರೆ.
2: ಖಂಡಿತ.
1: ಮುಖ್ಯವಾಗಿ ಇದನ್ನು ಅಸಾಂಪ್ರದಾಯಿಕ ಪ್ರದೇಶಗಳಲ್ಲೂ ಕೂಡ ಬೇಸಾಯ ಮಾಡೋದಕ್ಕೆ ಪ್ರಾರಂಭ ಆದಮೇಲೆ ಹಲವಾರು ರೀತಿಯ ಒಂದು ಸಮಸ್ಯೆಗಳು ಕಂಡುಬರ್ತಾ ಇದ್ದಾವೆ. ಅದರಲ್ಲಿ ಈ ಕೀಟಪೀಡೆಗಳ ಸಮಸ್ಯೆ ಮತ್ತು ಕೀಟೇತರ ಪೀಡೆಗಳ ಸಮಸ್ಯೆ, ರೋಗಗಳ ಸಮಸ್ಯೆ ಬಹಳ ಮುಖ್ಯವಾದಂಥವು.
2: ಖಂಡಿತ.
1: ತಾವಿವತ್ತು ಈ ಒಂದು ವಿಚಾರದ ಬಗ್ಗೆನೇ, ಇವುಗಳ ನಿಯಂತ್ರಣದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಒಂದು ಅಡಿಕೆ ಬೆಳೆಯಲ್ಲಿ ಕಂಡುಬರುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಕೀಟೇತರ ಪೀಡೆಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ?
2: ಖಂಡಿತ ಸರ್. ತಾವು ಈಗಾಗಲೇ ತಿಳಿಸ್ಕೊಟ್ಟಂಗೆ ಅಡಿಕೆ ನಮಗೆ ಪ್ರಮುಖವಾದಂಥ ಒಂದು ವಾಣಿಜ್ಯ ಬೆಳೆ. ಇದು ಮೂಲತಃ ಮಲೆನಾಡು ಬೆಳೆಯಾಗಿದ್ದರೂ ಸಹ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲಿ, ಕರಾವಳಿನಲ್ಲಿ ಮತ್ತು ಮೈದಾನ ಪ್ರದೇಶದಲ್ಲೂ ಸಹ ಹೆಚ್ಚಾಗಿ ಬೆಳೀತಕ್ಕಂಥ ಸಂದರ್ಭಗಳನ್ನು ನಾವು ಕಾಣ್ತಿದ್ದೇವೆ. ತಮಗೆ ಗೊತ್ತಿದ್ದಂಗೆ ಮಲೆನಾಡು ರೈತರಿಗೆ, ಬೆಳೆಗಾರರಿಗೆ ಇರ್ತಕ್ಕಂಥ ಸಮಸ್ಯೆಗಳೇ ಬೇರೆ, ಮೈದಾನ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳು, ಅದರಲ್ಲೂ ಸಹ ಕೀಟ ಮತ್ತು ರೋಗಗಳನ್ನು ನೋಡೋದು. ತಾವು ಈಗಾಗಲೇ ತಿಳಿಸ್ಕೊಟ್ಟಂಗೆ ಅಡಿಕೆಯಲ್ಲಿ ಸಹ ಪ್ರಮುಖವಾಗಿ ಕೀಟ ಪೀಡೆಗಳಿಂದ ಆಗ್ತಕ್ಕಂಥ ಸಮಸ್ಯೆಗಳೇ ಬೇರೆ ಮತ್ತು ಕೀಟೇತರ ಪೀಡೆಗಳು ಮತ್ತು ರೋಗಗಳಿಂದ ಆಗ್ತಕ್ಕಂಥ ನಷ್ಟಗಳನ್ನು ನಾವು ಕಾಣ್ತೇವೆ. ಸೊ ಎಲ್ಲ ಬೆಳೆಗಳಲ್ಲಿದ್ದಂಗೆ ಇದರಲ್ಲೂ ಸಹ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಹೆಚ್ಚೆಚ್ಚು ತಾವು ಹೇಳ್ದಂಗೆ ಅಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮತ್ತು ವೈಜ್ಞಾನಿಕವಾಗಿ ನಿರ್ವಹಣೆಯನ್ನು ಮಾಡದಿರೋದ್ರಿಂದ ಕೆಲವೊಂದು ಸಮಸ್ಯೆಗಳನ್ನು ನಾವು ಕಾಣ್ತಿದ್ದೆ. ಮೊದಲಿಗೆ ನಾವು ಕೀಟಗಳಿಂದ ಆಗ್ತಕ್ಕಂಥ ತೊಂದರೆಗಳನ್ನು ಮತ್ತು ಯಾವ್ಯಾವ ಕೀಟಗಳು ಬಾಧಿಸ್ತವೆ ಅನ್ನೋದು ನೋಡ್ತಾ ಬಂದರೆ, ತಮಗೆ ರೈತರು ಬಾಂಧವರಿಗೆ ತಾವೆಲ್ಲ ಗೊತ್ತಿದ್ದಂಗೆ ಅಡಿಕೆಯಲ್ಲಿ ಮೊದಲಿಗೆ ನಾವು ಅಡಿಕೆಯನ್ನು ನಾಟಿ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕ ಸಸಿಗಳಿಂದ ಹಿಡಿದು ಮಧ್ಯಂತರ ವಯಸ್ಸಿನ ಅಡಿಕೆ ಮರಗಳಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ಅಂದರೆ, ಅದರಲ್ಲೂ ಇತ್ತೀಚಿನ ಹೆಚ್ಚು ಕಾಣ್ತಿರೋಂಥದ್ದು ಈ ಸುಳಿ ತಿಗಣೆ ಅಂತ. ಈ ಸಸಿಗಳಲ್ಲಿ ಸಣ್ಣ ಸಣ್ಣ ತಿಗಣೆಗಳು ಅಂದರೆ ಪ್ರೌಢ ಕೀಟ ಮತ್ತು ಅಪ್ಸರೆ ಕೀಟಗಳು ಏನು ಮಾಡ್ತವೆ, ರಸವನ್ನು ಹೀರ್ತಾ ಹೋಗ್ತವೆ ಆ ಗರಿಗಳಲ್ಲಿ. ಅದರಲ್ಲೂ ಸುಳಿ ಗರಿಯಲ್ಲಿ ಹೆಚ್ಚು ನಾವು ರಸವನ್ನು ಇರ್ತವೆ ಮತ್ತು ಅದೇ ಥರ ಹೊಂಬಾಳೆಗೂ ಸಹ ಇದು ಹೋಗಿ ಅಲ್ಲಿ ರಸವನ್ನು ಹೀರಕ್ಕೆ ಹೋಗ್ತವೆ. ಸೊ ಹೀರಿದಾಗ ಏನಾಗುತ್ತೆ, ಆ ಒಡಿತಕ್ಕಂಥ ಹೊಸ ಹೊಂಬಾಳೆ ಅಥವಾ ಹೊಸ ಗರಿಗಳೇನಿರ್ತವೆ, ಆ ಗರಿಗಳು ಮೊದಲು ಕಂದು ಬಣ್ಣದ ಚುಕ್ಕೆಗಳ ಥರ ಈ ರಸ ಹೀರಿದಾಗ ಲಕ್ಷಣಗಳು. ನಂತರ ಏನಾಗ್ತವೆ, ಇವೇ ಒಂಥರ ಬೆಳೆದಂಗೆ ಏನಾಗುತ್ತೆ, ಇದು ಒಂಥರ ಪೊರ್ಕೆ ಥರ ಗರಿಗಳು ಆದಂಗೆ ಆಗ್ತವೆ. ಜೊತೆಗೆ ಏನಾಗುತ್ತೆ ಅಂದರೆ ಈ ಸುಳಿ ತಿಗಣೆ ಜೊತೆ ಹೆಚ್ಚಾಗಿ ಅದರಲ್ಲೂ ಸಹ ಏನಾದರೂ ಸ್ಪ್ರಿಂಕ್ಲರ್ ಪದ್ಧತಿಯಲ್ಲಿ ನೀರನ್ನು ಹಾಕೋದು ಅಥವಾ ಹೆಚ್ಚು ನೀರನ್ನು ಸುಳಿಗೋದಾಗ ಸುಳಿ ಕೊಳೆಯುವಂಥ ಸಾಧ್ಯತೆಯನ್ನು ಸಹ ನಾವು ಕಾಣ್ತೇವೆ. ಬರೀ ಕೀಟದ ಜೊತೆಗೆ ಈ ಸುಳಿ ಕೊಳೆಯುವಂಥ ಸಮಸ್ಯೆಯನ್ನು ಸಹ ನಾವು ಕಾಣ್ತೇವೆ. ಸೊ ಇದನ್ನು ನಾವು ನಿರ್ವಹಣೆ ಅಂತ ಬಂದಾಗ ಪ್ರಮುಖವಾಗಿ ಅದನ್ನು ಆದಷ್ಟು ಮೊದಲಿಗೆ ಗುರುತಿಸುವಂಥದ್ದು ಬಹಳ ಮುಖ್ಯ. ಸೊ ಈ ಥರ ಬಂದಿರತಕ್ಕಂಥದ್ದಕ್ಕೆ ನಾವು ನಿರ್ವಹಣೆಯನ್ನು ಮಾಡೋಕ್ಕೆ ಕ್ರಮವನ್ನು ಕೈಗೊಳ್ಳೋದು.
1: ಏನು ಕ್ರಮ ಕೈಗೊಳ್ಳಬೇಕಾಗುತ್ತೆ
2: ಅದಕ್ಕೆ ಪ್ರಮುಖವಾಗಿ ಏನಾಗುತ್ತೆ, ಎರಡು ವಿಧಾನದಲ್ಲಿ ನಾವು ನಿರ್ವಹಣೆಯನ್ನು ಮಾಡ್ಬೋದು. ಒಂದು ಸಿಂಪರಣೆಯನ್ನು ಮಾಡೋದ್ರಲ್ಲಿ ಪ್ರಮುಖವಾಗಿ ಕೀಟಗಳು ಅಂತ ಬಂದಾಗ ನಾವು ಕೀಟನಾಶಕಗಳನ್ನು ಸಿಂಪರಣೆ ಮಾಡ್ಬೋದು ಅಥವಾ ಬೇವು ಆಧಾರಿತ ಕೀಟನಾಶಕಗಳನ್ನು ಸಹ ನಾವು ಸಿಂಪರಣೆಯನ್ನು ಮಾಡ್ಬೋದು.

0: ಅದಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಯಷ್ಟು ಕ್ಲೋರೋಪೈರಿಫಾಸ್ ಇರ್ಬೋದು ಅಥವಾ ಕ್ಯುನಾಲ್ಫಾಸ್ ಕೀಟನಾಶಕವನ್ನು ನಾವು ಬೆರೆಸಿ ಈ ಸುಳಿ ಭಾಗಕ್ಕೆ ನಾವು ಚಿಕ್ಕ ಮರಗಳಾಗಿರೋದ್ರಿಂದ ಸಿಂಪರಣೆಯನ್ನು ಮಾಡೋದ್ರಿಂದ ಈ ತಿಗಣೆಗಳು ನಮಗೆ ಹೋಗ್ತವೆ. ಇದರಲ್ಲಿ ಏನು ಸಮಸ್ಯೆ ಆಗುತ್ತೆ, ನಾವು ಸಿಂಪರಣೆ ಆದಾಗ ಮಳೆ ಏನಾದರೂ ಬಂದರೆ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಹರಳ ರೂಪದ ಕೀಟನಾಶಕಗಳನ್ನು ಸಹ ನಾವು ಬಳಕೆ ಮಾಡೋದ್ರಿಂದ ಸೊ ನಮ್ಗೆ ಅನುಕೂಲ ಆಗುತ್ತೆ. ಅದರಲ್ಲಿ ನಾವು ಸುಳಿ ಭಾಗಕ್ಕೆ ಹರಳನ್ನು ನಾವು ಒಂಥರ ಎಳ್ಳಿನ ಬತ್ತಿ ಥರನೂ ಕಟ್ಟಿಡ್ಬೋದು, ಇಲ್ಲಾಂದ್ರೆ ಇತ್ತೀಚಿನ ಈ ಸಣ್ಣ ಸಣ್ಣ ಕವರ್ಗಳು ಬರ್ತವೆ, ಪಾಲಿಥಿನ್ ಕವರ್ಗಳು, ಈ ಬೂಂದಿ ಕವರ್ಗಳ ಥರ ಬರ್ತವೆ. ಆ ಒಂದು ಕವರ್ಗಳಲ್ಲಿ ಒಂದು 10 ಗ್ರಾಂನಷ್ಟು ಹರಳಿನ ರೂಪದ ಕೀಟನಾಶಕಗಳು, ಅದರಲ್ಲೂ ಪ್ರಮುಖವಾಗಿ ಫೋರೇಟ್ ಹರಳಿರ್ಬೋದು ಅಥವಾ ಕಾರ್ಬೋಫಿರಾನ್ ಹರಳಿರ್ಬೋದು ಅಥವಾ ಫಿಪ್ರೊನಿಲ್ ಅಂತ ಇತ್ತೀಚಿನ ದಿನಗಳಲ್ಲಿ ಫಿಪ್ರೊನಿಲ್ ಅನ್ನೋಂಥಕ್ಕಂಥ ಹರಳಿನ ರೂಪದ ಕೀಟನಾಶಕಗಳು ಸಿಗ್ತವೆ. ಅವುಗಳನ್ನು ಒಂದು 10-10 ಗ್ರಾಂ ಒಂದೊಂದು ಕವರಲ್ಲಿ ಹಾಕ್ಬಿಟ್ಟು ಆ ಥರ ಇರ್ತಕ್ಕಂಥ ಕವರ್ಗಳನ್ನು ಒಂದು ಸುಳಿಗೆ, ಚಿಕ್ಕ ಮರಗಳಾದರೆ ಒಂದು 2-3 ವರ್ಷದ ನಂತರದ ಸಸಿಗಳ ಮರಗಳಾದರೆ 2 ಸುಳಿಗೆ ಇಟ್ಟಾಗ ಅದು ನಿಧಾನವಾಗಿ ಸ್ಮೆಲ್ಲನ್ನು ಬಿಡ್ತಾ ಹೋಗಿ ಈ ಕೀಟಬಾಧೆಯನ್ನು ನಾವು ತಡೆಗಟ್ಬೋದು. ಇನ್ನು ಸಿಂಪರಣೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಲ್ಯಾಂಡಾ ಸೈಲೋತ್ರಿನ್ ಅನ್ನೋಂಥ ಒಂದು ಕೀಟನಾಶಕವನ್ನು ಹೊಸ ಜಾತಿಗೆ ಸೇರಿರ್ತಕ್ಕಂಥ ಕೀಟನಾಶಕ 1.5 ಮಿಲಿ 1 ಲೀಟರ್ ನೀರಲ್ಲಿ ಬೆರೆಸಿ ನಾವು ಸಿಂಪರಣೆ ಮಾಡ್ಬೋದು. ಬರೀ ಇಷ್ಟನ್ನೇ ಮಾಡದೆ ಇದು ನಾನಾಗಲೇ ಹೇಳಿದೆ, ಸುಳಿ ಕೊಳೆಗೂ ಬರೋದ್ರಿಂದ ಈ ಕೀಟನಾಶಕದ ಜೊತೆ ಒಂದು ಶಿಲೀಂಧ್ರನಾಶಕವನ್ನು ಬೆರೆಸೋದ್ರಿಂದ ಎರಡನ್ನೂ ನಾವು ಯಶಸ್ವಿಯಾಗಿ ಇಲ್ಲಿ ನಿರ್ವಹಣೆ ಮಾಡ್ಬೋದು. ಹಾಗಾಗಿ ಈ ಕೀಟನಾಶಕಗಳ ಜೊತೆಗೆ ನಮ್ಮ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಶಿಲೀಂಧ್ರನಾಶಕ ಸಿಗುತ್ತೆ, ಅದನ್ನು 3 ಗ್ರಾಂ 1 ಲೀಟರ್ ನೀರಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನು ಮಾಡೋದನ್ನು ಎರಡನ್ನು ಸುಳಿ ತಿಗಣೆ ಮತ್ತು ಸುಳಿ ಕೊಳೆ ರೋಗವನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬಹುದು.
1: ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ಕೀಟ ಬರುತ್ತೆ ಅಂತ?
0: ಇದನ್ನ ಬಿಟ್ಟರೆ ಅದರಲ್ಲೂ ಮೈದಾನ ಪ್ರದೇಶದಲ್ಲಿ ನಮಗೆ ಹೆಚ್ಚಿಗೆ ತುಮಕೂರು ಈ ಭಾಗದಲ್ಲಿ ಬಾಧಿಸೋದೇನಪ್ಪ ಅಂದ್ರೆ ಈ ಒಂಬಾಳೆಯನ್ನ ತಿಂತಕ್ಕಂಥ ಕೀಟ. ಸೊ ನಾನಾಗಲೇ ಸುಳಿ ತಿಗಣೆನಲ್ಲಿ ಹೇಳ್ದಂಗೆ ಇದರಲ್ಲೂ ಸಹ ನಮಗೆ ಕಾಂಬಿನೇಷನ್ ರೋಗ ಕೀಟ ಎರಡು ಸೇರ್ಕೊಂತವೆ. ಸೊ ಒಂದೇ ಕೀಟ ಅಷ್ಟೇ ನಮಗೆ ಸಮಸ್ಯೆ ಬರಲ್ಲ, ರೋಗನೂ ಸೇರುತ್ತೆ. ಇದು ಒಂಬಾಳೆ ತಿಂತಕ್ಕಂಥ ಹುಳು ಅಂತ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಏನಾದರೆ ನಾವು ಜನವರಿ ತಿಂಗಳಲ್ಲಿ ಹೊಸ ಒಂಬಾಳೆ ಶುರುವಾಗಕ್ಕೆ ಶುರುವಾಗುತ್ತೆ. ಫೆಬ್ರವರಿ ಮಾರ್ಚ್ವರೆಗೆ 1-2 ಅಥವಾ 3 ಒಂಬಾಳೆಗಳನ್ನು ನಾವು ಕಾಣ್ತೀವಿ. ಅವಾಗ ಏನಾಗುತ್ತೆ, ಒಂಬಾಳೆಗಳು ಸರಿಯಾಗಿ ಒಡೆಯೋದಿಲ್ಲ, ಹಂಗೆ ಅಲ್ಲೇ ಕಚ್ಕೊಂಡಿರ್ತವೆ. ಒಂಬಾಳೆ ಮೇಲಿರ್ತಕ್ಕಂಥ ಮುಸುಕು ಅಂತ ನಾವೇನು ಹೇಳ್ತೀವಿ, ಅದು ಈಚೆಗೆ ಬಂದಿರಲ್ಲ, ಆ ಒಳಗಡೆ ನಾವು ತೆಗೆದು ನೋಡಿದ್ರೆ ಈ ಬಲೆಗಳನ್ನು ನೇಯ್ದಿರ್ತವೆ ಈ ಮರಿ ಹುಳುಗಳು. ಈ ಒಂಬಾಳೆ ತಿನ್ನುವ ಹುಳು ಅಂತ ನಾವೇನ್ತೀವಿ, ಅವು ಬಳೆಗಳನ್ನು ನೇಯ್ಕೊಂಡು ಒಂಬಾಳೆ ಒಡೆಯೋಕೆ ಬಿಡೋದಿಲ್ಲ. ಸೊ ಆ ಥರ ಸಮಸ್ಯೆ ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಸಂಪೂರ್ಣ ನಾಷ್ಟ ಯಾಕೆ ಒಂಬಾಳೆ ಒಡಿಲಿಲ್ಲ ಅಂತಂದರೆ ಕಾಯಿಗಳೇ ಬರಲ್ಲ. ಸೊ ಒಂಬಾಳೆ ತಿನ್ನುವ ಹುಳು. ಇದ್ರ ಜೊತೆಗೆ ಮತ್ತೊಂದು ಏನಂದ್ರೆ ಒಂಬಾಳೆ ಸೊರಗು ರೋಗ ಅಂತ ಬರುತ್ತೆ,
1: ಅದು ಒಣಗದು,
0: ಇನ್ಫ್ಲೋರೆಸೆನ್ಸ್ ಡೈಪಾಕ್, ಒಂಬಾಳೆ ಒಣಗುವ ರೋಗ ಅಂತ ನಾವು ಏನು ಹೇಳ್ತೀವಿ, ಅಥವಾ ಹಿಂಗಾರು ಒಣಗುವ ರೋಗ ಅಥವಾ ಒಂಬಾಳೆ ಒಣಗುವ ರೋಗ ಮತ್ತು ಒಂಬಾಳೆ ತಿನ್ನುವ ಕೀಟ, ಈ ಎರಡೂ ಸೇರ್ಕೊಂಡು ನಮಗೆ ಒಂಥರ ಸಂಕೀರ್ಣ ಸಮಸ್ಯೆ, ಒಂಬಾಳೆ ಸಮಸ್ಯೆ ಅಂತ ನಾವು ಹೇಳ್ತೀವಿ. ಇದನ್ನು ಸಹ ನಾವು ನಿರ್ವಹಣೆ ಮಾಡೋದು. ಇದನ್ನೇನಪ್ಪ ಅಂದರೆ ಪ್ರಮುಖವಾಗಿ ರೈತರು ಗಮನಿಸಬೇಕಾಗಿರೋದು, ಈ ಕೀಟ ಮತ್ತು ರೋಗವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಕೊನೆ ಕೊಯ್ಲನ್ನು ಕೊಯ್ಯುವಾಗ, ಹಿಂದಿನ ವರ್ಷದ ಕೊನೆ ಕೊಯ್ಲನ್ನು ಕೊಯ್ಯುವಾಗ ಸಂಪೂರ್ಣವಾಗಿ ಒಣಗಿರ್ತಕ್ಕಂಥ, ಸತ್ತಿರ್ತಕ್ಕಂಥ ಮತ್ತು ಇತರೆ ಸಮಸ್ಯೆ ಇರತಕ್ಕಂಥ ಎಲ್ಲ ಒಂಬಾಳೆಗಳನ್ನು, ಕಪ್ಪಾಗಿರೋಂಥ ಒಂಬಾಳೆಗಳನ್ನು ಸಂಪೂರ್ಣವಾಗಿ ತೆಗಿಬೇಕು. ಯಾಕೆಂದರೆ ಇದು ಏನಾಗುತ್ತೆ, ರೈತರು ಕಾಯಿರೋ ಅಷ್ಟೇ ಕಿತ್ಕೊಳಕ್ಕೆ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ, ಸಂಪೂರ್ಣವಾಗಿ ತೆಗೆದ್ರೆ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ರೋಗಾಣು ಮತ್ತು ಕೀಟಗಳನ್ನು ನಾವು ನಿರ್ವಹಣೆಯನ್ನು ಮಾಡ್ಬೋದು. ನಂತರ ಎರಡು ಹಂತದಲ್ಲಿ ನಾವು ಸಿಂಪರಣೆಯನ್ನು ಮಾಡ್ಬೋದು. ಒಂದು ಕೀಟನಾಶಕ, ನಾವು ಈಗಾಗಲೇ ಹೇಳಿದಂಗೆ ಕ್ಲೋರೋಪೈರಿಫಾಸ್ ಆಗ್ಬೋದು ಅಥವಾ ಕ್ಯುನಾಲ್ಫಾಸ್ ಕೀಟನಾಶಕವನ್ನು 2 ಮಿಲಿ, ಅದ್ರ ಜೊತೆಗೆ ಒಂದು ಶಿಲೀಂಧ್ರನಾಶಕ, ಕಾರ್ಬನ್ಡೈಸಿಮ್ ಪ್ಲಸ್ ಮ್ಯಾಂಕೋಸಿಬ್ ಅಂತ ಸಾಫ್ ಅನ್ನೋಂಥ ಒಂದು ಶಿಲೀಂಧ್ರನಾಶಕ ಬರುತ್ತೆ, ಅದನ್ನು 2 ಗ್ರಾಂ, ಈ ಎರಡನ್ನು ಬೆರೆಸ್ಕೊಂಡು ನಾವು ಒಂದು ಸಿಂಪರಣೆಯನ್ನು ನೀವು ಒಂಬಾಳೆಗೆ ಹೊಡೆದಿದ್ದೇ ಆದರೆ ಈ ಒಂಬಾಳೆ ತಿಂತಕ್ಕಂಥ ಹುಳು ಮತ್ತು ಒಂಬಾಳೆ ಒಣಗ್ತಕ್ಕಂಥ ರೋಗವನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು. ಈ ಎರಡನ್ನು ಸಮಸ್ಯೆ ನಿರ್ವಹಣೆ ಮಾಡೋದ್ರಲ್ಲಿ ಪೋಷಕಾಂಶಗಳ ಪಾತ್ರನೂ ಸಹ ಬಹಳ ಮುಖ್ಯ. ಸಮಗ್ರ ಪೋಷಕಾಂಶಗಳನ್ನು ಕೊಡಬೇಕು. ಸೊ ಆದರೆ ಹೊಸ ತೋಟಗಳಲ್ಲಾದರೆ ಈ ಸಮಸ್ಯೆ ಕಾಣುತ್ತೆ, ಆದರೆ ನಂತರ ಬರುವಂಥ ಸಮಸ್ಯೆಲ್ಲ ಈ ರೋಗದಿಂದ ಆಗಂಥದ್ದು ಸರ್.
1: ಇವು ಸುಳಿ ತಿಗಣೆ ಮತ್ತು ಈ ಹೊಂಬಾಳೆ ತಿನ್ನುವಂಥ ಹುಳುಗಳ ಬಗ್ಗೆ ಆಯಿತು.
0: ಹೌದು,
1: ಇನ್ಯಾವ್ಯಾವ ಕೀಟಪೀಡಿಗಳು ಬರ್ತವೆ?
0: ಇನ್ನು ಪ್ರಮುಖವಾಗಿ ಕಾಡೋಂಥ ಕೀಟ ಅಂತಂದರೆ ಈ ಗೊಣ್ಣೆ ಹುಳು ಅಂತ, ಬೇರುಳು ಅಥವಾ ಈ ಗೊಣ್ಣೆ ಹುಳು,
1: ಗೊಬ್ಬರದ ಹುಳು
0: ಅಂತ ನಾವು ಕರಿತೀವಿ. ಇದು ಮಲೆನಾಡು ಪ್ರದೇಶದಲ್ಲೂ ಸಮಸ್ಯೆ, ಹೆಚ್ಚಿಗೆ ಮಲೆನಾಡು ಪ್ರದೇಶದಲ್ಲಿ ಕಾಣುತ್ತೆ, ಮೈದಾನ ಪ್ರದೇಶದಲ್ಲೂ ಕೆಲವು ಭಾಗದಲ್ಲಿ ನಮಗೆ ಹೆಚ್ಚು ಸಮಸ್ಯೆ. ಇದರಲ್ಲಿ ಏನಾದರೆ ನಾವು ಇದನ್ನು ಮೇ ಬೀಟ್ಲ್ ಅಂತಲೇ ಕರಿತೀವಿ, ಏಕೆಂದರೆ ದುಂಬಿಗಳು ಮೇನಲ್ಲಿ ಹೊರಬಂದು ಆ ದುಂಬಿಗಳು ಅಡಕೆ ಬೇರೆ ಭಾಗದಲ್ಲಿ ಮೊಟ್ಟೆಯನ್ನು ಇಡಕ್ಕೆ ಹೋಗ್ತವೆ. ಮೊಟ್ಟೆ ಇಟ್ಟಂಥ ಮರಿ ಹುಳುಗಳು ನಮಗೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಬೇರುಗಳನ್ನು ಕಚ್ತಾ ಹೋಗ್ತವೆ. ಮರಿ ಹುಳುಗಳು ಮಣ್ಣಲ್ಲೇ ಇರ್ತವೆ, ಆ ಎಳೆ ಬೇರುಗಳನ್ನು ತಿಂತಾ ಹೋಗ್ತವೆ. ಅವಾಗ ಏನಾಗುತ್ತೆ ಅಂದರೆ ಆ ಗಿಡ ಹಳ್ಳಾಡುತ್ತೆ. ಸೊ ಜಾಸ್ತಿ ಸಮಸ್ಯೆ ಆದರೆ ಗಿಡ ಬಿದ್ದೋಗೋಂಥ ಒಂದು ಸಾಧ್ಯತೆಯೂ ಜಾಸ್ತಿ ಕಾಣುತ್ತೆ.
1: ಅಂದರೆ ಇದು ಒಂದು ತೀವ್ರವಾದ ಸಮಸ್ಯೆ ಅಂತಲೇ ಹೇಳ್ಬೋದು.
0: ಖಂಡಿತ ತೀವ್ರವಾದಂಥ ಸಮಸ್ಯೆ. ಅದರಲ್ಲೂ ನಾವು ಕೆಲವು ತೋಟಗಳಲ್ಲಿ ನೋಡಿದಾಗ ಒಂದೊಂದು ಪಕ್ಕದಾಗ ಯಾಕೆಂದರೆ ಬೇರಿಂದ ಬೇರಿಗೆ ಅಂಟ್ಕೊಂಡು ಹೋಗ್ತಾ ಹುಳುಗಳು ಮೂವ್ಮೆಂಟ್ ಆಗ್ತಾ ಹೋಗ್ತವೆ
1: ಮಣ್ಣಿನ ಒಳಗಡೆ.
0: ಸೊ ಅವಾಗ ಏನಾಗುತ್ತೆ, ಒಂದು ಬೇರನ್ನು ಕಟ್ ಮಾಡ್ತಾ ಹೋದಾಗ

0: ಅಡಿಕೆ ತೋಟದಲ್ಲಿ ಒಳಗಡೆ ನಿಂತ್ಕೊಂಡ್ರೆ ನಮಗೆ ಆಕಾಶ ಕಾಣಲ್ಲ, ಗರಿಗಳೆಲ್ಲ ಸಂಪೂರ್ಣವಾಗಿ ಕವರ್ ಆಗಿತ್ತು. ಆದರೆ ಈ ಅಡಿಕೆ ಬೇರುಳ ತಿಂದಿರ್ತಕ್ಕಂಥ ತೋಟಕ್ಕೆ ನೀವು ಹೋದರೆ ಕಾಣ್ತಾ ಇರ್ತದೆ. ಯಾಕೆಂದರೆ ಸುಳಿಯಲ್ಲಿರ್ತಕ್ಕಂಥ ಗರಿಗಳು ಸಣ್ಣದಾಗ್ತಾ ಬರ್ತವೆ, ಸೊ ಗರಿಗಳು ಕೆಂಪಕ್ಕಾಗ್ತಾ ಬರ್ತವೆ, ಹಳದಿ ಆಗ್ತಾ ಬರ್ತವೆ, ಸೊ ನಂತರ ಸಂಪೂರ್ಣವಾಗಿ ಒಣಗುತ್ತೆ. ಹಾಗಾಗಿ ಇದರ ನಿರ್ವಹಣೆನೂ ಸಹ ನಮಗೆ ಪ್ರಮುಖವಾದಂಥದ್ದು.
1: ಅಂದರೆ ಬಹಳ ಒಂದು ಸವಾಲಿನ ಕೆಲಸ ಅಂತಲೇ ಹೇಳ್ಬೋದು.
0: ಖಂಡಿತ.
1: ಈ ಒಂದು ಗೊಣ್ಣೆ ಹುಳುವಿನ
0: ಗೊಣ್ಣೆ ಹುಳು ಇದನ್ನು ನಾವು ಮೇ ಬೀಟ್ಲ್ ಅಂತ ಹೇಳಿದಾಗ ನಾವು ಮೇ ತಿಂಗಳಲ್ಲೇ ಇದಕ್ಕೆ ನಿರ್ವಹಣೆಯನ್ನು ಶುರು ಮಾಡ್ಕೋಬೇಕು. ಏಕೆಂದರೆ ಆ ಬರೋಂಥ ದುಂಬಿಗಳನ್ನು ನಾವು ಬೆಳಕಿನ ಬಲೆಗಳನ್ನು ಲೈಟ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ, ಅವುಗಳನ್ನು ಒಂದು ಎಕರೆಗೆ ಒಂದು 7-8 ಆಗ್ಬೋದು ಅಥವಾ ಒಂದು 3-4 ಇಟ್ಟರೂ ಸಾಕಾಗುತ್ತೆ ಎಕರೆಗೆ ಸಂಜೆ ಹೊತ್ತು. ಅದರಲ್ಲೂ ಸಂಜೆ ಒಂದು 7 ಗಂಟೆ ನಂತರ ಬೆಳಕಿನ ಬಲೆಗಳನ್ನಿಟ್ಟರೆ ಈ ದುಂಬಿಗಳನ್ನು ಆಕರ್ಷಣೆ ಮಾಡ್ಬೋದು. ನಂತರ ಏನಾಗುತ್ತೆ, ಎರಡನೇ ಹಂತದಲ್ಲಿ ಮರಿಗಳು ಕಟ್ ಮಾಡೋವಂಥ ಮರಿಗಳನ್ನ ನಾವು ಬೇರೆಗೆ ಔಷಧಿಗಳನ್ನು ಹಾಕುವಂಥದ್ದು. ಅದರಲ್ಲಿ ನಾವು ಇತ್ತೀಚಿನಗಳಲ್ಲಿ ಒಂದು ಪರಿಸರ ಸ್ನೇಹಿ ವಿಧಾನದಲ್ಲೂ ಸಹ ಈ ಬೇರು ಹುಳವನ್ನು ನಿರ್ವಹಣೆ ಮಾಡ್ಬೋದು. ಅದರಲ್ಲಿ ಒಂದು ಈ ಮೆಟ್ರೈಸಿಯಂ ಅನಿಸೋಫ್ಲಿ ಅನ್ನೋ ಒಂದು ಫಂಗಸ್ ಬರುತ್ತೆ, ಶಿಲೀಂಧ್ರ,
1: ಜೈವಿಕ ಶಿಲೀಂಧ್ರ.
0: ಸೊ ಇದನ್ನು ನಾವು ಬೇರೆಗೆ ಹಾಕುವಂಥದ್ದು. ಸೊ ಇದನ್ನ ಹೆಂಗಪ್ಪ ಅಂದ್ರೆ ಪ್ರತಿಯೊಂದು ಲೀಟರ್ಗೆ 5-10 ಗ್ರಾಂನಷ್ಟು ಈ ಮೆಟ್ರೈಸಿಯಂ ಅನ್ನೋ ಶಿಲೀಂಧ್ರವನ್ನು ಬೆರೆಸ್ಕೊಂಡು ಬುಡಕ್ಕೆ ಆ ಒಂದು ಶಿಲೀಂಧ್ರವನ್ನು ನಾವು ಒಂದೊಂದು ಮರಕ್ಕೆ ಒಂದು 2-3 ಲೀಟರ್ ಅಷ್ಟು ನಾವು ಹಾಕ್ತಾ ಹೋದರೆ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡ್ಬೋದು. ಇನ್ನೂ ಮುಂದಕ್ಕೆ ಬಂದು ಇವಾಗ ಎಂಟಮೋಪ್ಯಾಥೋಜೆನಿಕ್ ನೆಮಟೋಡ್ ಅಂತ ಅಂದರೆ ಕೀಟವನ್ನು ತಿನ್ನುವಂಥ ಒಂದು ಜಂತು ಹುಳ ಬಂದಿದೆ, EPN ಅಂತ. ಸೊ ಅದನ್ನು ಸಹ ನಾವು ಬಳಸ್ಬೋದು. ಅದನ್ನು 1 ಲೀಟರ್ ನೀರಿಗೆ 10 ಗ್ರಾಂನಷ್ಟು ಪೌಡ್ರು ಸಿಗುತ್ತೆ, ಆ ಪೌಡ್ರನ್ನು ಬೆರೆಸಿ ಬೇರೆಗೆ ನಾನು ಈಗ ಹೇಳ್ದಂಗೆ 2-5 ಲೀಟರ್ವರೆಗೂ ದೊಡ್ಡ ದೊಡ್ಡ ಸೈಜಿನ ಮರಗಳ ಮೇಲೆ ಹಾಕ್ತಾ ಹೋದರೆ ನಾವು ಕೀಟನಾಶಕ ಬಳಸದಲ್ಲೇ ನಿರ್ವಹಣೆಯನ್ನು ಮಾಡ್ಬೋದು.
1: ಸಾಧಾರಣವಾಗಿ ನೀರಾವರಿ ಆಶ್ರಯದಲ್ಲಿ ಅಡಿಕೆ ಬೆಳೆಯೋದ್ರಿಂದ ಈ ಮೆಟರೈಸಿಯಮು ಮತ್ತು ಈ ಜಂತು ಹುಳುಗಳಿಗೆ ತೇವಾಂಶನೂ ಅಲ್ಲಿ ಸಿಗುತ್ತೆ, ಚೆನ್ನಾಗಿ
0: ಅಭಿವೃದ್ಧಿನೂ ಆಗ್ತವೆ, ನಾವು ಕೀಟನಾಶಕಗಳನ್ನ ಅವಾಯ್ಡ್ ಕಡಿಮೆ
1: ಆಗುತ್ತೆ.
0: ಆದರೆ ತೀವ್ರತೆ ಜಾಸ್ತಿ ಆಗಿದೆ ಅಂತ ಬಂದಾಗ ನಾವು ಕೀಟನಾಶಕಗಳಿಗೆ ಮೊರೆ ಹೋಗ್ಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಇಲ್ಲೂ ಸಹ 2 ಹಂತದಲ್ಲಿ ನಾವು ನಿರ್ವಹಣೆ ಮಾಡಬಹುದು. ನಾವು ಇಮ್ಡಾಕ್ಲೋಪ್ರಿಡ್ ಅನ್ನೋಂಥ ಕೀಟನಾಶಕವನ್ನು 1/2 ಮಿಲಿ 1 ಲೀಟರ್ ನೀರಲ್ಲಿ ಅಥವಾ ಫಿಪ್ರೊನಿಲ್ ಅನ್ನೋಂಥ ಕೀಟನಾಶಕನ 1.5 ಮಿಲಿ 1 ಲೀಟರ್ ನೀರಲ್ಲಿ ಬೆರೆಸಿ ನಾವು ಬೇರೆಗೆ ಹಾಕೋದ್ರಿಂದ ಅದನ್ನು ಹಾಕೋಂಥದ್ದು ಬಹಳ ಮುಖ್ಯ ಸಮಯ. ಅದನ್ನು ಜುಲೈ ಆಗಸ್ಟ್ ತಿಂಗಳಲ್ಲಿ, ಜುಲೈ ಕೊನೆ ವಾರ ಇರ್ಬೋದು, ಆಗಸ್ಟ್ 1ನೇ ವಾರದೊಳಗಡೆ ನಾವು ಹಾಕಿದ್ರೆ, ಯಾಕೆಂದರೆ ಆ ಹಂತದಲ್ಲಿ 2ನೇ ಹಂತದ ಮರಿ ಹುಳುಗಳು ಬಂದಿರ್ತವೆ. ಸೊ ಅವಾಗ ನಾವು ಇದನ್ನು ಬಳಸೋದ್ರಿಂದ ಈ ಕೀಟವನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡ್ಬೋದು ಸರ್.
1: ಅಂದರೆ ಮೊದಲ ಮಳೆ ಬರುವಂಥ ಸಂದರ್ಭದಲ್ಲೇ ನಾವು ಎಚ್ಚೆತ್ಕೊಂಡು ದುಂಬಿಗಳ ಹಾರ್ಬರೋಂಥವನ್ನು ನಾವು ಆಕರ್ಷಿಸಿಕೊಳ್ಳೋದು ಬಹಳ ಮುಖ್ಯವಾದ ಒಂದು ಕ್ರಮ ಅಂತ ಹೇಳ್ಬೋದು.
0: ಖಂಡಿತ ಖಂಡಿತ,
1: ಅದು ಒಳ್ಳೆಯ ಕ್ರಮ. ಇದಲ್ಲದೆ ಇನ್ಯಾವ ಒಂದು ಸಮಸ್ಯೆಗಳು ಬರ್ತವೆ?
0: ಇನ್ಯಾವುದು ಅಂತಂದರೆ ಈ ನುಸಿಗಳು, ಅದರಲ್ಲಿ ಕೆಂಪು ನುಸಿ ಮತ್ತು ಬಿಳಿ ನುಸಿ ಅಂತ ನಾವು ಹೇಳ್ತೀವಿ. ಇದು ಬೇಸಿಗೆನಲ್ಲಿ ನಮಗೆ ಹೆಚ್ಚಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥ ಸಮಯ. ಅದರಲ್ಲೂ ಈ ಭಾಗದಲ್ಲಿ ಮೈದಾನ ಪ್ರದೇಶ, ತುಮಕೂರು,
1: ತುಮಕೂರು,
0: ಚಿತ್ರದುರ್ಗ ಇರ್ಬೋದು, ಸೊ ಈ ಭಾಗದಲ್ಲಿ ಎಲ್ಲೆಲ್ಲಿ ಚನ್ನಗಿರಿ ಆ ಭಾಗದಲ್ಲಿ ಅಡಿಕೆ ಬೆಳೆಯೋಂಥವ್ರಿಗೆ ಇದು ನಮಗೆ ಸಮಸ್ಯೆ. ರೈತರು ಏನನ್ಕಂತಾರೆ, ಬೇಸಿಗೆ ಆದಾಗ ಗರಿ ಕೆಂಪಕ್ಕಾಗ್ತಾ ಬಿಡು ಅಂತ ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಇದೊಂದು ನುಸಿಯಿಂದ ಬರೋಂಥ ಸಂದರ್ಭ ಗುರುತಿಸೋದು ಹೇಗೆ ಅಂದರೆ, ಅಡಿಕೆಯ ಗರಿಯ ಕೆಳಭಾಗದಲ್ಲಿ ಈ ಕೆಂಪು ಬಣ್ಣದ ನುಸಿಗಳಿರ್ತವೆ. ನಾವೇನಾದರೂ ಕೈಯಿಂದ ಹೇಳಿದ್ರೆ ರಕ್ತದ ತರ ಕಲೆ ಆಗ್ತವೆ, ಅದು ಲಕ್ಷಣ. ಕೀಟಗಳು ರಸ ಇರ್ತಕ್ಕಂಥ ಜಾತಿಗೆ ಸೇರಿರ್ತಕ್ಕಂಥ ಈ ನುಸಿಗಳು, ಇವುಗಳನ್ನು ಸಹ ನಾವು ನಿರ್ವಹಣೆಯನ್ನು ಮಾಡ್ಬೋದು. ಅದರಲ್ಲಿ ನಾವು ನಿರ್ವಹಣೆಯನ್ನು ಮಾಡಬೇಕು ಅಂತ ಬಂದಾಗ ಈ ಡೈಕೋಫಾಲ್ ಅನ್ನೋಂಥ ನುಸಿನಾಶಕ ಬರುತ್ತೆ, ಅದನ್ನು 2.5 ಮಿಲಿ 1 ಲೀಟರ್ ನೀರಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡ್ಬೋದು ಇರ್ಬೋದು. ಅಥವಾ ಇತ್ತೀಚಿನಗಳಲ್ಲಿ ಪ್ರೊಪಾರ್ಗೈಟ್ ಅಂತ ಹೊಸ ಜಾತಿಯ ಒಂದು ನುಸಿನಾಶಕ, ಅವುಗಳನ್ನು ನಾವು 1/2 ಮಿಲಿ 1 ಲೀಟರ್ ನೀರಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನು ಮಾಡೋದ್ರಿಂದ ನುಸಿಗಳೇನು ಬರ್ತವೆ ಅವುಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬಹುದು ಸರ್.
1: ಕೆಲವು ಸಂದರ್ಭದಲ್ಲಿ ನಾವು ಗಂಧಕವನ್ನು ಬಳಸ್ಕೋಬೋದಲ್ವೇ?
0: ಖಂಡಿತ, ಗಂಧಕವನ್ನು ಸಹ ನಾವು ಬಳಸ್ಕೊಂಡ್ರೆ
1: ವಾತಾವರಣ ತಂಪಾಗಿದ್ದಾಗ
0: ಅದನ್ನು ಸಹ 3 ಗ್ರಾಂ 1 ಲೀಟರ್ ಇದರಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನು ಮಾಡಿದ್ರೆ ಈ ಒಂದು ನುಸಿಗಳನ್ನು ಸಹ ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಬಹುದು ಸರ್.
1: ಅಂದ್ರೆ ಇವು ಎರಡೂ ನುಸಿಗಳಿಗೂ
0: ಅನ್ವಯಿಸುತ್ತೆ,
1: ಈ ಕೆಂಪು ಜಡ್ರ ನುಸಿ ಮತ್ತು ಬೇರೆ ನುಸಿಗೆ, ಎರಡಕ್ಕೂ ಕೂಡ
0: ಖಂಡಿತ.
1: ಇನ್ನು ಈ ಕಾಯಿಗೆ ಏನಾದರೂ ಸಮಸ್ಯೆಗಳು ಬರ್ತವೆ? ಕೀಟಗಳು
0: ಕಾಯಿಗೂ ಬರ್ತವೆ. ಕಾಯಿಯಲ್ಲಿ ನಾವು ಪೆಂಟಟೋಮಿಡ್ ಬಗ್ ಅಂತ ಕರಿತೀವಿ, ಈ ಶಲ್ಕ ಕೀಟಗಳು, ರಸ ಇರ್ತಕ್ಕಂಥ ಕೀಟಗಳು ಅಂತ, ಹಿಟ್ಟು ತಿಗಣೆ ಅಂತ ಬರ್ತವೆ. ಇವೇನು ಅಷ್ಟೊಂದು ನಮಗೆ ನಷ್ಟವನ್ನೇನು ಉಂಟು ಮಾಡೋದಿಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ತೀವ್ರತೆ ಏನಾದರೂ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಈ ಕೀಟಗಳು ಸಹ ನಮಗೆ ನಿರ್ವಹಣೆಯನ್ನು ಮಾಡದೇ ಇದ್ರೆ, ಸೊ ಇದಕ್ಕೇನಪ್ಪ ಅಂದರೆ ನಾವು ಪ್ರತ್ಯೇಕವಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಕೀಟನಾಶಕಗಳನ್ನು ಬಳಸಲಿಲ್ಲ ಅಂದ್ರೂ ಸಹ, ನಾನು ಈಗಾಗಲೇ ಹೇಳ್ದಂಗೆ ಹಿಂಗಾರು ತಿನ್ನುವಂಥ ಹುಳ ಇರ್ಬೋದು ಅಥವಾ ಸುಳಿ ತಿಗಣೆ ಖಂಡಿತ ಅವು ಬರೋದ್ರಿಂದ ಅವಕ್ಕೆ ಬಳಸೋಂಥ ಕೀಟನಾಶಕಗಳನ್ನೇ ಇದಕ್ಕೂ ಅನುಕೂಲ ಆಗುತ್ತೆ. ಏನಾದರೂ ಜಾಸ್ತಿ ತೀವ್ರತೆ ಇದೆ ಅಂತ ಬಂದಾಗ ನಾವು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಸ್ವಲ್ಪ ತೀವ್ರತೆ ಜಾಸ್ತಿ, ಸೊ ಅಲ್ಲಿ ಈ ಒಂದು ಸ್ಪೈನೋಸೈಡ್ ಅನ್ನೋಂಥ ಕೀಟನಾಶಕ ಇರ್ಬೋದು, ಅದು 1/2 ಮಿಲಿ 1 ಲೀಟರ್ ನೀರಿಗೆ, ಅಥವಾ ಬುಪ್ರಫೇಜಿನ್ ಅಂತ ಬರುತ್ತೆ, ಅದನ್ನು ಸಹ 1

0: ಇಲ್ಲಿ 1 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನು ಮಾಡೋದ್ರಿಂದ ಈ ಒಂದು ಅಂದರೆ ರಸ ಇರ್ತಕ್ಕಂಥ ಶಲ್ಕ ಕೀಟ ಇರ್ಬೋದು ಅಥವಾ ಹಿಟ್ಟು ತಿಗಣೆಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡ್ಬೋದು ಸರ್.
1: ಇನ್ನು ಬಸವನ ಹುಳುವಿನ ಹಾವಳಿನೂ ಕೂಡ ಈ ಅಡಿಕೆ ಬೆಳೆನಲ್ಲಿ ಕಂಡುಬರುತ್ತೆ.
0: ಖಂಡಿತ ಸರ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಜೈಂಟ್ ಆಫ್ರಿಕನ್ ಸ್ನೇಹಿಲ್ ಅಂತ, ದೈತ್ಯ ಆಫ್ರಿಕಾದ ಸ್ನೇಹಿಲ್ ಅಂತ ಬಸವನ ಹುಳು ಅಂತ ನಾವು ಕರಿತೀವಿ. ದೊಡ್ಡ ದೊಡ್ಡ ಶಂಕದ ಹುಳುಗಳು ತೋಟದಲ್ಲಿ ಸಾಮಾನ್ಯವಾಗಿ ಶಂಕದ ಹುಳುಗಳು ಇರ್ತವೆ. ಅವು ಸಣ್ಣ ಸಣ್ಣ ಗಾತ್ರದವಿರ್ತವೆ, ನಮ್ಮ ಅವೇನು ಅಂತ ಸಮಸ್ಯೆ ಮಾಡಲ್ಲ. ಈ ದಪ್ಪ ಗಾತ್ರದ ಅಂದ್ರೆ ಜೈಂಟ್ ಆಫ್ರಿಕನ್ ಸ್ನೇಹಿಲ್ ಅಥವಾ ಈ ಒಂದು ಆಫ್ರಿಕಾದಿಂದ ಬರ್ತಕ್ಕಂತ ದೈತ್ಯ ಬಸವನ ಹುಳು ಏನಿದೆ ಅದು ನಮ್ಗೆ ಒಂಥರ ಸಮಸ್ಯೆಗಿನ್ನ ಒಂಥರ ನಮ್ಗೆ ನ್ಯೂಸೆನ್ಸ್ ಇದ್ದಂಗೆ. ಅದರಲ್ಲಿ ತೋಟಗಳಲ್ಲಿ ಏನಾಗುತ್ತೆ, ಮರದಿಂದ ಮರಕ್ಕೆ ಹೋಗುವಂಥದ್ದು. ಸೊ ಅವಾಗ ಏನಾಗುತ್ತೆ, ಇದು ಕೀಟ ತೊಂದರೆ ಕೊಡೋದಕ್ಕಿನ್ನ ಹಿಂಗಾರು ಒಣಗುವಂತ ರೋಗವನ್ನು ಹೆಚ್ಚು ಮಾಡುತ್ತೆ. ಅದು ಒಂದು ಮಾಡುತ್ತೆ. ಹೊಲಗಳಲ್ಲಿ ಈ ಲೋಳೆಗಳನ್ನ ಬಿಟ್ಟು ಬಿಡೋದ್ರಿಂದ ಬೇರೆ ಕೀಟಗಳು ಅವಕ್ಕೆ ಆಕರ್ಷಣೆ ಆಗಂತದಕ್ಕೆ ಹೆಚ್ಚು ಸಮಸ್ಯೆಯನ್ನು ಕೊಡ್ತವೆ. ಇದು ಸಂಜೆ ಹೊತ್ತು ಸಮಸ್ಯೆ ಬರೋಂಥದ್ದು.
1: ಸೊ ಹಾಗಾಗಿ
0: ಚಟುವಟಿಕೆ ಜಾಸ್ತಿ. ಹಾಗಾಗಿ ಬಸವನ ಹುಳವನ್ನು ನಾವು ನಿರ್ವಹಣೆಯನ್ನು ಮಾಡಬೇಕು ಅಂದ್ರೆ ಆದಷ್ಟು ಸಾಧ್ಯವಾದಷ್ಟು ಸಂಜೆ 6 ಗಂಟೆ ನಂತರ ತೋಟದಲ್ಲಿ ಅವು ಬಂದಾಗ ಹಿಡಿದು ಅವುಗಳನ್ನು ಒಂದ್ ಕಡೆ ಹಾಕಿ ಅಥವಾ ಮಣ್ಣಿಂದ ಮುಚ್ಚೋಂಥದ್ದಿರ್ಬೋದು ಅಥವಾ ಹೂಳಾಕೋಂಥದ್ದು ವಿಧಾನ ಬಹಳ ಮುಖ್ಯ. ಯಾಕೆಂದ್ರೆ ಔಷಧಿಯನ್ನು ಹಾಕಿ ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ.
1: ಮೇಲ್ಗಡೆ ಚಿಪ್ ಇರುತ್ತೆ,
0: ಚಿಪ್ ಇರುತ್ತೆ. ನಾವು ಔಷಧಿ ಹೊಡೆದಾಗ ಅದರೊಳಗಡೆ
1: ಸೇರ್ಕೊಬಿಡ್ತಾವೆ.
0: ನೀವು ಯಾವುದೇ ರೀತಿಯ ಪಾಷಾಣವನ್ನು ಹಾಕಿದಾಗ ಅದಕ್ಕೆ ನಾವು ಮಾಡೋಂಥದ್ದು ಒಂದು. ಇಲ್ಲಾಂದ್ರೆ ಸಂಜೆ ಹೊತ್ತು ಅದರಲ್ಲೂ ಸಂಜೆ 6 ಗಂಟೆ ನಂತರ ಮನೆಯಲ್ಲೇನಾದರೂ ಹಸಿ ತರಕಾರಿಗಳಿರ್ಬೋದು ಅಥವಾ ಉಪ್ಪು ಅವುಗಳನ್ನು ಎಲ್ಲೆಲ್ಲಿ ಹರಿದಾಡ್ತಿರ್ತವೆ ಆ ಭಾಗದಲ್ಲಿ ಹಾಕಿದಾಗ ಅವು ಸತ್ತೋಗೋ ಅಂತ ಒಂದು ಚಾನ್ಸಸ್ ಇರ್ತವೆ. ಅವು ತಿನ್ನಕ್ಕೆ ಬರ್ತವೆ, ಅವಾಗ ಹಿಡಿದು ನಾವು ಸಾಯಿಸ್ಬೋದು. ಇಲ್ಲಾಂದ್ರೆ ಉಪ್ಪು ಹಾಕಿದಾಗ ಅದು ನೀರಿನ ಅಂಶವನ್ನು ಹೀರ್ಕೊಂಡು ಹೋಗೋ ಅಂತ ಚಾನ್ಸಸ್ ಇರುತ್ತೆ. ಸೊ ಇನ್ನು ತೀವ್ರತೆ ಏನಾದರೂ ಜಾಸ್ತಿ ಇದೆ, ಅದರಲ್ಲೂ ಸಹ ತೋಟದ ಮನೆಯಲ್ಲಿ ತೋಟಗಳಲ್ಲೇ ಮನೆ ಇದ್ದಂಥವ್ರಿಗೆ ಈ ಸಮಸ್ಯೆ ಬಂದಾಗ ನಾವು ಒಂದು ವಿಷ ಪಾಷಾಣವನ್ನು ತಯಾರು ಮಾಡ್ಬೋದು. ಬಸವನ ಹುಳದ ಅವಳಿಗೆ ಏನಪ್ಪಾ ಅಂದರೆ ಒಂದು 10 ಕೆಜಿಯಷ್ಟು ಅಕ್ಕಿಯ ತೋಡು ಇರ್ಬೋದು ಅಥವಾ ಗೋಧಿ ತೋಡನ್ನು ತಗೊಂಡು ಅದಕ್ಕೆ ಒಂದು 2 ಕೆಜಿಯಷ್ಟು ಬೆಲ್ಲ ಹಾಕ್ಬಿಟ್ಟು ಒಂದು ನಾವು ಬೆಳಿಗ್ಗೆನೆ ಅದನ್ನ ಕಲಸಿ ಇಟ್ಬಿಟ್ರೆ ಒಂಥರ ಪಾಕ ಬಂದಂಗೆ ಬರುತ್ತೆ, ಆ ಒಂದು ಸ್ಮೆಲ್ ಬಂದಂಗೆ. ಸೊ ಅದಕ್ಕೆ ನಾವು ಹಾಕುವಂತ ಸಂಜೆ ಇವತ್ತು ಕಲಸಿಟ್ರೆ ನಾಳೆ ಸಂಜೆ ಅಷ್ಟೊತ್ತಿಗೆ ನಾವು ಅದಕ್ಕೆ ಕೀಟನಾಶಕವನ್ನ ಸೇರಿಸ್ಬೇಕು. ಸೊ ಅದಕ್ಕೆ ಏನಾಗುತ್ತೆ, ಮೊದಲೆಲ್ಲ ಮೆಥೋಮಿಲ್ ಅನ್ನೋಂಥ ಕೀಟನಾಶಕವನ್ನ ಸೇರಿಸ್ತೀವಿ, ಅದು ಇವಾಗ ಬ್ಯಾನ್ ಆಗಿದೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಕ್ವಿನಾಲ್ಫಾಸ್ ಕೀಟನಾಶಕವನ್ನು ನಾವು ಒಂದು 150 ಮಿಲಿ ಒಂದು 10 ಕೆಜಿ ಏನು ತೌಡು ನಾವು ರೆಡಿ ಮಾಡ್ತೀವಿ
1: ಗೋಧಿ ತೌಡು,
0: ಗೋಧಿ ತೌಡ್ಗೆ ಈ ಒಂದು ಬೆರೆಸ್ಬಿಟ್ಟು ಎಲ್ಲೆಲ್ಲಿ ಬಸವನೊಳ ಓಡಾಡ್ತವೆ ಅಲ್ಲಿ ನಾವು ಅದನ್ನ ಎರಚ್ತಾ ಬಂದ್ರೆ ಅವು ವಾಸನೆಗಿರ್ಬೋದು ಅಥವಾ ಅವುಗಳನ್ನು ತಿಂದು ಅವು ಸತ್ತೋಗುತ್ತೆ. ಆದರೆ ಒಂದು ಎಚ್ಚರಿಕೆಯನ್ನು ರೈತರು ವಹಿಸ್ಬೇಕು, ಏನಂದ್ರೆ ಇಲ್ಲಿ ಸಾಕು ಪ್ರಾಣಿಗಳನ್ನು ಕೋಳಿನೋ ಮೊಲಗಳಿರ್ಬೋದು ಅಥವಾ ಈ ಥರ ನಾಯಿಗಳನ್ನು ನೀವೇನಾದರೂ ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮ.
1: ಆದರೆ ಆ ಒಂದು ಬಸವನ ಹುಳುಗಳನ್ನ ಮತ್ತು ಆ ವಿಷ ತಿಂಡಿಯನ್ನು ತಿನ್ನಬಾರ್ದು
0: ತಿನ್ನಬಾರ್ದು ಅನ್ನೋಂಥದ್ದನ್ನು ನಾವು ನೋಡ್ಕೊಂಡ್ರೆ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡ್ಬೋದು ಸರ್.
1: ಇದು ಮುಖ್ಯವಾಗಿ ಕೀಟಗಳು ಮತ್ತು ಕೀಟೇತರ ಪೀಡೆಗಳ ಬಗ್ಗೆ ಆಯಿತು. ಇನ್ನು ಈ ಅಡಿಕೆನಲ್ಲಿ ಈ ರೋಗಗಳ ಹಾವಳಿ ಕೂಡ ಬಹಳ ನಾವು ಕಾಣ್ತೀವಿ, ಮುಖ್ಯವಾಗಿ ಯಾವ್ಯಾವ ರೋಗಗಳು ಬರ್ತವೆ ಅಂತೀರಿ?
0: ಖಂಡಿತ ಸರ್, ತಾವು ಹೇಳ್ದಂಗೆ ಕೀಟಗಳ ಜೊತೆ ರೋಗಗಳು. ಯಾಕೆಂದ್ರೆ ರೈತರಿಗೆ ಬಂದಾಗ ಕೀಟಗಳಾದರೆ ಕಣ್ಣಿಗೆ ಕಾಣ್ತವೆ, ಆದರೆ ರೋಗದಿಂದ ಅಂದರೆ ಲಕ್ಷಣಗಳನ್ನು ಅಷ್ಟೇ ಕಾಣ್ತೀವಿ. ಇದ್ರ ಯಾವುದರಿಂದ ಬಂದಿದೆ ಅನ್ನೋದು ರೈತರುಗಳಿಗೆ ಅಥವಾ ಗುರುತಿಸೋದು ಗೊತ್ತಾಗ. ಎಲ್ಲ ಇತರೆ ಬೆಳೆಗಳಲ್ಲಿದ್ರೆ ಇದರಲ್ಲೂ ಸಹ ಶಿಲೀಂಧ್ರದಿಂದ ಬರುವಂಥ ರೋಗಗಳೇ ಜಾಸ್ತಿ. ಶಿಲೀಂಧ್ರದಿಂದ ರೋಗ ಬರ್ತವೆ, ವೈರಸ್ಗಳಿಂದ ರೋಗ ಬರ್ತವೆ, ಬ್ಯಾಕ್ಟೀರಿಯಾದಿಂದ ರೋಗಗಳು ಬರ್ತವೆ, ಜಂತು ಹುಳುಗಳಿಂದ ರೋಗ ಬರ್ತವೆ. ಆದರೆ ಪ್ರಮುಖವಾಗಿ ಶಿಲೀಂಧ್ರದಿಂದ ಬರುವಂಥ ರೋಗಗಳೇ ಜಾಸ್ತಿ. ಅದರಲ್ಲೂ ಸಹ ಅಡಿಕೆ ಅಂತ ಬಂದಾಗ ಅದರ ಮಲೆನಾಡು ಪ್ರದೇಶದ ರೈತರಿಗೆ ಕಾಣೋಂಥ ಬಹಳ ಸಮಸ್ಯೆ, ದೊಡ್ಡ ಸಮಸ್ಯೆ ಅಂದರೆ ಅಡಿಕೆ ಕೊಳೆ ರೋಗ, ಕಾಯಿ ಕೊಳೆ ಅಂತ. ಅಡಿಕೆ ಕೊಳೆ ರೋಗ ಅಂತಲೇ ಕರೆಯುವಂಥದ್ದು, ಅದನ್ನ ಮಹಾಲಿ ರೋಗ ಅಂತ ನಾವು ಕರೀತೀವಿ.
1: ಅಂದ್ರೆ ಮೈದಾನ ಪ್ರದೇಶದಲ್ಲೂ ಕಂಡು ಬರುತ್ತಾ ಇದು?
0: ಮೈದಾನ ಪ್ರದೇಶದಲ್ಲಿ ಇದು ಬರಲ್ಲ, ಅಡಿಕೆ ಕಾಯಿ ಕೊಳೆ ಬರಲ್ಲ, ಇದು ಸುಳಿ ಕೊಳೆ ಆಗಿ ಮಾರ್ಪಾಟಾಗಿ ಸುಳಿ ಹೋಗುವಂಥದ್ದು ಜಾಸ್ತಿ ಆಗಂಥದ್ದು. ಈ ಒಂದು ಅಡಿಕೆ ಕೊಳೆ ರೋಗವನ್ನ ನಾವು ನಿರ್ವಹಣೆಯನ್ನ ಮಾಡ್ಬೇಕು ಅಂದ್ರೆ ಈಗಾಗಲೇ ರೈತರಿಗೆ ಗೊತ್ತಿದ್ದಂಗೆ ಬೋರ್ಡೋ ದ್ರಾವಣ
1: ಬಳಸ್ಬೇಕು.
0: 1% ಬೋರ್ಡೋ ದ್ರಾವಣ ಅಂದ್ರೆ ಒಂದು 100 ಲೀಟರ್ ನೀರಿಗೆ 1 ಕೆಜಿ ಮೈಲ್ ತುತ್ತ 1 ಕೆಜಿ ಸುಣ್ಣವನ್ನು ಬೆರೆಸಿ ಬರುವಂತ ದ್ರಾವಣವನ್ನ ನಾವು ಮಲೆನಾಡು ಪ್ರದೇಶದಲ್ಲಿ ಮುಂಗಾರಿಗೆ ಮುನ್ನ 1 ಸಿಂಪರಣೆ ಮತ್ತು ಮಳೆ ಬಂದ ನಂತರ ನಾವು 1 ಸಿಂಪರಣೆಯನ್ನು ಮಾಡ್ತಾ ಹೋದ್ರೆ ಆಗುತ್ತೆ. ಇದ್ರ ಜೊತೆಗೆ ನಾವು ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನ 3 ಗ್ರಾಮ್ 1 ಲೀಟರ್ ನೀರಿಗೆ ಅಥವಾ ಮೆಟ್ಲಾಕ್ಸಿಲ್ ಮ್ಯಾಂಕೋಜೆಬ್ ಅಂತ ಶಿಲೀಂಧ್ರನಾಶಕ ಬರುತ್ತೆ, ಅದನ್ನು 2 ಗ್ರಾಮ್ 1 ಲೀಟರ್ ನೀರಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನು ಮಾಡುವಂಥದ್ದು ಉತ್ತಮ. ಅದರಲ್ಲೂ ಸಹ ಸ್ವಚ್ಛತೆ ಬಹಳ ಮುಖ್ಯ ಸರ್, ಇದರಲ್ಲಿ
1: ಸ್ವಚ್ಛತೆ.
0: ಯಾಕಂದ್ರೆ ಬಿದ್ದಿರ್ತಕ್ಕಂಥ ಕಾಯಿಗಳನ್ನ ಕೊನೆಯ ಹಂತದಲ್ಲಿ ಆಯ್ಸ್ ಹಾಕಂತದ್ದು, ಯಾಕಂದ್ರೆ ಅಲ್ಲೇ ಶಿಲೀಂಧ್ರ ಉಳ್ಕೊಳ್ತದೆ.
1: ಅಂದ್ರೆ ಶಿಲೀಂಧ್ರಗಳು ಹೆಚ್ಚಾಗಿ ಈ ಕಾಯಿಗಳಿಗೆ ತೊಂದರೆ ಕೊಡೋದು,
0: ಕಾಯಿಗೆ ತೊಂದರೆ ಕೊಡೋದು, ಇದು ಕೊಳೆ ರೋಗ ಬರುವಂಥದ್ದು. ನಂತರ ಏನಾಗುತ್ತೆ, ನಮ್ಮ ಭಾಗದಲ್ಲಿ ಮೈದಾನ ಪ್ರದೇಶದಲ್ಲಿ ಏನಂದ್ರೆ ಈ ಸುಳಿ ಕೊಳೆ ರೋಗ ಅಂತ, ಬಡ್ರಾಟ್ ಅಂತ. ಇದನ್ನ ತೆಂಗಿನಲ್ಲೂ ಕಾಣುತ್ತೆ, ಅಡಿಕೆನಲ್ಲೂ ಕಾಣುತ್ತೆ, ಚಿಕ್ಕ ಸಸಿಗಳಲ್ಲೂ ಕಾಣುತ್ತೆ, ದೊಡ್ಡ ಮರಗಳಲ್ಲೂ ಸಹ ನಾವು
1: ಕಾಣಬಹುದು.
0: ಏನಂತಂದ್ರೆ ಸುಳಿ ಗರಿ ಏನಿರುತ್ತೆ ಅದನ್ನ ಹಿಡಿದು ಕಿತ್ತರೆ ಬಂದ್ಬಿಡುತ್ತೆ.

ಹಂಗೆ ಸುಲಭವಾಗಿ ಕೀಳ್ಬೋದು. ಆರೋಗ್ಯವಾಗಿರೋಂಥ ಮರದಲ್ಲಾದರೆ ಅದು ಬರೋದಿಲ್ಲ. ಸೊ ಇದರಲ್ಲಿ ಕಿತ್ತರೆ ಸುಳಿ ಈಸಿಯಾಗಿ ನಮಗೆ ಬರುತ್ತೆ. ಅಂಥ ಒಂದು ಗಿಡ ಸುಳಿಯನ್ನು ನೋಡಿದ್ರೆ ವಾಸನೆ, ಕೆಟ್ಟ ದುರ್ವಾಸನೆ ಬರುತ್ತೆ, ಅದು ಇದರ ಲಕ್ಷಣ. ಸೊ ಇದನ್ನು ನಿರ್ವಹಣೆಯನ್ನು ನಾವು ಮಾಡಬೇಕು ಅಂತ ಬಂದಾಗ ನಾವು ಸುಳಿಗೆ ಔಷಧಿಯನ್ನು ಹಾಕೋದು, ಸಣ್ಣ ಮರಗಳಲ್ಲಿ ಹಾಕ್ಬೋದು, ದೊಡ್ಡ ಮರಗಳಿಗಾದರೂ ನಾವು ಹಾಕ್ಬೋದು. ಅದರಲ್ಲಿ ನಾವು ಬೋರ್ಡೋ ದ್ರಾವಣ, ಶೇಕಡಾ ಒಂದರ ಬೋರ್ಡೋ ದ್ರಾವಣ ಇರ್ಬೋದು, ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ಬೆರೆಸಿ ಸುಳಿಗೆ ಹಾಕೋಂಥದ್ದು ಇರ್ಬೋದು, ಅಥವಾ ಮ್ಯಾಂಕೋಜೆಬ್ ಅನ್ನೋಂಥ ಶಿಲೀಂದ್ರನಾಶಕವನ್ನು 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಹಾಕೋಂಥದ್ದು. ಮತ್ತು ಏನಾದರೂ ತೀವ್ರತೆ ಜಾಸ್ತಿ ಇದೆ ಅಂತ ಬಂದಾಗ ಇದೇ ಔಷಧಿಗಳನ್ನು, ಈ ಕಾಪರ್ ಆಕ್ಸಿಕ್ಲೋರೈಡ್ ಇರ್ಬೋದು ಅಥವಾ ಮ್ಯಾಂಕೋಜೆಬ್ ಅನ್ನು

0: ಬೋಡೋ ದ್ರಾವಣ ಇರ್ಬೋದು ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಬೆರೆಸಿ ಸುಳಿಗೆ ಹಾಕೋಂಥದ್ದು ಇರ್ಬೋದು, ಅಥವಾ ಮ್ಯಾಂಕೋಜೆಬ್ ಅನ್ನೋಂಥ ಶಿಲೀಂದ್ರನಾಶಕವನ್ನು 2 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಬೆರೆಸಿ ಹಾಕೋಂಥದ್ದು, ಮತ್ತು ಏನಾದರೂ ತೀವ್ರತೆ ಜಾಸ್ತಿ ಇದೆ ಅಂತ ಬಂದಾಗ ಇದೇ ಔಷಧಿಗಳನ್ನು ಈ ಕಾಪರ್ ಆಕ್ಸಿಕ್ಲೋರೈಡ್ ಇರ್ಬೋದು ಅಥವಾ ಮ್ಯಾಂಕೋಜೆಬ್ಬನ್ನು ಸಣ್ಣ ಸಣ್ಣ ಪಾಲಿಥಿನ್ ಕವರ್ಗಳಲ್ಲಿ ಹಾಕಿ ಸುಳಿಗಿಳೋಂಥದ್ದು ಬಹಳ ಮುಖ್ಯ. ಯಾಕೆಂದರೆ ನಿಧಾನವಾಗಿ ಸ್ಮೆಲ್ಲನ್ನು ಬಿಡೋದ್ರಿಂದ ಮತ್ತು ಆ ಒಂದು ಶಿಲೀಂದ್ರನಾಶಕ ನಿಧಾನವಾಗಿ ಸುಳಿಗೆ ಇಳಿಯೋದ್ರಿಂದ ರೋಗ ನಿರ್ವಹಣೆ ಹೆಚ್ಚಿನ ಕಾಲ ನಮ್ಗೆ ಬರುತ್ತೆ. ಇಲ್ಲಾಂದರೆ ಉದಾಹರಣೆಗೆ ರೈತರು ಇವತ್ತು ಹಾಕ್ಬಿಟ್ಟಿದ್ದಾರೆ ಅಂದರೆ ಮಳೆ ಬಂತು, ಅವಾಗ ಅದರದ್ದು ಎಫೆಕ್ಟ್ ಅಷ್ಟೊಂದು ಆಗಲ್ಲ. ಹಾಗಾಗಿ ಅದನ್ನು ಒಂದು ಪಾಲಿಥಿನ್ ಕವರ್ಗಳಲ್ಲಿ ಹಾಕ್ಬೋದು. ಮಲೆನಾಡು ಪ್ರದೇಶದಲ್ಲಿ ಇನ್ನೂ ಸಹ ತೆಳುವಾದ ಬಟ್ಟೆನಲ್ಲಿ ಕಟ್ಟಿ ಆ ಸುಳಿಗೆ ಇಡ್ತಾರೆ. ಆ ಒಂದು ಪದ್ಧತಿನಲ್ಲೂ ಸಹ ನಾವು ಇದನ್ನು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡ್ಬೋದು ಸರ್.
1: ಇದು ಮುಖ್ಯವಾದ ರೋಗ
0: ರೋಗ
1: ಇದಲ್ದಲ್ಲಿ ಇನ್ನೇ ಬರ್ತವೆ.
0: ಇದಲ್ದಲ್ಲಿ ನಾನು ಆಗಲೇ ಹೇಳ್ದಂಗೆ ಈ ಒಂದು ಹಿಂಗಾರು ಒಣಗುವ ರೋಗ ಅಂತ, ನಾನು ಆಗಲೇ ಹಿಂಗಾರು ತಿನ್ನುವಂಥ ಬಲೆ ನೇಯುವ ಕೀಟದ ಜೊತೆ ಹೇಳಿದೆ, ಅದರಲ್ಲೇ ಸಹ ಈ ಹಿಂಗಾರು ಒಣಗುವಂಥ ರೋಗನೇ ನಮಗೆ ಹೆಚ್ಚು, ಅದರಲ್ಲೂ ಮೈದಾನ ಪ್ರದೇಶದಲ್ಲಿ ನಮಗೆ ಹೆಚ್ಚು, ಹೊಸ ತೋಟಗಳನ್ನು ಮಾಡುವಂಥ ತೋಟಗಳಲ್ಲಿ ಸಹ ನಮಗೆ ಹೆಚ್ಚಿಗೆ ಈ ಒಂದು ರೋಗದ ಅವಧಿ ಕಾಣುತ್ತೆ. ಏನಂತಂದರೆ ಹಿಂಗಾರುಗಳು ಒಣಗ್ತಾ ಹೋಗುತ್ತೆ, ಹಿಮ್ಮುಖವಾಗಿ ಒಣಗ್ತಾ ಹೋಗುತ್ತೆ, ಅವಾಗ ಸಂಪೂರ್ಣವಾಗಿ ನಮಗೆ ನಷ್ಟ ಆಗುತ್ತೆ. ಉದಾಹರಣೆ ಒಂದು ಗಿಡದಲ್ಲಿ ಒಂದು 4 ಹಿಂಗಾರು ಇದೆ ಅಂದರೆ 1-2 ಹಿಂಗಾರುಗಳು ಒಣಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಆಗಲೇ ಹೇಳ್ದು ಮೊದಲೇ ಹೇಳ್ದಂಗೆ ಕೊನೆ ಕೊಯ್ಲನ್ನು ಕೊಯ್ಯುವಾಗ ಎಲ್ಲ ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ತಕ್ಕಂಥದ್ದು ಒಂದು ಹಂತ. ಎರಡನೇದು ಈ ಒಂದು ರೋಗಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ತರಬೇಕು ಅಂದರೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ.
1: ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ
0: ಗೊಬ್ಬರಗಳು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ನಾವು ಹೇಳ್ತೀವಿ. ಅಡಕೆನಲ್ಲಿ 1 ಮರಕ್ಕೆ 1 ವರ್ಷಕ್ಕೆ 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 140 ಗ್ರಾಮ್ ಪೊಟ್ಯಾಶ್. ಪೊಟ್ಯಾಶ್ ಬಹಳ ಮುಖ್ಯ. ಸೊ ಯಾಕೆಂದರೆ ರೋಗ ನಿರ್ವಹಣೆಯಲ್ಲಿ ಪೊಟ್ಯಾಶ್, ಹೀಗಾಗಿ ಈ ಪ್ರಮಾಣದಲ್ಲಿ 140 ಸಾರಜನಕ ರಂಜಕ ಪೊಟ್ಯಾಶ್ ಪ್ರಮಾಣವನ್ನು ನಾವು ಹಾಕೋಂಥದ್ದು. ಅದ್ರ ಜೊತೆಗೆ ಬೇವಿನ ಹಿಂಡಿ, ಪ್ರತಿಯೊಂದು ಮರಕ್ಕೆ 2 ಕೆಜಿಯಷ್ಟು ಬೇವಿನ ಹಿಂಡಿ. ಟ್ರೈಕೋಡರ್ಮ ಮತ್ತು ಸೂಡಮನಸ್ ಅಂತ ಈ ಜೈವಿಕ ಶಿಲೀಂದ್ರನಾಶಕಗಳು ಬರ್ತವೆ, ಅವುಗಳನ್ನ ಬೆರೆಸಿ ನಾವು ಹಾಕೋದ್ರಿಂದ ಏನಾಗುತ್ತೆ, ಹಿಂಗಾರು ಒಣಗಂತ ರೋಗವನ್ನು ನಾವು ತಡೆಗಟ್ಬೋದು. ಮತ್ತೆ ಮುಂದೆ ಅಣಬೆ ರೋಗ ಅಂತ ಬರ್ತದೆ, ಸೊ ಅದನ್ನು ಸಹ ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವು ಸಿಂಪರಣೆ ಅಂತ ಬಂದಾಗ ಚಿಕ್ಕ ಮರಗಳಲ್ಲಾದ್ರೆ ಸಿಂಪರಣೆ ಮಾಡ್ಬೋದು, ದೊಡ್ಡ ಮರಗಳಲ್ಲಾದ್ರೆ ನಾವು ದೋಟಿ ಕಟ್ಕೊಂಡಷ್ಟು ಕಷ್ಟ ಆಗುತ್ತೆ. ಅವಾಗ ದೋಟಿಯನ್ನು ಕಟ್ಕೊಂಡು ಪ್ರತಿ ಲೀಟರ್ ನೀರಿಗೆ ನಾವು 2 ಗ್ರಾಮ್ನಷ್ಟು ಮ್ಯಾಂಕೋಜೆಬ್ ಮತ್ತೆ ಕಾರ್ಬನ್ ಡೈಜಿಮ್ ಎರಡು ಮಿಶ್ರಣ ಸಂಯುಕ್ತ ಒಂದು ಶಿಲೀಂದ್ರನಾಶಕ ಸಿಗುತ್ತೆ ಸಾಫ್ ಅನ್ನೋಂಥದ್ದು, ಅದು 2 ಗ್ರಾಮ್ 1 ಲೀಟರ್ ಅಲ್ಲಿ. ಮತ್ತೆ ಆ ಕೀಟನ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಅಂದ್ರೆ 2 ಮಿಲಿಯಷ್ಟು ಕೀಟನಾಶಕ ಕ್ಲೋರೋಪೈರಿಫಾಸ್ ಅನ್ನು ಬೆರೆಸ್ಕೊಂಡು ಒಂಬಾಳೆ ಅಥವಾ ನಾವು ಏನ್ ಹೇಳ್ತೀವಿ ಹಿಂಗಾರ ಅಂದ್ರೆ ಅವಕ್ಕೆ ಹೊಡೆದ್ರೆ ನಾವು ಯಶಸ್ವಿಯಾಗಿ ಈ ಒಂದು ರೋಗವನ್ನ ನಿರ್ವಹಣೆಯನ್ನು ಮಾಡಬಹುದು.
1: ಅಣಬೆ ರೋಗ ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಇರ್ತೀವಿ, ಇದು ತೆಂಗಿನಲ್ಲೂ ಕೇಳ್ತೀವಿ ಅಡಿಕೆನಲ್ಲೂ ಕೂಡ ಕೇಳ್ತೀವಿ.
0: ಖಂಡಿತ ಸರ್, ಅಣಬೆ ರೋಗ ಅಂತ ನಾವೇನು ಹೇಳ್ತೀವಿ ಅಥವಾ ಬೇರು ಕೊಳೆ ರೋಗ ಅಂತಲೇ ನಾವು ಕರೆಯುವಂಥದ್ದು, ಬೇಸಲ್ ಸ್ಟೆಮ್ ರಾಟ ಅಂತ ಕರಿತೀವಿ. ಅದನ್ನು ತೆಂಗಿನಲ್ಲೂ ನೀವು ಹೇಳ್ದಂಗೆ ಸಮಸ್ಯೆ, ಅಡಿಕೆನಲ್ಲೂ ಸಮಸ್ಯೆ. ಇದರ ಗುರುಸಾಂತ ಲಕ್ಷಣ ಏನಪ್ಪ ಅಂದರೆ ಗರಿ ಜೋತ್ ಬೀಳ್ಬಾರ್ದು. ಆರೋಗ್ಯವಾಗಿರ್ತಕ್ಕಂಥ ಮರಗಳಲ್ಲಾದರೆ ಗರಿ ಜೋತ್ ಬೀಳಲ್ಲ. ಸೊ ಈ ರೋಗ ಪೀಡಿತವಂಥ ಮರಗಳಲ್ಲಾದ್ರೆ ಗರಿ ಜೋತ್ ಬಿದ್ದಿದ್ದಾವೆ ಅಂದರೆ ರೈತರು ಅನುಮಾನ ಪಡಬೇಕು, ಇದು ಇಲ್ಲ ಸುಳಿ ಕೊಳೆ ಆಗುತ್ತೆ ಇಲ್ಲ ಅಂತಾರೆ ಅಣಬೆ ರೋಗ ಆಗುತ್ತೆ ಅಂತ. ಸೊ ಹಾಗಾಗಿ ಅಡಿಕೆನಲ್ಲಿ ಈ ರೋಗ ಬಂದರೆ ಬೇಗ ಗಿಡ ಸಾಯ್ತವೆ, ತೆಂಗಿನಲ್ಲಾದರೂ ಅಟ್ಲೀಸ್ಟ್ 1-3 ವರ್ಷ ತಗೊಳುತ್ತೆ ಗಿಡ ಸಾಯಕ್ಕೆ. ಇದರಲ್ಲಿ ನಾವು ಕಾಣ್ತೇವೆ ಏನು ರಕ್ಷಣ ಅಂದರೆ ಅದು ನಾನು ಹೇಳ್ದಂಗೆ ಗರಿ ಜೋತ್ ಬೀಳೋದು. ಎರಡನೇದು ಬುಡದಲ್ಲಿ, ಬುಡದಿಂದ 1-1.5 ಅಡಿವರೆಗೆ ಬಂದಾಗ ಅಲ್ಲಿ ಕಲೆಗಳು ಕಾಣ್ತವೆ, ಕಂದು ಬಣ್ಣದ ಕಲೆಗಳು,
1: ದ್ರವ
0: ಸೋರ್ತಕ್ಕಂಥದ್ದು. ಇನ್ನೂ ಜಾಸ್ತಿ ಆಗಿದೆ ಅಂದರೆ ಸಣ್ಣ ಸಣ್ಣ ಅಣಬೆಗಳೇ ಬರ್ತವೆ, ತೀವ್ರತೆ ಜಾಸ್ತಿ ಆದರೆ ಅಣಬೆ ಬಂದಿದೆ ಅಂತಂದರೆ ನಿಮ್ಮ ಅಡಕೆ ಮರ ಸುಮಾರು 50% ಹೋಗಿದೆ ಅಂತಲೇ, ಆ ಹಂತವರೆಗೂ ನಾವು ಬಿಟ್ಕೋಬಾರ್ದು. ಸೊ ಹಾಗಾಗಿ ಅದನ್ನ ಗುರುತಿಸಿ ಇದಕ್ಕೆ ಬೇಕಾಗಿರೋಂಥ ಸಮಗ್ರ ರೋಗ ನಿರ್ವಹಣಾ ಕ್ರಮ ಇಲ್ಲಿ ಬಹಳ ಮುಖ್ಯ.
1: ಏನೇನು ಅನುಸರಿಸಬೇಕಾಗುತ್ತೆ ಅಂತ
0: ಇದರಲ್ಲಿ ಸಮಗ್ರ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮೊದಲು ಪೋಷಕಾಂಶಗಳನ್ನು ಕೊಡುವಂಥದ್ದು. ಸೊ ನಾನು ಆಗಲೇ ಹೇಳ್ದಂಗೆ ಈ ಒಂದು ಸಾರಜನಕ ರಂಜಕ ಪೊಟಾಷನ್ನು 100 ಗ್ರಾಮ್ 140 ಗ್ರಾಮ್ ಸಾರಜನಕ ರಂಜಕ ಪೊಟಾಷ್ 1 ಮರಕ್ಕೆ 1 ವರ್ಷಕ್ಕೆ, ಅದ್ರ ಜೊತೆಗೆ 2 ಕೆಜಿಯಷ್ಟು ಬೇವಿನ ಹಿಂಡಿ, 50 ಗ್ರಾಮ್ನಷ್ಟು ಟ್ರೈಕೋಡರ್ಮ, 50 ಗ್ರಾಮ್ನಷ್ಟು ಸೂಡೋಮನಸ್ ಫ್ಲೋರಸೆನ್ಸ್ ಅಂತ ಬರುತ್ತೆ. ಇವುಗಳನ್ನು ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡಿಕೊಟ್ರೆ ಉತ್ತಮ. ಸೊ ಅದನ್ನು ನಾವು ಆದಷ್ಟು ಗೊಬ್ಬರಗಳನ್ನು ಹಾಕುವಾಗ ಬುಡವನ್ನು ಬಿಟ್ಟು 1 ಅಡಿ ಬಿಟ್ಟು ಸುತ್ತ ಪಾತಿಯನ್ನು ಮಾಡಿ ಹಾಕೋಂಥದ್ದು ಉತ್ತಮ. ಇನ್ನು ನಾವು ತೀವ್ರತೆ ಜಾಸ್ತಿ ಆಗಿದೆ ಅಂದರೆ ಹೆಕ್ಸಕೊನೋಜೋಲ್ ಅನ್ನೋಂಥ ಶಿಲೀಂದ್ರನಾಶಕ ಬರುತ್ತೆ, ಅದನ್ನು 1 ಲೀಟ್ರಿಗೆ 2 ಮಿಲಿ ಬೆರೆಸಿ 1 ಮರಕ್ಕೆ, ಅಡಕೆ ಮರಗಳಿಗಾದರೆ 5 ಲೀಟ್ರ್, ತೆಂಗಿನ ಮರಗಳಿಗಾದರೆ 20 ಲೀಟ್ರ್ವರೆಗೂ ನಮಗೆ ಬುಡಕ್ಕೆ ಹಾಕೋಂಥದ್ದು. ಕೆಲವೊಂದು ಸಂದರ್ಭ ಬೇರಿಗೂ ಸಹ ಔಷಧಿಯನ್ನು ಕಟ್ಟಿ ನಾವು ನಿರ್ವಹಣೆಯನ್ನು ಮಾಡ್ಬೋದು. ಬೇರಿಗೆ ಕಟ್ಟಬೇಕು ಅಂತ ಬಂದಾಗ 3 ಮಿಲಿ ಎಕ್ಸಾಕೊನೋಜೋಲ್ ಶಿಲೀಂದ್ರನಾಶಕವನ್ನು 100 ಮಿಲಿ ನೀರು ಬೆರೆಸಿ ಆರೋಗ್ಯವಾಗಿರ್ತಕ್ಕಂಥ ಬೇರುಗಳನ್ನು ಹುಡುಕಿ, ಸೊ ಅವುಗಳಿಗೆ ಕಟ್ಟಿದ್ರೆ ಅವು ಯಶಸ್ವಿಯಾಗಿ ನಿರ್ವಹಣೆ ಆಗುತ್ತೆ. ಇನ್ನು ನಾವು ಹೆಚ್ಚಿಗೆ ಅದರ ಎಫೆಕ್ಟಿವ್ ಆಗಿ ಆಗಬೇಕು ಅಂತ ಬಂದಾಗ

0: ಈಗಾಗಲೇ ಹೇಳ್ದಂಗೆ ಸಮಗ್ರ ಪೋಷಕಾಂಶಗಳ ಅಥವಾ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಬೇವಿನ ಹಿಂಡಿ ಟ್ರೈಕೋಡರ್ಮ ಸೂಡೋಮೋನಸನ್ನು ನಾವು ಬಳಸಿದರೆ ಮತ್ತು ಶುಚಿತ್ವಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಅಡಕೆಯನ್ನು ತೆಂಗಿನ ಮಧ್ಯೆ ಹಾಕೋಂಥದ್ದು ತಪ್ಪಿಸ್ಬೇಕು.
1: ಅದರಿಂದ ಸಮಸ್ಯೆ
0: ಯಾಕೆಂದರೆ ಅಡಕೆನೂ ತೆಂಗು ಒಂದೇ ಜಾತಿಯ ಬೆಳೆಗಳಾಗಿರೋದ್ರಿಂದ ಬೇಗ ಅಂಟುತ್ತೆ. ತೆಂಗಿಗೆ ಬಂದರೆ ಅಡಕೆಗೆ ಬರುತ್ತೆ, ಅಡಕೆಗೆ ಬಂದರೆ ತೆಂಗಿಗೆ ಬರೋದ್ರಿಂದ ಇದು ಹೆಚ್ಚು ಸಮಸ್ಯೆಯನ್ನು ನಾವು ಕಾಣ್ತಿದ್ದೆ.
1: ಅಂದರೆ ಚಿಬ್ಬು ರೋಗದ ಲಕ್ಷಣಗಳು ಇದೇ ರೀತಿ ಇರ್ತವೆ?
0: ಚಿಬ್ಬು ರೋಗದ ಲಕ್ಷಣಗಳನ್ನು ಇದೇ ಥರ ಇರ್ತವೆ, ಆದರೆ ಅದು ಗರಿಗಳಲ್ಲಿ ಕಾಣುವಂಥ ಸಮಸ್ಯೆಯನ್ನು ನಾವು ಕಾಣ್ತೇವೆ. ಸೊ ಇದು ನಮಗೆ ಸಮಸ್ಯೆಗಳು ಬರ್ತವೆ ಸರ್ ಅಡಕೆ ರೋಗಗಳಲ್ಲಿ ಬಂದಾಗ. ಮತ್ತು ಮೈದಾನ ಪ್ರದೇಶದಲ್ಲಿ ನಾವು ಇನ್ನೊಂದು ಬಂದ್ ರೋಗ ಅಥವಾ ಇಡಿಮುಂಡಿಗೆ ರೋಗ ಅಂತ ಕರಿತೀವಿ. ಸೊ ಮಲ್ನಾಡಲ್ಲಾದರೆ ಕೊಳೆ ರೋಗ ತೀವ್ರತೆ ಇದ್ದರೆ ಇಲ್ಲಿ ಇಡಿಮುಂಡಿಗೆ ಅನ್ನೋಂಥ ಒಂದು ಸಮಸ್ಯೆ. ಇದ್ರದ್ದೇನಪ್ಪ ಅಂದರೆ ಇದೊಂದು ರೋಗ ಶಿಲೀಂಧ್ರ ಅಥವಾ ಯಾವುದೇ ರೋಗಾಣುವಿನಿಂದ ಬರೋದಲ್ಲ, ಶಾರೀರಿಕ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗೋದ್ರಿಂದ ಬರೋದು. ಇದಕ್ಕೆ ಸಮಸ್ಯೆಗೆ ಪ್ರಮುಖ ಕಾರಣ ಅಂದರೆ ರೈತರು ಯಥೇಚ್ಛವಾಗಿ ಗೋಡನ್ನು ಹೊಡೆಯುವಂಥದ್ದು, ಕೆರೆಗೋಡನ್ನು ಹೊಡೆಯುವಂಥದ್ದು. ಇದನ್ನು ನಾವೇನು ಹೇಳ್ತೀವಿ, ಬೇರುಗಳಿಗೆ ಉಸಿರಾಟ ಬಹಳ ಮುಖ್ಯ, ಬೇರುಗಳಿಗೆ ಗಾಳಿ ಆಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಕೆರೆಗೋಡನ್ನು ಏನು ಮಾಡ್ತಾರೆ, ಅವರು ಇಳುವರಿಗೋಸ್ಕರ ಹೊಡಿತಾರೆ, ಆದರೆ ಅದನ್ನು ಎಷ್ಟು ಬೇಕೋ ಅಷ್ಟನ್ನೇ ಹೊಡೆಯುವಂಥದ್ದು, ಹೆಚ್ಚಾಗಿ ಹಾಕ್ಬಾರ್ದು. ಒಂದು 2 ಇಂಚ್ ಹಾಕಿದ್ರೆ ಸಾಕು ಸರ್. ಅದನ್ನೇನು ಮಾಡ್ತಾರೆ ಇವರು, ಅಡಿಗಟ್ಟಲೆ ಅದನ್ನು ಮುಚ್ಚೋಕೆ ಹೋಗ್ತಾರೆ, ಅವಾಗ ಏನಾಗ ಬಂದಾಗ್ತವೆ. ಸೊ ಬಂದಾದಾಗ ಏನಾಗುತ್ತೆ, ತಿರುಚುಗಣ್ಣಾಗ್ತವೆ, ಗಿಡಗಳು ಏನಾಗ್ತವೆ, ಸುಳಿ ಎಲ್ಲ ಒಂದು ಕಡೆ ವಾಲ್ದಂಗೆ ಆಗಿ ಹೋಗ್ತಾ ಹೋಗ್ತಾ ಹೋಗ್ತಾ ಗಿಡನೇ ನೀರಿನ ಬಂದಾಗ ಅಂತ. ಅದಕ್ಕೆ ನಾವು ಬಂದ್ ಅಥವಾ ಇಡಿಮುಂಡಿಗೆ ರೋಗ. ಇದನ್ನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಬಸಿಗಾಲುವೆ ವ್ಯವಸ್ಥೆ ಮಾಡುವಂಥದ್ದು, ಮತ್ತು ಈ ಬೋರಾನ್ ಲಘು ಪೋಷಕಾಂಶ, 1 ಮರಕ್ಕೆ 20 ಗ್ರಾಂನಷ್ಟು ಬೋರಾನನ್ನು ಕೊಡೋದ್ರಿಂದ ಈ ಇಡಿಮುಂಡಿಗೆ ರೋಗವನ್ನು ಸಹ ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡ್ಬೋದು ಸರ್.
1: ಮತ್ತು ಈ ಕೆಲವು ಕರಾವಳಿ ಪ್ರದೇಶಗಳಲ್ಲಿ, ಮಲೆನಾಡಿನಲ್ಲಿ ಹಳದಿ ಎಲೆ ರೋಗ ಅಂತಲೂ ಕೂಡ ಕಂಡು ಬರುತ್ತಲ್ವೇ?
0: ಖಂಡಿತ, ಇದು ಹಳದಿ ಎಲೆ ಅನ್ನೋಂಥದ್ದು ಸಹ ನಾವು ಮಲೆನಾಡು ಪ್ರದೇಶದಲ್ಲಿ ಇರ್ಬೋದು, ಶೃಂಗೇರಿ, ಕೊಪ್ಪ ಭಾಗ, ಕರಾವಳಿ ಪ್ರದೇಶದಲ್ಲಿ.
1: ಬಯಲ್ನಾಡಲ್ಲಿ ಅಷ್ಟು?
0: ಬಯಲ್ನಾಡಲ್ಲಿ ಇದು ಇಲ್ಲ ಸರ್, ಬಯಲ್ನಾಡಲ್ಲಿ ಕಡಿಮೆ ನಮಗೆ, ಬಯಲು ಪ್ರದೇಶದಲ್ಲಿ. ಇದರಲ್ಲಿ ಏನಪ್ಪ, ಇದು ಅಷ್ಟೇ ಒಂದು, ಇತ್ತೀಚಿನ ದಿನಗಳಲ್ಲಿ ಇದನ್ನು ಸಂಶೋಧನೆ ಇನ್ನೂ ನಡೀತಾ ಇದೆ. ಆದರೆ ಇದಕ್ಕೆ ಶಾರೀರಿಕ ಕ್ರಿಯೆ, ಇದರಲ್ಲೂ ಸಹ ಸಮಗ್ರ ತೋಟದ ನಿರ್ವಹಣೆ ಅಂತ ನಾವು ತೋಟವನ್ನು ನಿರ್ವಹಣೆಯನ್ನು ಮಾಡೋದು, ಅಂದರೆ ನೀರನ್ನು ಹೆಚ್ಚಿಗೆ ಕೊಡ್ದಂಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು
1: ಕೊಡೋದು, ಹನಿ ನೀರಾವರಿ,
0: ಹರಿ ನೀರಾವರಿಗೆ ಒತ್ತು ಕೊಡೋಂಥ, ಹಸಿರೆಲೆ ಗೊಬ್ಬರಗಳನ್ನು ಬಳಸೋಂದ್ರು, ಕೊಟ್ಟಿಗೆ ಗೊಬ್ಬರವನ್ನು ನಾವು ಹೆಚ್ಚಿಗೆ ಬಳಸುವಂಥದ್ದು ಇರ್ಬೋದು. ಮತ್ತು ಅದೇ ಥರ ನಾವು ಬೇರು ತಿಂತಕ್ಕಂಥ ಹುಳುಗಳನ್ನು ನಾವು ನಿರ್ವಹಣೆಯನ್ನು ಮಾಡಿದ್ರೆ ಇದನ್ನು ಸಹ ನಾವು ನಿರ್ವಹಣೆಯನ್ನು ಮಾಡ್ಬೋದು. ಬಸಿಗಾಲುವೆಗೆ ಒತ್ತನ್ನು ಕೊಡೋದು ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು, ಯಾಕೆಂದರೆ ನೀರು ನಿಂತವಂದ್ರೆ ಬೇರು
1: ಕಷ್ಟ
0: ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ. ಅದನ್ನು ನಿರ್ವಹಣೆಯನ್ನು ಮಾಡಿದ್ರೆ ಒಟ್ಟಾರೆ ತೋಟದ ನಿರ್ವಹಣೆ ಅಂದರೆ ಪೋಷಕಾಂಶ, ಮಣ್ಣಿನ ಫಲವತ್ತತೆ, ಹಸಿರೆಲೆ ಗೊಬ್ಬರಗಳನ್ನು ನಿರ್ವಹಣೆಯನ್ನು ಮಾಡ್ಕೊಳ್ಳೋದ್ರಿಂದ ನಾವು ಯಶಸ್ವಿಯಾಗಿ ಹಳದಿ ಎಲೆಯನ್ನು ಸಹ ನಾವು ನಿರ್ವಹಣೆ ಮಾಡ್ಬೋದು ಸರ್.
1: ರೈತ ಬಾಂಧವರೇ, ತಮಗೆ ಈ ಅಡಿಕೆನಲ್ಲಿ ಕಂಡುಬರುವಂಥ ರೋಗಗಳು ಮತ್ತು ಕೀಟಗಳ ಹಾವಳಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KR ಶ್ರೀನಿವಾಸ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 7259345526. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 7259345526. ತುಂಬ ಸಂತೋಷ ಡಾಕ್ಟರ್ ಶ್ರೀನಿವಾಸ ಅವರೇ, ತಾವಿದ್ದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅಡಿಕೆ ಬೆಳೆಯಲ್ಲಿ ನಾವು ಸಸ್ಯ ಸಂರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,300 ರೂಪಾಯಿಯಿಂದ 23,000 ರೂಪಾಯಿಗಳು, ಅರೇಬಿಕಾ ಚೆರಿ 12,700 ರೂಪಾಯಿಯಿಂದ 14,000 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 18,200 ರೂಪಾಯಿಯಿಂದ 18,500 ರೂಪಾಯಿಗಳು, ರೋಬಸ್ಟ ಚೆರ್ರಿ 9,300 ರೂಪಾಯಿಯಿಂದ 10,000 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕಾಫಿ ಬೆಳೆಯಲ್ಲಿ ಕಳೆ ನಿರ್ವಹಣೆ ಈ ಕುರಿತು ಡಾಕ್ಟರ್ ನಾಗರಾಜ ಗೋಕವಿ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.
4: ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ.
3: ಕೃಷಿ ರಂಗ ಪ್ರಸಾರವಾಯಿತು.
4: ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು.
5: ಕಡಿಮೆ ಬಡ್ಡಿಯಲ್ಲಿ ಲೋನ್.

0: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
1: ಅಪರಿಚಿತ ಆಪ್ ನಿಂದ ಬಚಾವಾಗಿ.
2: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ.
6: ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಉದ್ಘೋಷಕರು, ಕೇಳುಗರು ಮತ್ತೆ ಆಕಾಶವಾಣಿ ಕೇಂದ್ರಗಳ ನಡುವೆ ಕೊಂಡಿಗಳಂಗೆ ಇದ್ದು ಒಳ್ಳೆ ತರಲಿ ಕೆಲಸ ಮಾಡುವತ್ತ ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಲ್ಲಿ ಜಂಟಿ ಕಾರ್ಯದರ್ಶಿಗಳಾಗಿರುವ ಪ್ರಿತುಲ್ ಕುಮಾರವು ಹೇಳಿದವು. ಇವು ಇಂದು ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಕೇಂದ್ರದ ಕಾರ್ಯಚಟುವಟಿಕೆಗಳನ್ನ ಪರಿಶೀಲನೆ ಮಾಡಿ ಉದ್ಘೋಷಕರು ಹಾಗೆ ಸಿಬ್ಬಂದಿಗಳೊಟ್ಟಿಗೆ ವಿಚಾರ ವಿನಿಮಯ ನಡೆಸಿ ಮಾತಾಡಿದವು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಬೇರೆ ಬೇರೆ ಕಾರ್ಯಕ್ರಮಗಳೊಟ್ಟಿಗೆ ಆದಾಯ ಗಳಿಕೆಯನ್ನು ಮುಂದೆ ಹುಟ್ಟುತ್ತ ಇವು ಹೇಳಿದವು. ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಆನಂದನ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಪಿಎಂ ಜಗದೀಶ್ ಸೇರಿದಂಗೆ ಸಿಬ್ಬಂದಿಗೆ ಹಾಜರಿದ್ದವು. ಇದಕ್ಕೂ ಮುಂದೆ ಜಂಟಿ ಕಾರ್ಯದರ್ಶಿಯು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರನ್ನ ಭೇಟಿ ಮಾಡಿ ಆಕಾಶವಾಣಿ ಮತ್ತು ಜಿಲ್ಲಾಡಳಿತದ ನಡುವೆ ಹೆಚ್ಚಿನ ಸಹಕಾರ ಮತ್ತು ಸಮನ್ವಯ ಕುರಿತಂಗೆ ಚರ್ಚೆ ನಡೆಸಿದವು. ಕೊಡಗು ಗೌಡ ಯುವ ವೇದಿಕೆ ಮಡಿಕೇರಿನ ಕಡೆಯಿಂದ ನಡೆಯುತ್ತಿರುವ ಕುಟುಂಬ 2026 ಕ್ರೀಡಾ ಹಬ್ಬದ ಆಖೇರಿ ಕಾರ್ಯಕ್ರಮ, ಸುರ್ಣವರ್ಷದ ಮಿಸ್ಟರ್ ಗೌಡ, ಮಿಸ್ಟರ್ ಮಿಸಸ್ ಗೌಡತ್ತಿ ಕಾರ್ಯಕ್ರಮ, ಕೇರಂ ಟೂರ್ನಮೆಂಟ್ ಹಾಗೆ ಇನಾಮ ಹಂಚಿಕೆ ಕಾರ್ಯಕ್ರಮ ನಾಳೆ ಕೊಡಗು ಗೌಡ ಸಮಾಜ ಮಡಿಕೇರಿಯಲ್ಲಿ ನಡೆದಿದೆ. 10 ಕುಟುಂಬ 18 ಗೋತ್ರದ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿರುವ ಕ್ರಿಕೆಟ್ ಆಟದ ಸೆಮಿಫೈನಲ್ ಆಟ ನಾಳೆ ಕೊಡೆಕಲ್ಲು ಚೆರೆಮನೆ ಪರ್ಲಕೋಟಿ ಎಡಿಕೇರಿ ಕುಟುಂಬ ತಂಡಗಳ ನಡುವೆ ನಡೆದಿದೆ. ಹಾಗೆಯೇ ಜನರಲ್ ತಿಮ್ಮಯ್ಯ ಆಟದ ಬಾಣಿಯಲ್ಲಿರುವ ರಿಂಕ್ ಹಾಕಿ ಬಾಣಿಯಲ್ಲಿ ಸುರನ್ ಸಲಿಗೆ ನಡೆದ ಹಾಕಿ ಆಟದ ಫೈನಲ್ ಆಟಲ್ಲಿ ಕುಂಭಗೌಡನ ಮೇರ್ಕಜೆ ಕುಟುಂಬ ತಂಡ ಆಡಿ ಕುಂಭಗೌಡನ ಕುಟುಂಬ ತಂಡ ಸುರ್ಣ ಇನಾಮ ಪಡ್ಕೊಂಡಿತು. ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕಗ ಬರೀ ಪಠ್ಯದ ಭಾಗ ಆಗಿರದೆ ಅವರ ಒಳ್ಳೆ ಸಹಚರರಾಗಿರುವುದರೊಟ್ಟಿಗೆ ಮಾನವೀಯ ಮೌಲ್ಯಗಳನ್ನ ಬೆಳೆಸಿಕೆ ಸಹಕಾರಿಯಾಗುತ್ತ ಪಿರಿಯಾಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ ನಂಜುಂಡಸ್ವಾಮಿಯವರು ಹೇಳಿದರು. ಮಡಿಕೇರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಇಂದು ನಡೆದ 2025-26 ಸಾಲಿನ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಆಖೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಯವು ಮಾತಾಡಿದವು. ಜಾತಿಗಿಂತ ಮಾನವೀಯ ಮೌಲ್ಯಗ ದೊಡ್ಡದು ತೇಳುವ ಸಂದೇಶನ ಬುದ್ಧ, ಬಸವ, ಅಂಬೇಡ್ಕರ್ ಸೇರಿದಂಗೆ ಮಹಾನ್ ವ್ಯಕ್ತಿಗೆ ತಿಳಿಸಿಕೊಟ್ಟಳು. ಇಂಥ ಗುಣಗಳನ್ನ ವಿದ್ಯಾರ್ಥಿಗ ತಮ್ಮಲ್ಲಿ ಅಳವಡಿಸಿಕೊಳ್ಳಕ್ಕೂ ನಾವು ಸೋಲ್ಕನ ಅಲ್ಲರೆ ದಾರಿ ಕಾಣದಿರ್ಕನ ಧೈರ್ಯ ತುಂಬಿಸಿಕೆ ಸಕಾರಾತ್ಮಕ ಆಲೋಚನೆಗಳಿರುವ ವ್ಯಕ್ತಿಗ ನಮ್ಮೊಟ್ಟಿಗೆ ಇರಕ್ಕೂ ಈ ನಿಟ್ಟಲ್ಲಿ ಒಳ್ಳೆ ಗುಣಗಳನ್ನ ಬೆಳೆಸಿಕೊಂಡರೊಟ್ಟಿಗೆ ಸಾರ್ಥಕ ಆದ ಜೀವನ ನಡೆಸಕೂತ ಇವು ಹೇಳಿದವು. ಈ ಸಂದರ್ಭ ಕಾಲೇಜು ಅಭಿವೃದ್ಧಿ ಸಮಿತಿನ ಉಪಾಧ್ಯಕ್ಷರಾದ ನವೀನ್ ಅಂಬೇಕಲ್ಲು, ಪ್ರಾಂಶುಪಾಲರಾದ ಡಾಕ್ಟರ್ ಪಿಕೆ ವೆಂಕಟೇಶ್ ಪ್ರಸನ್ನ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಮುಖ್ಯಮಂತ್ರಿಯವರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ನಿಧಿ ಯೋಜನೆಯಡಿ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಡಾ ಮಂತರ್ಗೌಡ ಅವು ಇಂದು ಭೂಮಿ ಪೂಜೆ ನೆರವೇರಿಸಿದವು. ಮತ್ತೆ ಮಾತಾಡಿದ ಅವು, ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ, ತಡೆಗೋಡೆ, ಚರಂಡಿ ಸೇರಿದಂಗೆ ಸುಮಾರು ಕಾಮಗಾರಿಗಳನ್ನ ನಡೆಸಲಾದೆ ನಗರಕ್ಕೆ ಪ್ರವಾಸಿಗರು ಜಾಸ್ತಿ ಸಂಖ್ಯೆಯಲ್ಲಿ ಬಂದವೆ, ಆದ್ದರಿಂದ ನಗರದ ಅಭಿವೃದ್ಧಿಗೆ ಸುರಣ ಆದ್ಯತೆ ಮೇಲೆ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಳಲಾಟುತ್ತ ಹೇಳಿದವು. ಈ ಸಂದರ್ಭ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ಉಪಾಧ್ಯಕ್ಷರಾದ ಮಹೇಶ್ ಜೈನಿ, ಮೂಡ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ಪೌರಾಯುಕ್ತರಾದ ಎಚ್ಆರ್ ರಮೇಶ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ರಾಜಸಿಟ್ಟು ಉದ್ಯಾನವನ ಪುಟಾಣಿ ರೈಲು ವಿಭಾಗದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಸಾರ್ವಜನಿಕ ಹಾಗೆ ಖಾಸಗಿ ಪಾಲುದಾರಿಕೆಯಡಿ ಫುಡ್ ಕೋರ್ಟ್ ನಿರ್ಮಾಣ ಮಾಡಲಾಗ್ತಿದ್ದು ಪ್ರವಾಸಿಗರಿಗೆ ಶುದ್ಧ ಹಾಗೆ ಗುಣಮಟ್ಟದ ಆಹಾರ ಪೂರೈಸುವುದು ಉದ್ದೇಶದ ಶಾಸಕರಾದ ಡಾ ಮಂತರ್ಗೌಡ ಅವರು ಹೇಳಿದವು. ಪುಟಾಣಿ ರೈಲು ಮಾರ್ಗದಲ್ಲಿ ಯಾವುದೇ ತರಹದ ತೊಂದರೆಯಾಗದಂಗೆ ಫುಡ್ ಕೋರ್ಟ್ ನಿರ್ಮಾಣ ಮಾಡಲಾದೆ ಅಂತ ಇವು ಹೇಳಿದವು. ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರು ಮಾತಾಡಿ, ವರ್ಸೋಳು ರಾಜಸಿಟ್ಟು ಉದ್ಯಾನವನಕ್ಕೆ 65 ಲಕ್ಷಕ್ಕಿಂತ ಜಾಸ್ತಿ ಪ್ರವಾಸಿಗರು ಭೇಟಿ ಕೊಡ್ತಾಳು, ಆದ್ದರಿಂದ ರಾಜಸಿಟ್ಟನ ಅಭಿವೃದ್ಧಿಪಡಿಸುವುದು ಅತ್ಯಗತ್ಯ ಅಂತ ಹೇಳಿದವು. ಶ್ರೀಮಂಗಲ 66/11 kV ವಿದ್ಯುತ್ ಹಂಚಿಕಾ ಉಪಕೇಂದ್ರದಿಂದ ಹೊರಹೋಗುವ F4 ಕಾನೂರು ಫೀಡರ್ಲಿ ರಿಪೇರಿ ಕೆಲಸ ಮಾಡಿಕ್ಕಿರುವುದರಿಂದ ಈ ಮಾರ್ಗದ ವಿದ್ಯುತ್ ಹಂಚಿಕೆಯಾಗುವ ಎಲ್ಲಾ ಊರುಗಳಲ್ಲಿ ನಾಳೆ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೇತ ಚೆಸ್ಕಾಂ ಕಾರ್ಯ ಮತ್ತೆ

0: ಚಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಈ ಸಲ ಫಂಕ್ಷನ್ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು. ಎಲ್ಲಿಗೆ ಹೋಗೋಣ?
5: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
7: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವಾರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
9: ಸರ್ಪ್ರೈಸ್ ಗಿಫ್ಟ್?
8: ಓಪನ್ ಮಾಡು.
9: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
8: ಮುಳಿಯಾದಿಂದ.
10: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
13: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
12: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
13: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
14: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
15: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
14: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ 1-960-60-17186.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಸಾಯಿ ಶಂಕರ್ ವಿದ್ಯಾಸಂಸ್ಥೆ ಪೊನ್ನಂಪೇಟೆ. ಇಲ್ಲಿ 2026 ಹಾಗೂ 27ನೇ ಸಾಲಿಗೆ LKGಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಉತ್ತಮ ಬೋಧಕರು, ವಸತಿ ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
2: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
3: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದಲೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
2: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
7: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
8: ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಉದ್ಘೋಷಕಂಗ ಕಪಜನ ಪಿನ್ಯ ಆಕಾಶವಾಣಿ ಕೇಂದ್ರತ ನಡುಲು ಕೊಂಡಿರನಿಕೆ ಕೂಡಿತ್ತು ಉತ್ತಮವಾಯಿತು ಕಾರ್ಯನೀಸಿಯನುಂಡು. ಭಾರತ ಸರ್ಕಾರತ್ರ ಮಾಹಿತಿ ಪಿನ್ಯ ಪ್ರಸಾರ ಸಚಿವಾಲಯತ್ರ ಜಂಟಿ ಕಾರ್ಯದರ್ಶಿಗಳಾನ ಪ್ರಿತುಲ್ ಕುಮಾರ್ ಇವು ಅಭಿಪ್ರಾಯಪಟ್ಟತ್ತು. ಇವು ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ಕೊಡ್ತಿತ್ತು. ಕಾರ್ಯಚಟುವಟಿಕೆನ ಪರಿಶೀಲನೆ ಮಾಡಿತ್ತು. ಉದ್ಘೋಷಕಂಗ ಪಿನ್ಯ ಬಾರಿ ಸಿಬ್ಬಂದಿಯ ಕೂಡ ವಿಚಾರ ವಿನಿಮಯ ನಡೆಸಿ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
2: ಆಕಾಶವಾಣಿ ಸಮಯ 7:35 ಗಳಾಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ. ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014ರಲ್ಲಿ 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 1,54,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014ರಲ್ಲಿ 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ದ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024ರ ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು June 21ರಂದು ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ

0: ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026ರ ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲಾ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿ ರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಇಚಿ ಶಿಮೊಗಾಮಿ ಜೋಡಿಯನ್ನು 21-12, 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ 21-19, 18-21, 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13, 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಎ ಕಾಯ್ದೆ 2010ರ ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ

0: ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:28. ಇದೊಂದು ನಿಧನ ಸುದ್ದಿ. ಮೂಲತು ಸುಂಡಿಕೊಪ್ಪ ನಾಕೂರು ಕಾರಳನ, ಇದಕ್ಕ ಬೆಂಗಳೂರಲ್ಲೂ ವಾಸ ಇಂಜ. ಅಪ್ಪ ಚೆಟ್ಟೋಳಂಡ ಉತ್ತಪ್ಪ ಬಾಬು ಅವು ಇಂದು ವೈಪತ್ತು 5 ಗಂಟೆಗೂ ಮರಣಪಟ್ಟಿತು. 80 ಬೈತ್ರ, ನಿವೃತ್ತ ಟಾಟಾ ಎಲೆಕ್ಟ್ರಿಕಲ್ಸ್ ಉದ್ಯೋಗಿ. ಅಪ್ಪ ಚೆಟ್ಟೋಳಂಡ ಉತ್ತಪ್ಪ ಬಾಬು ಐಂಗಡ ಆಕಿರಿಕರ್ಯ ನಾಳೆ ಮಜ್ಜನ 1:30 ಸುಂಟಿಕೊಪ್ಪ ನಾಕೂರಲ್ಲುಳ್ಳ ಪಾರ್ವತಿ ಎಸ್ಟೇಟಲ್ಲಿ ನಡಪ.
2: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ಉಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ 10:00 ಮಧ್ಯಾಹ್ನ 2:00. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆನ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
3: ಕುಂಜಲ ಕಕ್ಕಬ್ಬ ಕರಳನ ಬಾಚಮಂಡ ಲವ ಚಿನ್ನಪ್ಪ ಐಂಗಡ ನಾಪತ್ತೊಂಬದನ ಕಾಲ್ತ್ರ ಪುಟ್ಟನನ್ನ ಮೇಯಿಂದ ಬಾಚಮಂಡ ಲವ ಚಿನ್ನಪ್ಪ ಇಂಡ ಬೌಸ್ ನಂದಾಡ್ ತಲೆಬಲೇಶ್ವರ ಇಗುತಪ್ಪ ಕಾವೇರಮ್ಮೆ ಗುರುಕರಣ ಊರಿನಡ್ರ ದೇವಾನುದೇವತೆಯಾದ ಆಶ್ವಾದ ಎಕ್ಕಲು ಇರಣಂದು ನಲ್ಲಮೆ ಬಂದಿತ್ತ ಪಪ್ಪ ಬಾಚಮಂಡ ರಾಜಪ್ಪುವಣ್ಣ ಅಮ್ಮ ಸೀತಾಪುವಣ್ಣ ತಮ್ಮಣ ತಂಗಿಯಳನ ಲತಾ ಮಧು ನೀತಾ ಯೋಗಿ ಸ್ಮಿತಾ ವಿನು ನಮಿತಾ ಖೇ ಭರತ್ ತಮ್ಮಣ ಬಿ ಭರತ್ ಪ್ರಿಯ ಮಕ್ಕ ಸಂಸಾರಕಾರ ಬಿಂದು ಚಂಗಾದ್ಯ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು ಯಾರು ಕೊಡಬೇಕು ಹೇಗೆ ಕೊಡಬೇಕು ಇವೆಲ್ಲ ಮಾಹಿತಿಯನ್ನ ಕಿವಿ ಮಾತಾಗಿ ತಿಳಿಸಿದ್ದಾರೆ ಕೊಡಗಿನ ಆರಕ್ಷಕ ಇಲಾಖೆಯ ಅಧಿಕಾರಿ ಗಣಪತಿ ಕೆಎಚ್
4: ಮನೆ ಪರಿಸರ ಅಂದ್ರೆ ಮೊಬೈಲ್ನ ದೂರ ಮಾಡಬೇಕು ಮತ್ತೆ ತಂದೆ ತಾಯಿಯರ ಮನೆಗಳಲ್ಲಿ ಯಾವುದೇ ತರ ಗೊಂದಲ ಇರಬಾರದು ಮಕ್ಕಳ ಮುಂದೆ
1: ಕಾರ್ಯಕ್ರಮ ಪೂರಣ ಮಾಹಿತಿಯುಕ್ತ ಕಾರ್ಯಕ್ರಮ
4: ಹಾಗೆಲ್ಲ ಊಟ ಪೌಟ್ ತೆಗಿತಾ ಇದ್ರು ಆಗ ನನಗೊಂದು ಖುಷಿ ಭರವಸೆ ಬಂತು ಇವಳು ಓದ್ತಾಳೆ ಒಳ್ಳೆ ಮಾರ್ಕ್ಸ್ ತೆಗಿತಾಳೆ ಅಂತ
1: ಸಮಯ ನಾಳೆ ಬೆಳಗ್ಗೆ 9:05 ಅಂದ ಹಾಗೆ ಈ ಕಾರ್ಯಕ್ರಮ ನಾಳೆ ಸಂಜೆ 4 ಗಂಟೆಗೆ ಮರುಪ್ರಸಾರ ಆಗತ್ತೆ ಶ್ರೋತೃಗಳೇ ಕಾರ್ಯಕ್ರಮವನ್ನ ಕೇಳ್ತೀರಲ್ಲ
3: ನನಗೆ ಬದುಕೋ ಕನಸೇ
5: ಮಗಳು ಅಂತ ಅಂದ್ರೆ ಹೃದಯ ತುಂಬಿ ಬರುತ್ತೆ
4: ಹೌದು ಮೇಡಮ್ ಮಗಳು ಎಲ್ಲ ನನಗೆ ಅವಳೇ ಮೇಡಮ್ ನಮ್ಮನೇಲಿ ಮಗಳು ಅಂದ್ರೆ ಏನೋ ಅದನ್ನ ವಿವರಣೆ ಮಾಡಕ್ ಆಗಲ್ಲ ಮೇಡಮ್ ಅಷ್ಟು ಪ್ರೀತಿ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ
6: ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಗುಬ್ಬಚ್ಚಿ ಮರಿ ಕೆಳಗಡೆ ಬಿದ್ದೋಗಿತ್ತು ಒಂದು ಡ್ರೈನ್ ಒಳಗಡೆ ಅದನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಇಟ್ಟೆ ನಾನು ಆಮೇಲೆ ಅದೆಲ್ಲ ಹಾಡ್ಕೊಂಡು ಹೊರಟಾಯ್ತು ಅದೇ ಕತೆ
5: ಅದೇ ಕತೆ
1: ಇದೇ ಭಾನುವಾರ ಅಂದರೆ ಮೇ 17 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸಿಂಚನ
7: ಸಿಂಚನ
1: ಪುಟ್ಟ ಮಕ್ಕಳ ಕಲರವ

0: ಭಾಗವಹಿಸುತ್ತಿರುವಂತಹ ಬಾಲ ಪ್ರತಿಭೆ ಕೊಡಗಿನ ಕುಶಾಲನಗರದ ಪಕ್ಷಿ ಪ್ರೇಮಿ. ಪಕ್ಷಿಗಳನ್ನ ಉಳಿಸಿ ಈ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿರುವಂತಹ ಸುಧನ್ವ ಆರ್ನೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
1: ಪಕ್ಷಿಗಳು ಎಕ್ಸೆಪ್ಟ್ ಈ ಕೊಕ್ಕರೆ ಆತರ ಇದ್ದಲ್ಲ, ಆತರ ಪಕ್ಷಿಗಳು ಮಾತ್ರ ಮೀನನ್ನು ತಿನ್ನತ್ತೆ, ಉಳಿದಷ್ಟು ಪಕ್ಷಿಗಳು ಮೀನ್ ತಿನ್ನಲ್ಲ.
0: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ನಾವು ಫುಡ್ ಕೊಟ್ರೆ ನಮ್ಮ ಮೇಲೆ ಡಿಪೆಂಡೆನ್ಸಿ ಬರುತ್ತೆ. ಸಪೋಸ್ ನಾವು ಸಡನ್ ಆಗಿ ಸ್ಟಾಪ್ ಮಾಡಿದ್ವಿ, ಗುಬ್ಬಚ್ಚಿಗಳ ಆಹಾರ ಸಿಗಲ್ಲ.
0: ಸಮಯ ಭಾನುವಾರ ಬೆಳಗ್ಗೆ 10 ಗಂಟೆಗೆ. ಮಕ್ಕಳ ಕಾರ್ಯಕ್ರಮ ಕೇಳ್ತೀರಾ ಅಲ್ಲ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:51:08. ಈಗ ಕೇಳೋಣ ಒಂದೆರಡು ಭಾವಗೀತೆಗಳನ್ನ. ಮೊದಲಿಗೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ HS ವೆಂಕಟೇಶಮೂರ್ತಿ ಅವರ ರಚನೆ ಕೇಳಿ, ತೂಗು ಮಂಚದಲ್ಲಿ ಕೂತು ಮೇಘಶಾಮ ರಾಧೆಗಾತು.

ಎಚ್ ಎಸ್ ವೆಂಕಟೇಶಮೂರ್ತಿ ಅವರ ಕವಿತೆ, ಹಾಡಿದ್ದಾರೆ ಸುನೀತಾ ಅನಂತಸ್ವಾಮಿ. ಅಮ್ಮ ನಾನು ದೇವರಾಣಿ, ಬೆಣ್ಣೆ ಕದ್ದಿಲ್ಲಮ್ಮ.

ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90ರ ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.
0: ಸಿರಿಗಂಧದಲ್ಲಿ ಮುಂದಿನ ಗೀತೆಯಾಗಿ ಕೇಳೋಣ. ಮಣ್ಣಿನ ದೋಣಿ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದಿರಿ. ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್ ಅವರದಾಗಿತ್ತು, ಸಂಗೀತ ಇಳಯರಾಜ ಅವರದಾಗಿತ್ತು. ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ.

ಹಿಮಪಾತ ಚಿತ್ರದ ಗೀತೆಯನ್ನ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ. ಗೀತೆಗೆ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

ಶ್ರುತಿ ಸೇರಿದಾಗ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಗೀತೆಗೆ ಸಾಹಿತ್ಯ ಟಿ ಜಿ ಲಿಂಗಪ್ಪ ಅವರದು, ಸಂಗೀತ ಚಿ ಉದಯಶಂಕರ್ ಅವರದ್ದು.

491 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಸಿರಿಗಂಧ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 8:28 ಸೆಕೆಂಡುಗಳು.

0: ಇದೀಗ ಕೇಳೋಣ ಶ್ರೀರಾಮಚಂದ್ರ ಚಿತ್ರದ ಗೀತೆಯನ್ನ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.
1: ಅಯ್ಯೋ ರಾಮ, ಇಲ್ಲೇ ನೋಡ್ತಾ ಇದೀಯಾ?
2: ನೋಡ್ತಾ ಇಲ್ಲ, ಕಣ್ಣು ಮುಚ್ಚಿಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ.
1: ಹಾಡ್ತೀಯಾ?
2: ನೋಡ್ತೀಯಾ?

ಪ್ರತಾಪ್ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಸುಂದರವಾದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 8:38 ಸೆಕೆಂಡುಗಳು.

ಆಕಾಶವಾಣಿ ಬೆಂಗಳೂರು, ಸಮಯ 9:15:11. ಇದೀಗ ಕೇಳೋಣ ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು.

ಶ್ರೋತೃಗಳೇ, ಇದುವರೆಗೂ ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಡಾಕ್ಟರ್ ಶಿವರುದ್ರಪ್ಪ, ಸಾಸಿ ಮರುಳಯ್ಯ, ಸಿ ವರದರಾಜರಾವ್ ಅವರ ಕೃತಿಗಳಲ್ಲಿ ಈ ಭಾವಗೀತೆಗಳು ಮೂಡಿಬಂದವು. ಭಾವಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:30 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೇರ್ಸ್.

ಆಕಾಶವಾಣಿ ಬೆಂಗಳೂರು. ಸಮಯ 10:19. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಜಯಶ್ರೀ ಪ್ರಸಾದ್ ಅವರಿಂದ ವೀಣಾ ವಾದನ.

ಇದುವರೆಗೂ ಜಯಶ್ರೀ ಪ್ರಸಾದ್ ಅವರಿಂದ ವೀಣಾವಾದನ ಕೇಳಿದಿರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇದೀಗ ಗೀತಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್.

ಆರಂಭದಲ್ಲಿ ಕೇಳೋಣ ಸ್ಪರ್ಶ ಚಿತ್ರದ ಗೀತೆಯನ್ನ. ಹರಿಹರನ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಎಂಎನ್ ವ್ಯಾಸರಾವ್ ಅವರದು, ಸಂಗೀತ ಹಂಸಲೇಖ ಅವರದಾಗಿದೆ.

ಇದೀಗ ಕೇಳಿ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಾಜ್ಞಿಕ್ ಹಾಗೂ ಅಮಿತ್ ಕುಮಾರ್ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಸಮೀರ್ ಅವರದು, ಸಂಗೀತ ಜತೀನ್ ಹಾಗೂ ಲಲಿತ್.

ಗೀತಚಂದ್ರಿಕೆಯಲ್ಲಿ ಮುಂದಿನ ಗೀತೆಯಾಗಿ ಕೇಳಿ ಮುತ್ತಣ್ಣ ಚಿತ್ರದ ಗೀತೆಯನ್ನ ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಗೀತರಚನೆ ಹಾಗೂ ಗೀತೆಗೆ ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜೋಡಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ.

ಗೀತ ಚಂದ್ರಿಕೆ ಮೆಲೋಡಿ ಟೈಮ್ನಲ್ಲಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮ. 6:30 ಚಿಂತನ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಎಂ ಪೂಜಾ ಅವರಿಂದ. 7:45 ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇನ್ನು ನಾಳೆ ಬೆಳಿಗ್ಗೆ 8:30

ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35ಕ್ಕೆ ಆಕಾಶ ಬುಟ್ಟಿ, ಸಿನಿಮಾ ನಟ ಬಿರಾದಾರ್ ಅವರೊಂದಿಗೆ ಸಂದರ್ಶನ, ನಿರ್ಮಾಣ ಮತ್ತು ಪ್ರಸ್ತುತಿ ಚಂದು. 8:20ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಗೀತ ಪಲ್ಲವ, ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 9:30ಕ್ಕೆ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30ಕ್ಕೆ ಸುನಹರೆ ಪಲ್. 11:00ಗಂಟೆಗೆ ಸವಿ ನೆನಪು. 11:30ಕ್ಕೆ